ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 27 ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ಚೌತಿ. 2026 ಇಸವಿ ಜುಲೈ ತಿಂಗಳ 18 ತಾರೀಖು ಶನಿವಾರ. ಈಗ ಸಮಯ 5:58.13. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾವಾಹಿನಿ, 7:45 ಹಾಗೂ 8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೆಪಿ ನಾರಾಯಣ ಮತ್ತು ಸಂಗಡಿಗರಿಂದ ನಾಗಸ್ವರ ವಾದನವಿದೆ. 10:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮ. ಯರಗನಹಳ್ಳಿಯ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡೇಶ್ವರಿ ಹಾಡನ್ನು ಕೇಳಬಹುದು. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಇ ಡ್ರೈವ್ ಹಾಗೂ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ದೀಪ ಸತ್ಯನಾರಾಯಣ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ ಕಾರ್ಯಕ್ರಮ, ಕಂದಹಳ್ಳಿ ಮಹದೇವ್ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. 3:30 ಮಕ್ಕಳ ಮಂಟಪದಲ್ಲಿ ಹಕ್ಕಿಗೂಡು, ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ. 4:00 ನಾಟಕ ಸೆರೆ ತರೆ, ರಚನೆ ಮೀನಾ ಮೈಸೂರು, ನಿರ್ಮಾಣ ವೀಮಾ ಜಗದೀಶ್. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಲನಚಿತ್ರ ಕಲಾವಿದರಾದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ, ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತ ಸಂವಾದ. ಪಾಲ್ಗೊಳ್ಳುವವರು ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿಗಳಾದ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 7:45 ಸಮಾಚಾರ ದರ್ಶನ, 8:00 ನಾಟಕ ಅಮಾಸ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಬಾನುಳಿಗೆ ಅಡಬಡಿಸಿರುವವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ದೇವವ್ರತ್ ಮಿಶ್ರಾ ಅವರ ಸಿತಾರ್ ವಾದನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Sarabjit Kaur. Prime Minister Narendra Modi virtually inaugurated 75 redeveloped railway stations across 20 states from Jalandhar in Punjab last evening. These stations have been modernized under the Amrit Bharat Station Scheme, ABSS, which is one of the world's largest station redevelopment programs. Developed at a cost of about 1,570 crore rupees, these stations have been transformed into modern passenger-friendly facilities. Redeveloped in the spirit of Virasat Bhi, Vikas Bhi, the stations incorporate elements reflecting local culture, heritage and architecture. Speaking on the occasion, Mr. Modi said, inauguration of 75 redeveloped railway stations reflect the rapid transformation that Indian Railways has undergone over the past few years.
2: बीते वर्षों में भाजपा सरकार ने स्थितियों को बदलना शुरू किया. आज पूरे देश में रेलवे स्टेशनों का कायाकल्प किया जा रहा है. अमृत भारत स्टेशन स्कीम के तहत 1300 से ज्यादा रेलवे स्टेशन को आधुनिक बनाया जा रहा है.
1: Earlier in the day, India got its first hydrogen-powered train when Prime Minister Modi flagged the passenger service from Jind Railway Station in Haryana. The train will run between the Jind and Sonipat railway stations and cover the 89-kilometer distance in 2 hours. Mr. Modi also laid the foundation stone and dedicated to the nation several development projects worth around 14,700 crore rupees in Jind. Later, the Prime Minister launched development works worth over 4,700 crore rupees in Chandigarh, spanning healthcare, education and road infrastructure. Union Home Minister Amit Shah

ಇನ್ನು ಮುಂದೆ ಕೇಳಿ ಪಿ ರಮಾ ಹಾಗೂ ಆರ್ ಚಂದ್ರಿಕಾ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ವಚನ. ಪೃಥ್ವಿಯ ನಳೆಗಳೆದು ಅಪ್ಪುವಿಲ್ಲ, ಅಪ್ಪುವಿನಲೆಗಳೆದು ಅಗ್ನಿ ಇಲ್ಲ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಬೃಂದಗಾನದಲ್ಲಿ ಪುತಿನ ವಿರಚಿತ ದೇಶಭಕ್ತಿ ಗೀತೆ ಎಚ್ಚರು ತಾಯ್ನಲ್ಲವೇ ಎಚ್ಚರು ಭಾರತ ನಿನ್ನಿ ಜಾಗರದೊಳು ಮೈಗೂಡಲಿ ಸುಜನ ಮನೋರಥ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
1: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ, ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ, ಧ್ಯೇಯ, ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ಥರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನೂ ಕೆಲವು ಮನಸ್ಥಿತಿ ಹೇಗೆಂದರೆ ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷ್ಯೆ, ಮತ್ಸರ ಅತ್ಯಂತ ಅಪಾಯಕಾರಿಯಾದುದು.

0: ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ, ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರಿಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು ಅತಿನಿಷ್ಠೆಯಲ್ಲಿ, ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು.
4: ಹರಿತೇ ಜಗತ್ತು,
3: ಸಸ್ಯ ವೈದ್ಯರ ಕಿವಿಮಾತು,
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆ ಬೇರು
5: ಕೂಡಿರಲು ಮರಸವಗು.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮಕಾಪುರ.
7: ಗಿಡ ಈ ಗಿಡ ಒಂದೊಂದು ಜೇಂಗೋಡ.
3: ಕೇಳಿ ಕಾರ್ಯಕ್ರಮ ಹರಿತೇ ಜಗತ್ತು.
8: ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಚಾರ ಗಿಡಗಳ ಬದುಕಿನ ಅಧ್ಯಾತ್ಮ ಮತ್ತು ರೈತನ ಬದುಕಿನ ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ದೇವಸ್ಥಾನ, ಮರ ಅಥವಾ ಪೂಜೆಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ. ನಮ್ಮ ಜೀವನವನ್ನು ಅರ್ಥಕೊಳ್ಳೋದು, ಪ್ರಕೃತಿ ನಿಯಮಗಳನ್ನು ಗೌರವಿಸೋದು ಮತ್ತು ನಮ್ಮ ಕರ್ತವ್ಯವನ್ನು ನಿಷ್ಠೆಯನ್ನು ನಿರ್ವಹಿಸೋದು, ಅದೇ ನಿಜವಾದ ಅಧ್ಯಾತ್ಮ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಗಿಡವು ನಮಗೆ ಒಂದು ಆಧ್ಯಾತ್ಮಿಕ ಪಾಠವನ್ನು ಕಲಿಸುತ್ತೆ. ಒಂದು ಪುಟ್ಟ ಬೀಜವನ್ನು ಗಮನಿಸಿ, ಅದು ಮಣ್ಣಿನೊಳಗೆ ಹೂತೋಗುತ್ತೆ, ಕತ್ತಲೆಯನ್ನು ಎದುರಿಸುತ್ತೆ, ತನ್ನ ಹೊರಗಿನ ಗಟ್ಟಿಯಾದ ಹೊದಿಕೆಯನ್ನು ಒಡೆದು ಮೊಳಕೆಯಾಗಿ ಹೊರಬರುತ್ತೆ. ತನ್ನನ್ನು ತಾನು ಒಡೆದುಕೊಳ್ಳದೆ ಅದು ಎಂದಿಗೂ ಮರ ಆಗೋದಿಲ್ಲ. ನಮ್ಮ ಜೀವನವೂ ಹಾಗೆಯೇ, ಕಷ್ಟಗಳು ನಮ್ಮನ್ನು ಮುರಿಯೋದಿಕ್ಕೆ ಬರೋದಿಲ್ಲ, ನಮ್ಮನ್ನು ರೂಪಿಸೋದಿಕ್ಕೆ ಬರ್ತವೆ. ಇನ್ನೊಂದು ಅದ್ಭುತವನ್ನು ನೋಡಿ, ಗಿಡ ಎಂದಿಗೂ ತನ್ನ ಫಲವನ್ನು ತಾನೇ ತಿನ್ನೋದಿಲ್ಲ, ತನ್ನ ನೆರಳನ್ನು ತಾನೇ ಅನುಭವಿಸೋದಿಲ್ಲ, ತನ್ನ ಹೂವಿನ ಪರಿಮಳವನ್ನು ತಾನೇ ಸವಿಯೋದಿಲ್ಲ, ತನ್ನ ಸಂಪೂರ್ಣ ಜೀವನವನ್ನು ಇದರದಾಗಿ ಅರ್ಪಿಸುತ್ತೆ. ಇದೇ ನಿಸ್ವಾರ್ಥ ಸೇವೆಯ ಪರಮ ಆಧ್ಯಾತ್ಮ. ನಮ್ಮ ರೈತನ ಬದುಕು ಇದಕ್ಕಿಂತ ಭಿನ್ನ ಅಲ್ಲ. ರೈತನು ಬೀಜ ಬಿತ್ತುವಾಗ ಅದು ಮೊಳಕೆ ಹೊಡೆಯುತ್ತೆ ಅಂತ ನಂಬಿಕೆಯಿಂದ ಬಿತ್ತುತ್ತಾನೆ. ಮಳೆ ಬರ್ತದೋ ಇಲ್ಲವೋ ಗೊತ್ತಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಆಸೆಯನ್ನು ಕಳೆದುಕೊಳ್ಳೋದಿಲ್ಲ. ನಂಬಿಕೆ ಮತ್ತು ಪರಿಶ್ರಮದ ಈ ಸಂಗಮವೇ ರೈತನ ಆಧ್ಯಾತ್ಮ. ರೈತನು ಭೂಮಿಯನ್ನು ಕೇವಲ ಜಮೀನಾಗಿ ನೋಡೋದಿಲ್ಲ, ತಾಯಿಯಾಗಿ ಕಾಣ್ತಾನೆ. ಜಾನುವಾರುಗಳನ್ನು ಕೇವಲ ಆಸ್ತಿಯಾಗಿ ನೋಡೋದಿಲ್ಲ, ಕುಟುಂಬದ ಸದಸ್ಯರಂತೆ ಪ್ರೀತಿಸ್ತಾನೆ. ಬೀಜವನ್ನು ಕೇವಲ ಧಾನ್ಯ ಎಂದು ಪರಿಗಣಿಸೋದಿಲ್ಲ, ಮುಂದಿನ ಪೀಳಿಗೆ ಭರವಸೆ ಎಂದು ಕಾಪಾಡುತ್ತಾನೆ. ಆದ್ದರಿಂದೇ ನಮ್ಮ ಸಂಸ್ಕೃತಿಯಲ್ಲಿ ಗೋವು, ಗಂಗೆ, ಗಿಡ ಮತ್ತು ಗುರು ಈ ನಾಲ್ಕಕ್ಕೂ ಪೂಜ್ಯ ಸ್ಥಾನ ನೀಡಲಾಗಿದೆ. ಇದು ಕೇವಲ ನಂಬಿಕೆಯ ಸಂಕೇತಗಳಲ್ಲ, ಬದುಕಿನ ಮೂಲಾಧಾರಗಳೂ ಹೌದು. ಇಂದು ನಾವು ವಿಜ್ಞಾನವನ್ನು ಅಳವಡಿಸ್ಕೋಬೇಕು. ಉತ್ತಮ ಬೀಜ, ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ, ಸಮತೋಲನ ಪೋಷಕಾಂಶ ನಿರ್ವಹಣೆ ಮತ್ತು ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೋಬೇಕು. ಆದರೆ ಅದರ ಜೊತೆಗೆ ಪ್ರಕೃತಿಯ ಬಗ್ಗೆ ಕೃತಜ್ಞತೆ, ಮಣ್ಣಿನ ಬಗ್ಗೆ ಗೌರವ ಮತ್ತು ಜೀವ ಜಗತ್ತಿನ ಬಗ್ಗೆ ಕರುಣೆ, ಈ ಮೌಲ್ಯಗಳನ್ನು ಉಳಿಸ್ಕೋಬೇಕು. ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದಾದಾಗ ಮಾತ್ರ ಕೃಷಿ ನಿಜವಾದ ಅರ್ಥದಲ್ಲಿ ಸಮೃದ್ಧಿಯಾಗುತ್ತೆ. ಪ್ರಿಯ ಶ್ರೋತೃಗಳೇ, ಒಂದು ಮರ ನಮ್ಮನ್ನು ಕೇಳೋದಿಲ್ಲ, ನೀನು ಯಾವ ಜಾತಿಯವನು, ಯಾವ ಧರ್ಮದವನು, ಯಾವ ಭಾಷೆಯವನು ಅಂತ. ಅದು ಎಲ್ಲರಿಗೂ ನೆರಳು ಕೊಡುತ್ತೆ. ನದಿಯು ಎಲ್ಲರ ದಾಹವನ್ನು ತಣಿಸುತ್ತೆ. ಸೂರ್ಯನು ಎಲ್ಲರ ಮೇಲೂ ಸಮಾನವಾಗಿ ಬೆಳಕು ಚೆಲ್ತಾನೆ. ಪ್ರಕೃತಿಯ ಈ ಸಮದೃಷ್ಟಿಯೇ ನಮಗೆ ನಿಜವಾದ ಆಧ್ಯಾತ್ಮವನ್ನು ಕಲಿಸುತ್ತೆ. ನಾವು ರೈತನನ್ನು ಕೇವಲ ಅನ್ನದಾತ ಅಂತ ಕರಿಬಾರ್ದು, ಆತ ಜೀವದಾತ. ಏಕೆಂದರೆ ಆತ ಮಣ್ಣಿನಲ್ಲಿ ಜೀವವನ್ನು ಬಿತ್ತುತ್ತಾನೆ, ಭರವಸೆಯನ್ನು ಬೆಳೆಸ್ತಾನೆ ಮತ್ತು ಸಮಾಜದ ಬದುಕನ್ನು ಪೋಷಿಸ್ತಾನೆ. ಕೊನೆಯಲ್ಲಿ ಒಂದು ಚಿಂತನೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಒಂದು ಬೀಜ ತನ್ನನ್ನು ತಾನು ಮಣ್ಣಿಗೆ ಅರ್ಪಿಸಿದಾಗ ಸಾವಿರಾರು ಬೀಜಗಳನ್ನು ಹುಟ್ಟಿಸುತ್ತೆ. ಒಬ್ಬ ರೈತ ತನ್ನ ಬದುಕನ್ನು ಸಮಾಜಕ್ಕೆ ಅರ್ಪಿಸಿದಾಗ ಕೋಟ್ಯಾಂತರ ಜೀವಗಳನ್ನು ಪೋಷಿಸ್ತಾನೆ. ಆದ್ದರಿಂದ ಗಿಡಗಳಿಂದ ಸೇವೆಯ ಆಧ್ಯಾತ್ಮವನ್ನು, ರೈತನಿಂದ ಸಮರ್ಪಣೆಯ ಆಧ್ಯಾತ್ಮವನ್ನು ಕಲಿಯೋಣ. ಪ್ರಕೃತಿಯನ್ನು ಪ್ರೀತಿಸೋಣ, ಮಣ್ಣನ್ನು ಗೌರವಿಸೋಣ, ರೈತನನ್ನು ಗೆಲ್ಲಿಸೋಣ. ಧನ್ಯವಾದಗಳು, ನಮಸ್ಕಾರ.
4: ಹರಿತೇ ಜಗತ್ತು
3: ಸಸ್ಯವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
9: ಮರವಾಗೆಲೆವೋ ಜೀವವೇ ಮರವಾದು.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
4: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
3: ಪವರ್ ಪ್ಲಸ್ ಬಳಸಿ
4: ಬೆಳೆಗೆ ಸಾರ,
3: ರೋಗ ದೂರ,
4: ಬೆಳೆ ಚಂದ,
3: ರೈತನ ಮೊಗವಂದ.
4: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
3: ಪವರ್ ಪ್ಲಸ್.
4: ಸಂಪರ್ಕಿಸಿ
3: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
4: ಮೊಬೈಲ್ ಸಂಖ್ಯೆ 9880622979.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈಗ ಸಮಯ 6:40.12.
10: ಏನು ರಂಗ, ಕೈಗೆ ಬ್ಯಾಂಡೇಜು?
11: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
10: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
12: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ
13: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
14: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ
14: ಹಾಡುವ
4: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
15: ಪ್ರಿಯ ಕೇಳುಗರೆ, ನಾವಿಂದು ಅಗ್ರೇಸರ ಮತ್ತು ಅರ್ಥಹೀನ ಎಂಬ ಎರಡು ಪದಗಳ ಅರ್ಥ ಸ್ವಾರಸ್ಯವನ್ನು ತಿಳಿಯೋಣ. ಅಗ್ರೇಸರ ಎನ್ನುವುದು ಅಗ್ರೇ ಮತ್ತು ಸರ ಎಂಬ ಎರಡು ಪದಗಳಿಂದ ಆಗಿರುವ ಒಂದು ಸಮಸ್ತ ಪದ. ಅಗ್ರೇ ಶಬ್ದಕ್ಕೆ ಮುಂದೆ, ಶ್ರೇಷ್ಠ ಎಂಬ ಅರ್ಥಗಳಿವೆ. ಗತಿ ಎಂಬ ಅರ್ಥವನ್ನು ಕೊಡುವ ಸ್ರು ಎಂಬ ಮೂಲ ಧಾತುವಿನಿಂದ ಸರ ಎಂಬ ಶಬ್ದವಾಗಿದೆ. ಸರ ಎನ್ನುವ ಶಬ್ದಕ್ಕೆ ಹೋಗುವುದು, ಹೋಗುವವನು ಎಂದು ಅರ್ಥಗಳಿವೆ. ಎರಡನ್ನೂ ಸೇರಿಸಿ ಹೇಳಿದಾಗ ಅಗ್ರೇಸರ ಎಂದು ಆಗುತ್ತದೆ. ಅಗ್ರೇಸರ ಎನ್ನುವುದಕ್ಕೆ ಕ್ರಿಯಾವಾಚಕವಾದಾಗ ಮುನ್ನಡೆಯುವಿಕೆ ಎಂದು, ನಾಮಪದವಾಗಿ ಗುಣವಾಚಕವಾದಾಗ ಮುಂದೆ ಹೋಗುವವನು ಎಂದು ಅರ್ಥ ಬರುತ್ತದೆ. ಇದನ್ನೇ ಅಗ್ರೇಸರಿ ಎಂದು ಸ್ತ್ರೀಲಿಂಗದಲ್ಲಿ ಹೇಳಿದಾಗ ಮುಂದೆ ಹೋಗುವವಳು, ಉತ್ತಮಳಾದವಳು ಎಂದು ಅರ್ಥವಾಗುತ್ತದೆ. ತನ್ನ ಗುಣ, ಸ್ವಭಾವ, ಧರ್ಮಗಳಿಂದ ಎಲ್ಲರನ್ನೂ ಮೀರಿಸಿ ಮುಂದೆ ಹೋದಾಗ ಸಮರ್ಥ, ಶ್ರೇಷ್ಠ, ಅತಿಶಯವಾದುದು ಎಂದೆಲ್ಲ ಅರ್ಥಗಳು ಉಂಟಾಗುತ್ತವೆ. ಭಾರತೀಯ ಸೈನಿಕರು ಯುದ್ಧದಲ್ಲಿ ಅಗ್ರೇಸರರು ಎಂದು ಹೇಳಿದಾಗ ಯುದ್ಧ ಮಾಡುವುದರಲ್ಲಿ ಅಗ್ರೇಸರರು, ನಿಪುಣರು, ಸಮರ್ಥರು ಎಂದು ಅರ್ಥ ಬರುತ್ತದೆ. ಅರ್ಥಹೀನ. ಅರ್ಥ ಮತ್ತು ಹೀನ ಎಂಬ ಎರಡು ಪದಗಳಿಂದ ಸಮಾಸವಾಗಿರುವ ಪದವೇ ಅರ್ಥಹೀನ ಎನ್ನುವುದು. ಅರ್ಥ ಶಬ್ದಕ್ಕೆ ಒಂದು ಶಬ್ದದ ಅಭಿಪ್ರಾಯ, ಹಣ, ಪದಾರ್ಥ ಅಥವಾ ವಸ್ತು, ಉದ್ದೇಶ, ಗುರಿ, ಪ್ರಯೋಜನ, 4 ಪುರುಷಾರ್ಥಗಳಲ್ಲಿ ಒಂದು ಎಂದೆಲ್ಲ ಅರ್ಥಗಳಿವೆ. ಹೀನ ಶಬ್ದಕ್ಕೆ ಕೀಳಾದ, ಕೆಟ್ಟದಾದ, ದುಷ್ಟನಾದ, ಇಲ್ಲದ ಮುಂತಾದ ಅರ್ಥಗಳಿವೆ. ಈ ಎರಡೂ ಶಬ್ದಗಳನ್ನು ಸೇರಿಸಿ ಹೇಳಿದ ಅರ್ಥಹೀನ ಪದಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ನಿಷ್ಪ್ರಯೋಜಕವಾದ ಶಬ್ದ ಎನ್ನುವಾಗ ಅರ್ಥಹೀನ ಶಬ್ದ ಎಂದು, ಪ್ರಯೋಜನವಿಲ್ಲದ ಕೆಲಸ ಎನ್ನುವಾಗ ಅರ್ಥಹೀನ ಕಾರ್ಯ ಎಂದು, ಹಣವಿಲ್ಲದವನನ್ನು, ಕೆಲಸಕ್ಕೆ ಬಾರದವನನ್ನು ಅರ್ಥಹೀನ ಮನುಷ್ಯ ಎಂದು ಕರೆಯುತ್ತಾರೆ. ಅರ್ಥದಿಂದ ಅಂದರೆ ಪ್ರಯೋಜನದಿಂದ ಅಥವಾ ಹಣದಿಂದ ಅಥವಾ ಅಭಿಪ್ರಾಯ

0: ದಿಂದ ಹೀನವಾದುದು, ರಹಿತವಾದುದು, ಕೀಳಾದುದು, ಇಲ್ಲವಾದುದು, ಅರ್ಥಹೀನವಾಗುತ್ತದೆ.
1: ತಪ್ಪು ಒಪ್ಪು.
0: ಉಷೋದೇವಿ, ಉಷಾದೇವಿ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುವುದಕ್ಕೆ ಮೊದಲೇ ಗೋಚರಳಾಗುವ ಪ್ರಕೃತಿ ಶಕ್ತಿಯೇ ಉಷೋದೇವಿ. ಬೆಳಗಿನ ಜಾವಕ್ಕೆ, ಅರುಣೋದಯಕ್ಕೆ, ರಾತ್ರಿಯ ಕೊನೆಯ ಶೇಷ ಕಾಲಕ್ಕೆ ಉಷಃಕಾಲ ಎಂದು ಹೆಸರು. ಇದು ಒಂದು ಪ್ರಕೃತಿ ಶಕ್ತಿಯಾಗಿದ್ದು ಪ್ರಕಾಶಕವಾಗಿರುವುದರಿಂದ ಅದರಲ್ಲಿ ದೇವತಾಭಾವವನ್ನು ತಾಳಿ ಉಷೋದೇವಿ ಎಂದು ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಗೋಚರವಾಗುವುದಕ್ಕೆ ಮೊದಲು ಕಾಣುವ, ಪ್ರಕಾಶ ನೀಡುವ ದೇವತೆ ಉಷೋದೇವಿ. ಉಷಸ್ ಎಂದು ಸಕಾರಾಂತ ಶಬ್ದ, ಸಕಾರವು ಉಕಾರವಾಗಿ, ಆವುಗಳು ಸೇರಿ ಓಕಾರವಾಗಿ ಉಷೋದೇವಿ ಎಂದು ಪದವಾಗಿದೆ. ಉಷೋದೇವಿ ಎನ್ನುವುದು ಶುದ್ಧವಾದ, ಸರಿಯಾದ ಉಚ್ಚಾರಣೆಯುಳ್ಳ ಪದ. ಆದರೆ ಜನರು ಇಂದು ಇದನ್ನು ಉಷಾದೇವಿ ಎಂದು ಹೇಳುತ್ತಿದ್ದಾರೆ. ಸಕಾರವನ್ನು ಬಿಟ್ಟು ಅಕಾರವನ್ನು ದೀರ್ಘ ಮಾಡಿ ಉಷಾದೇವಿ ಎಂದು ಜನರು ತಪ್ಪಾಗಿ ಉಚ್ಚರಿಸುತ್ತಿದ್ದಾರೆ. ಉಷಾದೇವಿ ಎಂದು ಹೇಳುವುದು ವ್ಯಾಕರಣ ರೀತಿಯಿಂದ ಸರಿಯಾದ ಪ್ರಯೋಗವಲ್ಲ.
1: ಸುಮಧುರ.
0: ಮಣ್ಣಿಂದ ಕಾಯ ಪುರಂದರದಾಸರ ಪದ.

ಪುರಂದರದಾಸರು ರಚಿಸಿರುವ ತತ್ವ ಪದವಿದು. ಇಲ್ಲಿ ಅನೇಕ ಬಾರಿ ಬಂದಿರುವ ಮಣ್ಣು ಎನ್ನುವ ಪದವೇ ಈ ಪದ್ಯದ ಮುಖ್ಯ ಜೀವಾಳ. ನೆಲ ಮತ್ತು ನೆಲದ ಮೇಲಿರುವ ಧೂಳು ಅಥವಾ ಕಣಕ್ಕೆ ಮಣ್ಣು ಎಂದು ಹೆಸರು. ಅನೇಕ ಅಸಂಖ್ಯಾತ ನೆಲದ ಕಣಗಳು ಒಂದಾಗಿ ಸೇರಿ ಒಂದು ಜೀವಿ ಅಥವಾ ವಸ್ತುವಾಗುತ್ತದೆ. ನಾಶವಾದಾಗ ಅದು ಅಗಣಿತ ಕಣಗಳಾಗುತ್ತವೆ. ಭೂಮಿಯ ಕಣಗಳಿಂದಲೇ ಚರಾಚರ ಜೀವಿಗಳೆಲ್ಲ ಹುಟ್ಟಿವೆ.

ನಾವು ತಿನ್ನುವ ಎಲ್ಲ ರೀತಿಯ ಆಹಾರಗಳು, ಕುಡಿಯುವ ನೀರು ಎಲ್ಲ ಭೂಮಿಯ ಮೇಲಿವೆ. ಹೊಳೆವ ಚಿನ್ನ, ಖಜಾನೆಯಲ್ಲಿರುವ ಧನ ಎಲ್ಲವೂ ಮಣ್ಣೆ. ಎತ್ತರವಾದ ಪರ್ವತ, ಬೆಟ್ಟ ಗುಡ್ಡಗಳು, ಮುಕ್ಕಣ್ಣನ ಶಿವನ ಕೈಲಾಸ ಪರ್ವತ ಎಲ್ಲವೂ ಮಣ್ಣೆ. ಜೊತೆಗೆ ಇವೆಲ್ಲ ಭೂಮಿಯ ಮೇಲೆ ಇವೆ. ದೇವರ ಗುಡಿಗಳನ್ನು, ಮಠಗಳನ್ನು, ಜನರು ವಾಸಿಸುವ ಮನೆಗಳನ್ನು ಈ ಭೂಮಿಯ ಮೇಲೆ ಮಣ್ಣಿನಿಂದಲೇ ಕಟ್ಟಿರುವುದು. ರಾಜ ಮಹಾರಾಜರ ಕೋಟೆ ಕೊತ್ತಲುಗಳು ಮಣ್ಣಿನಿಂದಲೇ ಆಗಿವೆ. ಗಂಗಾ ನದಿ ದಡದಲ್ಲಿರುವುದು

0: ಮಣ್ಣೆ. ಸತ್ತವರನ್ನು ಹೂಡುವುದು ಭೂಮಿಯೊಳಗೆ, ಅದರ ಮೇಲೆ ಮುಚ್ಚುವುದು ಮಣ್ಣನ್ನೇ. ಹರಿಯ ವೈಕುಂಠವೂ ಈ ಮಣ್ಣೆ, ಅಂದರೆ ಈ ಭೂಮಿಯೇ. ಪುರಂದರ ವಿಠಲನು ವಾಸಿಸುವ ಎಲ್ಲ ಜೀವಿಗಳ ದೇಹಗಳೂ ಮಣ್ಣೆ, ಇವೆಲ್ಲ ಭೂಮಿಯ ಮೇಲೆ ಇವೆ. ಹಾಗಾಗಿ ಮಣ್ಣಿನಿಂದ ಹುಟ್ಟಿರುವ ನಮಗೆ ಅಳಿವು ಉಳಿವು ಬೆಳವಣಿಗೆ ಎಲ್ಲದಕ್ಕೂ ಕಾರಣವಾದ ಈ ನೆಲ, ನೆಲದ ಮಣ್ಣು ಎರಡರಲ್ಲೂ ಗೌರವ ಭಕ್ತಿಯನ್ನಿಡಬೇಕೆಂದು ಹೇಳಿ ದಾಸರು ನೆಲ ಜಲಾದಿಗಳ ಬಗ್ಗೆ ದೇಶಭಕ್ತಿಯನ್ನಿಡಬೇಕೆಂದು ಹೇಳಿದ್ದಾರೆ.
1: ಅಣ್ಣಗಳಿರೆಲ್ಲರೂ ಕೇಳಿರಯ್ಯ ಮಣ್ಣಿಂದ ಕಾಯ ಮಣ್ಣಿಂದ.
2: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
2: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
2: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಈಗ ಕೇಳೋಣ ರೈತರಿಗೆ ಸಲಹೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಎರೆಹುಳು ಸಾಕಾಣಿಕೆಯನ್ನು ಮಾಡುವಂಥವರು ಬಹಳ ವೈವಿಧ್ಯಮಯವಾಗಿ ತೊಟ್ಟಿಗಳನ್ನು ಕಟ್ಕೋತಾರೆ. ಕೆಲವರು ಸಂಪೂರ್ಣವಾಗಿ ಸಿಮೆಂಟ್ ನೆಲವನ್ನು ಮಾಡಿಕೊಂಡು ಮೇಲ್ಭಾಗದಲ್ಲಿ ತೊಟ್ಟಿಯನ್ನು ಮಾಡಿ ಅದರ ಮೇಲ್ಭಾಗಕ್ಕೆ ಜಿಂಕ್ ಶೀಟ್ ಅಥವಾ ಆಸ್ಬೆಸ್ಟರ್ ಶೀಟ್ಗಳನ್ನು ಹಾಕ್ಕೊಂಡು ಪರ್ಮನೆಂಟ್ ಆಗಿರುವಂತಹ ಒಂದು ಎರೆಹುಳು ಸಾಕಾಣಿಕಾ ತೊಟ್ಟಿಯನ್ನು ಮಾಡಿಕೊಂಡು ಸುತ್ತ ಎರೆ ಜಲವನ್ನು ಸಂಗ್ರಹಣೆ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಇನ್ನು ಕೆಲವರು ತುಂಬ ಸರಳವಾಗಿ ಒಂದು ಸಣ್ಣ ತೊಟ್ಟಿಯನ್ನು ಮಣ್ಣಿನ ಮೇಲ್ಭಾಗದಲ್ಲೇ ನಿರ್ಮಾಣ ಮಾಡ್ಕೋತಾರೆ. ಒಂದು ವರ್ಷೆ ಇಟ್ಟಿಗೆಯನ್ನು ಕಟ್ಟಿ ಅದರ ಮೇಲ್ಭಾಗಕ್ಕೆ ತೆಂಗಿನ ಸೋಗೆಗರಿಯ ಚಪ್ಪರವನ್ನು ಹಾಕ್ಕೊಂಡಿರ್ತಾರೆ. ಇನ್ನೂ ಒಂದಷ್ಟು ಜನ ಕೃಷಿಕರು ಜಮೀನಿನಲ್ಲೇ ಕಾಲುವೆಯನ್ನು ಮಾಡಿ ಆಳವಾದ ಟ್ರೆಂಚ್, ಆ ಟ್ರೆಂಚಿನ ಎರಡು ಭಾಗಗಳನ್ನು ತೆಂಗಿನ ಸೋಗೆಯಿಂದ ಹೆಣೆದಿರುವಂತಹ ಚಾಪೆಯನ್ನು ಹಾಕ್ಬಿಟ್ಟು ಸಾವಯವ ಪದಾರ್ಥಗಳನ್ನು ತುಂಬುತ್ತಾ ಬರ್ತಾರೆ. ಎರೆಹುಳುಗಳನ್ನು ಒಂದು ಕಡೆ ಬಿಡ್ತಾರೆ ಕಳೆತ ಮೇಲೆ, ಅದು ಆ ಎಲ್ಲ ಸಾವಯವ ಪದಾರ್ಥವನ್ನು ತಿಂದು ಗೊಬ್ಬರ ಮಾಡಿದ ಮೇಲೆ ಅದೇ ಆ ತೆಂಗಿನ ಚಾಪೆ ಏನಿರುತ್ತಲ್ಲ ಅದನ್ನು ಹಾದು ಪಕ್ಕದಲ್ಲಿ ಏನು ತುಂಬಿರ್ತಾರಲ್ಲ ಸಾವಯವ ಪದಾರ್ಥವನ್ನು ಅಲ್ಲಿಗೆ ಹೊಟ್ಟೋಗುತ್ತೆ. ಹೀಗೆ ಪ್ರತಿಯೊಬ್ಬ ರೈತರು ಒಂದೊಂದು ವಿಧದಲ್ಲಿ ಎರೆಹುಳು ಸಾಕಾಣಿಕೆಯನ್ನು ಕೈಗೊಂಡಿರ್ತಾರೆ. ಆದರೆ ಕೆಲವೊಬ್ಬರು ಕೃಷಿಕರು ಬಹಳ ಜಾಣತನದಿಂದ ಎರೆಹುಳು ಸಾಕಾಣಿಕೆಯನ್ನು ಮಾಡ್ತಾರೆ. ಈ ಸಕಲೇಶಪುರದ ಸಮೀಪದಲ್ಲಿರುವಂತಹ ಒಬ್ಬರು ಕಾಫಿ ಪ್ಲ್ಯಾಂಟರು ಬಹಳ ವಿಭಿನ್ನವಾಗಿ ಎರೆಹುಳು ಸಾಕಾಣಿಕೆಯನ್ನು ಮಾಡ್ತಾರೆ. ಅವರು ಎರೆಹುಳು ಸಾಕಣೆಗೆ ತೊಟ್ಟಿಯನ್ನು ಕಟ್ಕೊಂಡಿದ್ದಾರೆ, ಅದು ಒಂದು ವರ್ಷ ಇಟ್ಟಿಗೆನಲ್ಲಿ. ಚಪ್ರ ಏನು ಅಂತಂದರೆ ಅದು ತೊಂಡೆ ಹಂಬು. ಈಗ ಅವ್ರೇನು ಮಾಡ್ತಾರೆ, ಎರೆಹುಳು ಸಾಕಾಣಿಕಾ ತೊಟ್ಟಿ ಪಕ್ಕದಲ್ಲೇ ತೊಂಡೆ ಹಂಬನ್ನು ನೆಟ್ಟುಬಿಡ್ತಾರೆ. ಬಿದಿರಿನ ಗಳವನ್ನು ಸಪೋರ್ಟಿಗೆ ಕೊಟ್ಟು ಅದರ ಮೇಲೆ ಹಂಬನ್ನು ಹಬ್ಬಿಸಿ ಈ ಮಂಚದ ಮೇಲೆ ಕಟ್ಟು ಬರುತ್ತಲ್ಲ ಆ ತರಹ ಎರೆಹುಳು ಸಾಕಣ ತೊಟ್ಟಿ ಮೇಲೆ ಕಟ್ಟುಗಳನ್ನು ಬರೋ ರೀತಿಯಲ್ಲಿ ಚಚ್ಚೌಕವಾಗಿ ಜೋಡಿಸಿ ಅದರ ಮೇಲೆ ತೊಂಡೆ ಬೀಳನ್ನು ಹಬ್ಬಿಸ್ತಾ ಬರ್ತಾರೆ. ಪಕ್ಕದಲ್ಲೇ ಎರೆಹುಳು ತೊಟ್ಟಿ ಇರುತ್ತಲ್ವ, ಅದರ ಸಾರವನ್ನೇ ತೆಗೆದುಕೊಂಡು ಈ ತೊಂಡೆ ಬೀಳು ತುಂಬ ಹುಲಸಾಗಿ ಬೆಳೆಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕೆಳಗಡೆ ನಿಮಗೆ ಎರೆ ಗೊಬ್ಬರ ಸಿಗ್ತಾ ಇದ್ದರೆ ಮೇಲ್ಗಡೆ ತೊಂಡೆಕಾಯಿಗಳು ಜೋತಾಡ್ತಾ ಇರ್ತವೆ. ಅವ್ರು ಹೇಳ್ತಾರೆ, ತೊಂಡೆ ಪೈರು ಏನಿದೆಯಲ್ಲ ಇದು ಎಷ್ಟು ದಟ್ಟವಾಗಿ ಹರಡ್ಕೊಳ್ಳುತ್ತೆ ಅಂತಂದರೆ ನೀವು ಯಾವುದೇ ರೀತಿಯ ಚಪ್ಪರವನ್ನು ಹಾಕಬೇಕಾದ ಅಗತ್ಯ ಇಲ್ಲ. ಎಷ್ಟೋ ಜನ

0: ಏನು ಮಾಡ್ತಾರೆ, ಎರೆಹುಳುಗಳಿಗೆ ನೇರವಾಗಿ ಸೂರ್ಯನ ಬಿಸಿಲು ಬೀಳಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ಚಪ್ರವನ್ನು ಮಾಡ್ತಾರೆ. ಕೆಲವರು ಮರದ ಅಡಿಯಲ್ಲಿ ಮಾಡ್ತಾರೆ. ಆದರೆ ಇವ್ರು ಹೇಳೋದು ಈ ತರಹ, ನೀವು ಬೇರೆ ಬಳ್ಳಿ ಜಾತಿಯ ತರಕಾರಿಗಳನ್ನು ಎರೆಹುಳು ಸಾಕಾಣಿಕಾ ತೊಟ್ಟಿಯ ಮೇಲೆ ಬೆಳೆಸ್ಕೊಂಬಿಟ್ರೆ ತರಕಾರಿನೂ ಸಿಕ್ಕಂತಾಗತ್ತೆ, ಎರೆಹುಳುಗಳಿಗೆ ನೆರಳು ಕೂಡ ದೊರಕದಂತಾಗತ್ತೆ ಅಂತ. ಕೇವಲ ನಾಲ್ಕೇ ನಾಲ್ಕು ತೊಟ್ಟಿಯನ್ನು ಅವರು ಇಟ್ಕೊಂಡಿರೋದು, ಆ ತೊಟ್ಟಿಯ ಮೇಲ್ಭಾಗದಲ್ಲಿ ನಾಲ್ಕು ದಿಕ್ಕಿನಿಂದ ಅವರು ತೊಂಡೆ ಬೀಳನ್ನು ಹಬ್ಬಿಸಿದ್ದಾರೆ, ನಾಲ್ಕು ಮೂಲೆಯಿಂದ. ಅದು ಎಷ್ಟು ದಟ್ಟವಾಗಿ ಹಬ್ಬಿದೆ ಅಂತಂದರೆ ಅವರ ಮನೆಗೆ ಬೇಕಾದಷ್ಟು ತೊಂಡೆಕಾಯಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟು ಕೂಡ ಅವ್ರಿಗೆ ಮಾರಾಟ ಮಾಡುವಷ್ಟು ಉಳಿದಿರುತ್ತಂತೆ. ಅವ್ರು ಹೇಳ್ತಾರೆ, ಎಷ್ಟೋ ಸರಿ ಬೇಜಾರಾಗಿ ನಾವು ತೊಂಡೆಕಾಯಿಗಳನ್ನು ಹಸುಗಳಿಗೆ ಮೇವಿಗಾಗಿ ಬಳಕೆ ಮಾಡಿಬಿಡ್ತೀವಿ ಅಂತ ಹೇಳಿ. ಹೀಗಾಗಿ ಜಾಣತನದಿಂದ ನಮ್ಮ ಕೃಷಿಕರು ಅಕ್ಕಪಕ್ಕ ಗಮನಿಸಿದ್ರೆ ಇಂತಹ ಸ್ಥಳೀಯ ತಾಂತ್ರಿಕತೆಗಳು ಸಾಕಷ್ಟು ಸಿಗ್ತವೆ. ಅದನ್ನು ಹುಡುಕಿ ನಿಮ್ಮ ನಿಮ್ಮ ಜಮೀನಿನಲ್ಲೂ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದಲ್ವಾ?
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ. ಶ್ರೋತೃಗಳೇ ಗಮನಿಸಿ, ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿರಂಗದಲ್ಲಿ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತ ಸಂವಾದವಿದೆ. ಪಾಲ್ಗೊಳ್ಳುವವರು ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿಗಳಾದ MS ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಸಾಯಂಕಾಲೆ ಪಂಜಾಬಸ್ಯ ಜಾಲಂಧರ ನಗರಾತ್ ಆಭಾಸೀಯ ಮಾಧ್ಯಮೇನ ದೇಶಸ್ಯ ವಿಂಶತಿ ರಾಜ್ಯೇಷು ಪುನರ್ವಿಕಸಿತಾನಾಂ ಪಂಚಸಪ್ತತಿ ರೇಲಸ್ಥಾನಕಾನಾಂ ಉದ್ಘಾಟನಂ ಅಕರೋತ್. ಏತೇಷಾಂ ಸ್ಥಾನಕಾನಾಂ ಅಮೃತ್ ಭಾರತ್ ಸ್ಥಾನಕ ಯೋಜನಾಯಾಃ ಅಂತರ್ಗತಂ ಆಧುನಿಕೀಕರಣಂ ಜಾತಂ. ಏಷಾ ಯೋಜನಾ ವಿಶ್ವಸ್ಯ ಬೃಹತ್ತಮಾಸು ಸ್ಥಾನಕ ಪುನರ್ವಿಕಾಸ ಯೋಜನಾಸು ಅನ್ಯತಮಾ ಅಸ್ತಿ. ಪ್ರಾಯಃ 70.5 ಲಕ್ಷ ಕೋಟಿ ರೂಪ್ಯಕಾಣಾಂ ವ್ಯಯೇನ ವಿಕಸಿತಾನಿ ಏತಾನಿ ಸ್ಥಾನಕಾನಿ ಯಾತ್ರಿ ಸೌವಿಧ್ಯೈಃ ಸಮಲಂಕೃತಾನಿ ಸಂತಿ. ಪುನರ್ವಿಕಸಿತೇಷು ಸ್ಥಾನಕೇಷು ಪಂಜಾಬಸ್ಯ ಜಾಲಂಧರ್ ಕ್ಯಾಂಟ್ SAS ನಗರಂ ಶ್ರೀ ಮುಕ್ತಸರ್ ಸಾಹಿಬ್ ಶ್ರೀ ಆನಂದಪುರ ಸಾಹಿಬ್ ಇತ್ಯೇತೇಷಾಂ ಸ್ಥಾನಕಾನಾಂ ಸಮಾವೇಶಃ ಅಸ್ತಿ. ತದ್ ಅತಿರಿಕ್ತಂ ಗುಜರಾತ್ ಒಡಿಶಾ ದಕ್ಷಿಣ ರೇಲ್ ಕ್ಷೇತ್ರಾಣಾಂ ಅನೇಕಾನಿ ಸ್ಥಾನಕಾನಿ ಅಪಿ ಅತ್ರ ಸಮ್ಮಿಲಿತಾನಿ ಸಂತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ಕರಟೋಲಿ ಅಂಬಾಲಾ ರೇಲ ಸೇವಾಂ ಅಮೃತಸರ್ ವಾರಾಣಸಿ ಸಂತ ರವಿದಾಸ್ ಎಕ್ಸ್ಪ್ರೆಸ್ ಚೇತ್ಯೇತಾಭ್ಯಾಂ ಹರಿತಧ್ವಜಂ ಪ್ರದರ್ಶಿತವಾನ್. ಹ್ಯಃ ಜಾಲಂಧರೆ ಪ್ರಧಾನಮಂತ್ರಿಣಾ ಲೋಕಾರ್ಪಿತಾನಿ ರಾಷ್ಟ್ರಾಯ ಸಮರ್ಪಿತಾನಿ ಚ ಏತಾನಿ ಪುನರ್ವಿಕಸಿತಾನಿ ಸ್ಥಾನಕಾನಿ ಏತೇ ದ್ವೇ ರೇಲ ಸೇವೆ ಚ ರೇಲ ಮಾರ್ಗಾವಸಂರಚನಾ ಪರಿಯೋಜನಾನಾಂ ಭಾಗಾಃ ಸಂತಿ. ಏತಾಸಾಂ ಪರಿಯೋಜನಾನಾಂ ವ್ಯಯಃ 70.5 ಲಕ್ಷ ಕೋಟಿ ರೂಪ್ಯಕಾಧಿಕಃ ಅಸ್ತಿ. ಅವಸರೆಸ್ಮಿನ್ ಪ್ರಧಾನಮಂತ್ರಿ ಅವದತ್ ಯತ್ 75 ಪುನರ್ವಿಕಸಿತ ರೇಲ ಸ್ಥಾನಕಾನಾಂ ಉದ್ಘಾಟನಂ ಭಾರತೀಯ ರೇಲ ವಿಭಾಗಸ್ಯ ವಿಗತೇಷು ಕತಿಪಯ ವರ್ಷೇಷು ಅಭವತ್ ತೀವ್ರ ಪರಿವರ್ತನಸ್ಯ ದ್ಯೋತಕಂ ಚ ಅಸ್ತಿ.
3: ಕೇಂದ್ರ ಕೀ ಭಾಜಪಾ ಸರ್ಕಾರ ಕೀ ಭೀ ಪ್ರಾಥಮಿಕತಾ ಹೈ ಭಾರತ ಕೇ ಹರ್ ನಾಗರಿಕ ಕೀ ಸೇವಾ ಭಾರತ ಕೇ ಹರ್ ನಾಗರಿಕ ಕಾ ಜೀವನ ಆಸಾನ್ ಬನಾನಾ ಔರ್ ಉಸೇ ಆಗೇ ಬಢನೇ ಕೇ ಲಿಯೇ ನಯೆ ನಯೆ ಅವಸರ ಉಪಲಬ್ಧ ಕರಾನಾ ಔರ್ ಇಸ್ಲಿಯೇ ಹಮ್ ನಾಗರಿಕ ದೇವೋ ಭವ ಇಸ್ ಮಂತ್ರ ಪರ್ ಚಲ್ ರಹೇ ಹೈ ಗರೀಬ್ ಹೋ ಮಿಡಲ್ ಕ್ಲಾಸ್ ಹೋ ಐಸೆ ಹರ್ ಪರಿವಾರ ಬೆಸ್ಟ್ ಸೇ ಬೆಸ್ಟ್ ಸುವಿಧಾ ಮಿಲೆ ಯೇ ಹಮಾರಾ ಪ್ರಯಾಸ ಹೈ ಔರ್ ನಾಗರಿಕ ದೇವೋ ಭವ ಕಾ ಯೇ ಭಾವ ಹಮಾರೆ ಕಾಮ್ ಮೇ ದಿಖ್ತಾ ಹೈ.
2: ಪೂರ್ವಾಹ್ನೆ ಏವ ಪ್ರಧಾನಮಂತ್ರಿ ಹರಿಯಾಣ ರಾಜ್ಯಸ್ಯ ಜಿಂದ್ ರೇಲ್ ಸ್ಥಾನಕಾತ್ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ್ ಇತ್ಯನೇನ ಚಾಲಿತ ರೇಲಯಾನಾಯ ಅಪಿ ಹರಿತಧ್ವಜಂ ಪ್ರದರ್ಶಿತವಾನ್. ಏತತ್ ರೇಲಯಾನಂ ಜಿಂದ್ ಸೋನಿಪತ್ ರೇಲ್ ಸ್ಥಾನಕಯೋಃ ಮಧ್ಯೆ ಸಂಚರಿಷ್ಯತಿ. अथ एकोननवति किलोमीटर मिता दूरता प्रायः द्विहोरायां पूर्णं करिष्यति। वाणिज्य उद्योग मंत्री पीयूष गोयल ह्यः एस्टोनिया देशस्य राजधान्यां ताल्लिन नगरे तत्रत्य विदेश मंत्रिणा मार्गुत साह्यकना इत्यनेन सह मेलनं विहितवान्। उभाभ्यां नेतृभ्यां भारत एस्टोनिया देशयोः मध्ये व्यापार निवेश अंकिकीय परिवर्तन साइबर सुरक्षा प्रौद्योगिकी चेत्येषु क्षेत्रेषु सहयोगस्य सुदृढीकरण विषये विचार विमर्श कृतः। अनन्तरं साख्यकना इत्यस्य उपस्थितौ मन्त्रिणा भारत एस्टोनिया व्यापार मञ्चम् अपि अभिसंबोधितम्। केन्द्रीयः गृहमन्त्री अमितशाहः गतरात्रौ पश्चिमबंगालराज्यस्य त्रिदिवसीयायां यात्रायां सिलिगुड़ी इत्यत्र सम्प्राप्तवान्। सिलिगुड़ी नगरस्य बागडोगरा विमानस्थानके आगमनावधौ पश्चिमबंगालस्य मुख्यमन्त्रिणा सुवेन्दु अधिकारिणा तस्य स्वागतं विहितम्। श्रीशाहः अद्य जुमागाछ नगरस्य सीमाचौकी इत्यत्र VSF इत्यस्य 18वां बटालियन इत्यस्य भ्रमणं करिष्यति। बैडमिंटन क्रीडायां भारतीय क्रीडिका तथा द्विवारं ओलंपिक पदक विजेत्री पीवी सिंधुः अद्य प्रातः टोक्यो नगरे जापान ओपन क्रीडायाः महिला एकलस्य उपांत्य चक्रीय स्पर्धायां चीन देशस्य चेन युफेई सम्मुखी करिष्यति इति वार्ताः।
1: समय सरियागि 7 गंटे FM 100.6 इदु आकाशवाणि मैसूरु।
4: ನೋಡು ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
5: ಏನು ರಂಗ ಕೈಗೆ ಬ್ಯಾಂಡೇಜು
6: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
8: ಹಾಯ್ ಪುಟಾಣಿಗಳೇ ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30 ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ
9: ವಿ ಅಂದ್ರೆ ಹೆಣೆಯೋದು ಅಥವಾ ನೇಯೋದು ಅಂತ ಅರ್ಥ ಅಲ್ವಾ ಈ ಹಕ್ಕಿ ತನ್ನ ಗೂಡನ್ನ ಬೇರೆ ಮರದ ನಾರುಗಳಿಂದ ಎಷ್ಟು ಅಂದವಾಗಿ ನೇಯ್ದಿರುತ್ತೆ ಅದಕ್ಕೆ ಇದು ಬಯಾವಿವರ್ ಬರ್ಡ್
8: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಧಾರವಾಡ ಜಿಲ್ಲೆಯಲ್ಲಿ ಶೇ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ, ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ, 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ, ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ, ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್, ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ, ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ, ಚುನಾವಣಾ ಅಧಿಕಾರಿಗಳೇನಿರ್ತಾರೆ, ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.

0: ಅಮೃತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡಾ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಲ್ಲೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈರುತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ದಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ದಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6,300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಸಮಯ 7:15:52. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಕುವೆಂಪು ಅವರ ರಚನೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳೋಣ ಓ ಅಚಂಚಲಾ.

ಶ್ರೋತೃಗಳು ಗಮನಿಸಿ, ಇಂದು ಸಂಜೆ 4:30 ನೆನಪಿನ ಅಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಲನಚಿತ್ರ ಕಲಾವಿದರಾದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಬಹುದು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30. ಈಗ ಸೇವಾವಾಹಿನಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ನಿನ್ನೆಯಿಂದ ಪ್ರಾರಂಭಗೊಂಡಂತೆ ಈ ತಿಂಗಳ 19ರವರೆಗೆ ಹಾಗೂ ಈ ತಿಂಗಳ 21-31ರವರೆಗೆ ಮೈಸೂರು ನಗರದ 2 ಪರೀಕ್ಷಾ ಕೇಂದ್ರಗಳಲ್ಲಿ 2026ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು ನಡೆಯಲಿದ್ದು, ಸದರಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಪರೀಕ್ಷೆ ನಡೆಯುವ ಸ್ಥಳಗಳು ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ, JLB ರಸ್ತೆ, ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ವ್ಯಾಪ್ತಿ ಹಾಗೂ ಸರ್ಕಾರಿ ಆದರ್ಶ ವಿದ್ಯಾಲಯ, ಜಾಕಿ ಕ್ವಾರ್ಟರ್ಸ್, ನಜರ್ಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿ. ಈ ಪ್ರದೇಶಗಳಲ್ಲಿ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇತರೆ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು. ಯಾರೂ ಕೂಡ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದು. ಪರೀಕ್ಷಾ ಕೇಂದ್ರಗಳ ಬಳಿ ಇರುವ ಜೆರಾಕ್ಸ್ ಬ್ರೌಸಿಂಗ್ ಸೆಂಟರ್ಗಳನ್ನು ಪರೀಕ್ಷಾ ಕೇಂದ್ರಗಳ ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಮೈಸೂರು ನಗರ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ 2027ರ ಮಾರ್ಚ್ ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳಿ ಅಂಚೆ ಕಚೇರಿಗಳಲ್ಲೂ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4ರವರೆಗೆ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮಾರುಕಟ್ಟೆ ವ್ಯವಸ್ಥಾಪಕರ ದೂರವಾಣಿ ಸಂಖ್ಯೆ 9448402346 ಮತ್ತೊಮ್ಮೆ ಕೇಳಿ, 9448402346 ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ.

0: ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ ಹೂಡಿಕೆ ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30

0: ಪಾಯಿಂಟ್ 5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನು ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45:20. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಎಸ್ ಜಾನಕಿಯವರು ಹಾಡಿರುವ ನವಜೀವನ ಚಿತ್ರದ ಹಾಡು. ಸೌರಟ್ ಅಶ್ವಥ್ ಅವರ ಸಾಹಿತ್ಯವನ್ನು ಸಂಗೀತ ಕಳವಡಿಸಿರುವ ಜೋಡಿ ರಾಜನ್ ಮತ್ತು ನಾಗೇಂದ್ರ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಗೀತೆ ಪುರಂದರದಾಸರ ಕೀರ್ತನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಮೃಗಾಲಯ ಚಿತ್ರದಲ್ಲಿ ಅಳವಡಿಸಿರುವ ಪುರಂದರದಾಸರ ದೇವರ ನಾಮ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ಕೇಳಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Calls for probe into deaths of protesters. PV Sindhu enters into final of Japan Open Badminton Tournament. And in FIFA World Cup, France and England to lock horns for third place at Miami tonight. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಜಾನಕಿಯವರು ಹಾಡಿ ಕ್ಷಮಿಸಿ, ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಜಾನಕಿಯವರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳೋಣ ಲಯನ್ ಜಗಪತಿ ರಾವ್ ಚಿತ್ರದಲ್ಲಿ ಅಳವಡಿಸಿರುವ ಆರ್ ಎನ್ ಜೇಗೋಪಾಲ್ ಬರೆದಿರುವ ಶ್ಲೋಕ. ಗೀತೆಗೆ ರಾಗ ಸಂಯೋಜನೆ ಉಪೇಂದ್ರ ಕುಮಾರ್.

0: ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತ ಸಂವಾದ ಪ್ರಸಾರವಾಗಲಿದೆ. ಪಾಲ್ಗೊಳ್ಳುವವರು ಶ್ರೀರಂಗಪಟ್ಟಣ ತಾಲೂಕು ಜಕ್ಕನ ಕುಪ್ಪೆ ಗ್ರಾಮದ ಕೃಷಿಕ ದಂಪತಿಗಳಾದ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕಲಿನ್. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ.
1: ಸೊ ಒಂದು 4 ಮೋಟೋ ಇಟ್ಕೊಂಡಿದ್ವಿ. ಸೊ ಅವಾಗ ನಾವು ಎಲ್ಲ ಕೂತ್ಕೊಂಡು ಒಂದ್ಸಲ ಎಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ, ಸೊ ನಮ್ಮಲ್ಲೊಂದು ಕ್ಯಾಲಿಬರ್ ಹೇಗಿದೆ, ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು, ಅಟ್ಲೀಸ್ಟ್ ನಮ್ಮ ಜೂನಿಯರ್ಗಾದ್ರೂ ಅದನ್ನ ಮಾಡ್ಕೊಡೋಣ ಅಂತ ಒಂದು ಲಗೋರಿ ಅಂತ ಒಂದು ನಮ್ಮ ತಂಡಕ್ಕೆ ಒಂದು ಹೆಸರಿಟ್ಟು, ಪ್ರಿವೆನ್ಷನ್ ಆಫ್ ಮ್ಯಾಲ್ ನ್ಯೂಟ್ರಿಷನ್ ಅಂತ ಮೊದಲೇ ಮೋಟೋ, ಎರಡನೇದು ಪ್ರಾಕ್ಟಿಕಲ್ ಎಜುಕೇಷನ್ ಅಂತ ಹೇಳಿ ಕೆಲಸ ಶುರು ಮಾಡ್ತಾ ಬಂದ್ವಿ.
0: ನೆನಪಿಡಿ, ಕೃಷಿರಂಗ ಇಂದು ಸಂಜೆ 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅವಳ ಅಂತರಂಗ ಚಿತ್ರದ ಹಾಡು. ಗೀತ ಬರೆದವರು ಆರ್ ಎನ್ ಜಿ ಗೋಪಾಲ್, ಸಂಗೀತ ಎಂ

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ, ಸಾಹಿತಿ ಚಿ ಉದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
2: ಈ ಸರಣಿಯ ಮೊದಲ ಕಥಾನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
3: ಹೊಂಬಿಸಿಲು ಚಿತ್ರಕ್ಕಾಗಿ ಗೀತಪ್ರಿಯ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಜಗ್ಗು ಚಿತ್ರಕ್ಕಾಗಿ RN ಜಯಗೋಪಾಲ್ ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು

ಬಾಳುಜೇನು ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಕುಣಿಗಲ್ ನಾಗಭೂಷಣ್ ಅವರದ್ದು. ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಜಿ ಉದಯಶಂಕರ್ ಅವರು ಗೀತೆ ಬರೆದು ರಾಜನ್ ನಾಗೇಂದ್ರ ಜೋಡಿ ಸಂಗೀತಕ್ಕೆ ಅಳವಡಿಸಿರುವ ರಾಮ ಲಕ್ಷ್ಮಣ ಚಿತ್ರದ ಹಾಡು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ
1: ಕಸ್ತೂರಿ ಮಾತ್ರೆ ತಿನ್ನಿ
2: ನಾಕರಿಗೆ ಜೈ ಎನ್.

0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19 ಭಾನುವಾರ ರಾತ್ರಿ 8 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19 ಭಾನುವಾರ ರಾತ್ರಿ 8
1: ಗಾಯತ್ರಿ ಮದುವೆ ಚಿತ್ರದ ಹಾಡು. ಗೀತ ಬರೆದವರು ಆರ್ ಎನ್ ಜೆ ಗೋಪಾಲ್, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
1: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ?
2: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ. ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನ್ ಯಾರು?
1: ಪ್ರೀತಿ ಓಡಿದೆ ಯಾವ ಚಿಪ್ಪಿನಲ್ಲಿ.
0: ಮರೆಯದೆ ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ಚಿ ಉದಯಶಂಕರ್ ಗೀತೆ ಬರೆದು ಸತ್ಯಂ ಅವರು ಸ್ವರ ಸಂಯೋಜಿಸಿರುವ ಮುಳ್ಳಿನ ಗುಲಾಬಿ ಚಿತ್ರದ ಹಾಡು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಮೈಸೂರಿನ ಬಾಲ ಪ್ರತಿಭೆ ಎಚ್ ವಸಿಷ್ಟ್ ವೇದಾಂತ್ ಹಾಗೂ ಅವರ ತಾಯಿ ಪಿ ಚೈತ್ರ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.
1: ಮರಕವಾರೆ ಅದರ ನಿಗಂಧದ ರಾಮದುವಾರೆ ಅಷ್ಟ ಸಿದ್ಧಿ ನೋ ನೆದಕೇದಾತ ಸ್ಮರತೇನ ಜಾನಕಿ.

0: ನನ್ನ ಮಗಂದು ಇರ್ಬೋದಲ್ಲ ಇದರಲ್ಲಿ ಹೆಸರು, ಖುಷಿಯಾಗುತ್ತೆ ಅಂತ ಮಾಡಿಸಿದ್ವಿ. ಅಷ್ಟೇ
1: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಆರ್ ಎನ್ ಜಯಗೋಪಾಲ್ ಅವರು ಬರೆದು ಎಂ ರಂಗರಾವ್ ಅವರು ಸಂಗೀತ ಕೆಳಪಡಿಸಿರುವ ಸುಳಿಗಾಳಿ ಚಿತ್ರದ ಹಾಡು.

ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜಿ ಉದಯಶಂಕರ್ ಅವರು ಗೀತೆ ಬರೆದು ಜಿ ಕೆ ವೆಂಕಟೇಶ್ ಅವರು ಸಂಗೀತ

ಇನ್ನು ಮುಂದೆ ಕೇಳಿ ನಮ್ಮ ಮಕ್ಕಳು ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆ. ಗೀತೆಗೆ ಸ್ವರ ಕಲ್ಪಿಸಿದ್ದಾರೆ ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಜಿ ಉದಯಶಂಕರ್ ಅವರು ಬರೆದು ರಾಜನ್ ನಾಗೇಂದ್ರ ಜೋಡಿ ಸಂಗೀತ ಕೇಳಬಡಿಸಿರುವ ಪ್ರೇಮಾನುಬಂಧ ಚಿತ್ರದ ಹಾಡು.

0: FM 100.6, ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸಮಯ ಸರಿಯಾಗಿ 10 ಗಂಟೆ. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೆಪಿ ನಾರಾಯಣ ಮತ್ತು ಸಂಗಡಿಗರಿಂದ ನಾಗಸ್ವರ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೆಪಿ ನಾರಾಯಣ ಮತ್ತು ಸಂಗಡಿಗರ ನಾಗಸ್ವರ ವಾದನವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗುವ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವವ್ರತ್ ಮಿಶ್ರಾ ಅವರ ಸಿತಾರ್ವಾದನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ. ಸಮಯ 10:31. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಲತಾ ಮಂಗೇಶ್ಕರ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ವಂಶ್ ಚಿತ್ರದ ಹಾಡು. ಸಮೀರ್ ಅವರು ಗೀತೆ ಬರೆದಿದ್ದಾರೆ, ಆನಂದ್ ಮಿಳಿಂದ್ ಅವರ ಸಂಗೀತವಿದೆ.

ಚಿತ್ರ ಪ್ರೇಮ್ ಕೈದಿ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಾಧನಾ ಸರ್ಗಮ್. ಸಮೀರ್ ಅವರ ಸಾಹಿತ್ಯ ಆನಂದ್ ಮೇಳಿನ್ ಸಂಗೀತ ನೀಡಿದ್ದಾರೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಸಮೀರ್ ಅವರು ಬರೆದು ಆನಂದ್ ಮೇಳಿನ್ ಸಂಗೀತ ಕೇಳಬಡಿಸಿರುವ ಮತ್ತೊಂದು ಗೀತೆ, ಚಿತ್ರ ದುಶ್ಮನಿ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕವಿತಾ ಕೃಷ್ಣಮೂರ್ತಿ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಿಕೆ ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ಶನಿವಾರ ನಿಮಗೋಸ್ಕರ ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ

ನಮ್ಮ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಬಗೆಗೆ, ಗ್ರಾಮಗಳ ಬಗೆಗೆ, ಪುರಗಳ ಬಗೆಗೆ, ಊರುಗಳ ಬಗೆಗೆ ಒಂದಷ್ಟು ವಿವರಗಳನ್ನು ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪತ್ರ ಬರೆಯೋದ್ರ ಮೂಲಕ, ಕರೆ ಮಾಡೋದ್ರ ಮೂಲಕ ಭಾಗವಹಿಸ್ತಾ ಇದ್ದೀರಿ. ಹಾಗೆಯೇ ತಾವು ಹುಟ್ಟಿ ಬೆಳೆದಂತಹ ಆ ಊರನ್ನು ಕುರಿತಂತಹ ಕೆಲವಷ್ಟು ಸ್ಥಳನಾಮಗಳ ಬಗೆಗೆ ಒಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ತಮ್ಮ ಊರುಗಳನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವಂತಹ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ತಾವು ಮಾಡ್ತಾ ಬರ್ತಾ ಇದ್ದೀರಿ. ಕೇಳುಗರೆ, ಇಂದು ಕೂಡ ಒಂದಷ್ಟು ಗ್ರಾಮನಾಮಗಳ ಬಗೆಗೆ ಒಂದಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ನಿಸರ್ಗ ಸಂಬಂಧಿಯಾದಂತಹ, ಧಾರ್ಮಿಕ ವಿಚಾರಕ್ಕೆ ಸಂಬಂಧಿಸಿದಂತಹ, ಹಾಗೆಯೇ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮತ್ತು ಐತಿಹಾಸಿಕ ಸಂಗತಿಗಳನ್ನು ಒಳಗೊಂಡಂತಹ ಹಲವಾರು ವಿಚಾರಗಳನ್ನು ಒಂದು ಹಳ್ಳಿ ಅಥವಾ ಗ್ರಾಮ ತನ್ನ ಆಂತರ್ಯದಲ್ಲಿ ಅಡಗಿಸಿಕೊಂಡಿರುತ್ತೆ. ಅಂಥ ಸೂಕ್ಷ್ಮತೆಗಳನ್ನು ಗ್ರಹಿಸಿ ಅದನ್ನು ಒಂದು ಅಧ್ಯಯನ ಶಿಸ್ತಿಗೆ ಒಳಪಡಿಸಿ ಸ್ಥಳನಾಮಗಳ ಅಧ್ಯಯನವನ್ನು ಮಾಡಿ ಕೆಲವಷ್ಟು ಮಹನೀಯರು ಆ ಊರಿನ ಹಿನ್ನೆಲೆಯನ್ನು ಕುರಿತಂತೆ ನಿಮ್ಮ ಮುಂದೆ ಪುಸ್ತಕ ರೂಪದಲ್ಲಿ ಅದನ್ನು ಇಟ್ಟಿದ್ದಾರೆ. ಮತ್ತು ಮೌಖಿಕವಾಗಿಯೂ ಕೂಡ ಹಲವಾರು ವಿಚಾರಗಳು ಒಂದು ಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಇದ್ದೇ ಇರುತ್ತೆ. ಒಂದು ಮಾತಿದೆ, ಚರಿತ್ರೆ ಮೌನವಾದಾಗ ಅದು ಜನಪದ ಕಥೆಗಳು ಮಾತಾಡ್ತವೆ ಅಂಥೇಳಿ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಚರಿತ್ರೆ ಒಂದು ನಿಖರತೆಯನ್ನು ಬಯಸ್ತಾ ಇರ್ತದೆ, ಒಂದು ಸ್ಪಷ್ಟತೆಯನ್ನು ಅದು ಹೇಳ್ತಾ ಇರ್ತದೆ. ಆದರೆ ಯಾವಾಗ ಒಂದು ಗ್ರಾಮದ ಬಗೆಗೆ ಸ್ಪಷ್ಟತೆಗಳು, ನಿಖರವಾದಂಥ ಮಾಹಿತಿಗಳು ಸಿಗೋದಿಲ್ವೋ ಆವಾಗ ಮೌಖಿಕ ಪರಂಪರೆ ಮುಂದೆ ಬಂದು ನಿಂತುಕೊಳ್ಳುತ್ತೆ. ಇದು ಇರಬಹುದು ಅಂಥೇಳಿ ಅದು ತನ್ನ ಒಂದು ಹಸ್ತವನ್ನು ಚಾಚ್ತಾ ಇರುತ್ತೆ. ಆ ಹಸ್ತವನ್ನು ಹಿಡಿದು ಒಂದು ಜೊತೆಯಲ್ಲಿ ಪಯಣಿಸಿದಾಗ ಒಂದಷ್ಟು ಮಹತ್ವದ ವಿಚಾರಗಳು, ಸಂಗತಿಗಳು ನಮಗೆ ಸಿಗುತ್ತೆ. ಈ ರೀತಿಯ ಪ್ರಯತ್ನವನ್ನು ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇಂದು ಸಹ ಕೆಲವು ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಕೇಳುಗರೆ, ತಾವು ಕರೆ ಮುಖಾಂತರ ತಮ್ಮ ಊರುಗಳ ಬಗೆಗೆ ವಿವರಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತನ್ನೋದಾದರೆ ಪತ್ರವನ್ನು ಬರೀಬಹುದು ಅಥವಾ ಮಿಂಚಂಚೆಯನ್ನು ಮೇಲ್ ಕೂಡ ಮಾಡಿ ನಮಗೆ ತಿಳಿಸಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಕ್ಷಮಿಸಿ, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57000020. ಮತ್ತೊಮ್ಮೆ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57000020. ಮಿಂಚಂಚೆಯ ಮೂಲಕವೂ ಕೂಡ ತಮ್ಮ ಊರಿನ ವಿವರಗಳನ್ನು ಬರೆದು ಕಳಿಸಬಹುದು. ಮಿಂಚಂಚೆ ವಿಳಾಸ replyairmysore@gmail.com. ಮತ್ತೊಮ್ಮೆ replyairmysore@gmail.com. ಕೇಳುಗರೆ, ತಾವು ಕೂಡ ಕರೆ ಮಾಡಿ ನಿಮ್ಮ ಊರುಗಳ ಬಗೆಗೆ ವಿವರಗಳನ್ನು ಹೇಳಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251258 ಮತ್ತೊಂದು 251508. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅಮೇರಿಕ ಅಮೇರಿಕ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ. ನಾಗತಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಗೌರಿಬಿದನೂರು ಅನ್ನುವಂತಹ ಊರಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು, ಸ್ಥಳನಾಮಗಳ ಬಗೆಗೆ ಒಂದು ಸಂಕಲನವನ್ನು ತಂದಿರುವಂತಹ ಜಾನಪದ ಪರಿಷತ್ ಇಲ್ಲಿ ಉಲ್ಲೇಖವಾಗಿರುವಂತಹ ಒಂದಷ್ಟು ವಿವರಗಳನ್ನು ಹೇಳ್ತಾ ಇದ್ದೇನೆ. ಇದನ್ನು ಈ ಉಲ್ಲೇಖವನ್ನು ಮಾಡಿರುವಂಥವ್ರು, ವಿವರವನ್ನು ನೀಡಿರುವಂಥವರು ರಂಗಾರೆಡ್ಡಿ ಕೋಡಿರಾಂಪುರ ಅವರು. ಗೌರಿಬಿದನೂರು ತಾಲೂಕಿನ ಗದರೆ ಎಂಬ ಊರಿಗೆ ಸೊಗಸಾದ ಒಂದು ಜನಪದ ಕಥೆ ಇದೆ. ಗದರೆ ಗೆದರೆ ಎಂದು ಕರೆಯುವ ಈ ಊರ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಈ ಬೆಟ್ಟದಲ್ಲಿ ಹಿಂದೆ ಗಾದ್ರೇಯ ಎಂಬ ಮಂತ್ರವಾದಿ ಇದ್ದನಂತೆ. ಆತ ಒಂದು ದಿನ ಭಿಕ್ಷೆ ಬೇಡಲು ಬರಲು ಊರೊಳಗೆ ಹೋದಾಗ ಜಗಲಿಯಲ್ಲಿ ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ದ ಒಬ್ಬ ಸುಂದರಿಯನ್ನು ಕಂಡು ಮೋಹಗೊಂಡನಂತೆ. ಭಿಕ್ಷೆ ತರಲು ಆಕೆ ಒಳಹೋದಾಗ ಈ ಮಂತ್ರವಾದಿ ಯಾವುದೋ ಭಸ್ಮವನ್ನು ಎಣ್ಣೆ ಬಟ್ಟಲಲ್ಲಿ ಹಾಕಿ ಭಿಕ್ಷೆ ಪಡೆದು ಬೆಟ್ಟದ ಗುಹೆಗೆ ಬಂದು ಬಿಟ್ಟ. ಆಕೆ ತಲೆಗೆ ಎಣ್ಣೆ ಹಚ್ಚಿಕೊಂಡ ಕೂಡಲೇ ವಶೀಕರಣಕ್ಕೆ ಒಳಗಾಗಿ ರಾತ್ರಿಗೆ ತನ್ನ ಗುಹೆಗೆ ಬರುತ್ತಾಳೆ ಎಂಬ ಲೆಕ್ಕಾಚಾರ ಆತನದು. ಭಿಕ್ಷೆ ಪಡೆದು ಮಾಂತ್ರಿಕ ಹೋದ ತಕ್ಷಣ ಆಕೆ ಎಣ್ಣೆ ಬಟ್ಟಲಿಗೆ ಕೈ ಹಾಕುವ ಸಮಯಕ್ಕೆ ಸರಿಯಾಗಿ ಗಾಡಿ ಹೊಡೆಯುವ ವ್ಯಕ್ತಿಯೊಬ್ಬ ಬಂದು ಕಂಜಿನ ಕುಡಿಕೆ ಹಿಡಿದು ಎಣ್ಣೆ ಹಾಕಿಸಿಕೊಳ್ಳಲು ಬಂದ. ಈ ಸುಂದರಿ ತನ್ನ ಕೈಯಲ್ಲಿದ್ದ ಎಣ್ಣೆ ಬಟ್ಟಲಿನ ಎಣ್ಣೆಯನ್ನೆಲ್ಲ ಆ ಕಂಜಿನ ಕುಡಿಕೆಗೆ ಸುರಿದಳು. ಆತ ಅದನ್ನು ಗಾಡಿಗೆ ಹಚ್ಚಿ ತನ್ನ ಕೆಲಸ ಮುಗಿಸಿಕೊಂಡು ಸಂಜೆಗೆ ಗಾಡಿಯನ್ನು ತಂದು ಅವರ ಮನೆ ಮುಂದೆ ನಿಲ್ಲಿಸಿ ಹೊರಟು ಹೋದ. ಬೆಳಿಗ್ಗೆ ಎದ್ದು ಬಂದು ನೋಡಿದರೆ ನಿಲ್ಲಿಸಿದ ಜಾಗದಲ್ಲಿ ಗಾಡಿ ಇರಲಿಲ್ಲ. ಗಾಡಿ ಎಲ್ಲಿ ಎಂದು ಹುಡುಕಲು ಶುರು ಮಾಡಿದಾಗ ಯಾರೋ ಬಂದು ಗಾಡಿ ಬೆಟ್ಟದಲ್ಲಿರುವ ಮಂತ್ರವಾದಿಯ ಗುಹೆಯ ಬಾಗಿಲ ಬಳಿ ನಿಂತಿದೆ ಎಂದು ಹೇಳಿದರು. ಗಾಡಿ ಗುಹೆಯ ಒಳ ಹೋಗಲಾರದೆ ಬಾಗಿಲಿಗೆ ತಾಗುವಂತೆ ನಿಂತು ಬಿಟ್ಟಿತ್ತು. ಊರ ಜನ ಆ ಗುಹೆಯ ಬಳಿ ಬರುವ ವೇಳೆಗೆ ಮಂತ್ರವಾದಿ ಅಪಾಯದ ನಿರೀಕ್ಷೆ ಮಾಡಿ ಗುಹೆಯನ್ನು ಖಾಲಿ ಮಾಡಿದ್ದ. ಗಾಡಿ ಬೆಟ್ಟದ ಮೇಲಕ್ಕೆ ಹೋಗಲು ಹೇಗೆ ಸಾಧ್ಯ

ಇದು ಮಂತ್ರವಾದಿಯ ಕೆಲಸವೇ ಇರಬೇಕೆಂದು ಅಂದಿನಿಂದ ಈ ಬೆಟ್ಟಕ್ಕೆ ಗಾದ್ರೆ ಬೆಟ್ಟ ಎಂಬ ಹೆಸರು ನಿಂತಿತು ಎಂದು ಜನ ನಂಬಿದ್ದಾರೆ. ಸ್ಥಳನಾಮದ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದನ್ನು ಪರಿಶೀಲನೆ ಮಾಡಿದರೆ ಈ ಕಥೆಗೆ ಆಧಾರವಿಲ್ಲವೆಂಬುದು ಗೊತ್ತಾಗುತ್ತೆ. ಕದರ್ ಕದರಿ ಎಂಬ ಪದಕ್ಕೆ ಎತ್ತರವಾದ ಸ್ಥಳ, ಕಾಡಿನಿಂದಾವೃತವಾದ ಬೆಟ್ಟ ಮುಂತಾದ ಅರ್ಥ ಶಬ್ದಕೋಶಗಳಲ್ಲಿ ದೊರೆಯುತ್ತದೆ. ಈ ಊರು ಈ ಬೆಟ್ಟ ಅರ್ಥಕ್ಕೆ ಹೊಂದಿಕೊಂಡಂತೆ ಇವೆ. ಆದ್ದರಿಂದ ಗದರೆ ಎಂಬುದು ಗಾದ್ರೇಯ ಮಂತ್ರವಾದಿಯಿಂದ ಬಂದಿಲ್ಲ. ಕದರ್ ಗದರ್ ಕದರಿ ಗದರಿ ಅಂದರೆ ಕಕಾರಕ್ಕೆ ಗಕಾರವಾಗಿ ಬಂದು ಗದರೆ ಆಗಿದೆ ಅಂಥೇಳಿ ರಂಗಾರೆಡ್ಡಿ ಕೋಡಿರಾಂಪುರ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಹೀಗೆ ಭಾಷಾಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ಕೆಲವು ಊರುಗಳನ್ನು ನೋಡಬೇಕಾಗತ್ತೆ. ಅಲ್ಲಿರುವಂತಹ ಸತ್ಯಾಸತ್ಯತೆಗಳನ್ನು, ಆಧಾರಗಳನ್ನು ನಾವು ಗುರುತಿಸಬೇಕಾಗತ್ತೆ. ಒಂದು ಊರಿನ ಹೆಸರು ಅಂತಂದಾಗ ಕೇವಲ ಒಮ್ಮುಖವಾದಂತಹ ಚಿಂತನೆಯಲ್ಲಿ ನಾವು ನೋಡಬಾರ್ದು. ಅದಕ್ಕೆ ಬಹುಮುಖವಾದಂತಹ ನೆಲೆಗಳು ಇರುತ್ತೆ. ಆ ಬಹುಮುಖಿ ನೆಲೆಗಳಲ್ಲಿ ಆ ಊರಿನ ಅಧ್ಯಯನವನ್ನು ಕೈಗೊಂಡಾಗ ನಿಜವಾದ ಆ ಊರಿನ ಅರ್ಥ, ಆ ಊರಿನ ಹೆಸರಿನ ಹಿನ್ನೆಲೆ ಇವೆಲ್ಲವೂ ಕೂಡ ನಮಗೆ ಲಭ್ಯ ಆಗುತ್ತೆ. ಇದು ಒಂದು ಊರನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಾವು ಗ್ರಹಿಸಬೇಕಾದಂತಹ ಕೆಲವು ಮಹತ್ವದ ಸಂಗತಿಗಳು. ಒಂದು ಊರು ಹೆಸರನ್ನು ಪಡ್ಕೊಂಡಿದೆ ಅಂತಂದರೆ ನಿಸರ್ಗ ಸಂಬಂಧಿಯಾಗಿರುವಂತಹ ಕೆಲವು ವಿಚಾರಗಳನ್ನು ನೋಡಬೇಕಾಗತ್ತೆ. ಒಂದು ಊರು ಅಂತಂದಾಗ ಐತಿಹಾಸಿಕವಾದಂಥ ಹಿನ್ನೆಲೆಯಿಂದ ಅದು ಬಂದಿದೆಯೋ ಅಂತ ಕೂಡ ನೋಡಬೇಕಾಗತ್ತೆ. ಸಾಮಾಜಿಕ ಶ್ರೇಣೀಕರಣ ಅಥವಾ ಸಾಮಾಜಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅದು ಬಂದಿದೆಯೋ, ಅಂದರೆ ಒಂದು ಜಾತಿಯ ಹಿನ್ನೆಲೆಯಲ್ಲಿ, ಜನಾಂಗದ ಹಿನ್ನೆಲೆಯಲ್ಲಿ, ಧರ್ಮದ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಆ ಒಂದು ಊರಿಗೆ ಹೆಸರು ಬರಲು ಸಾಧ್ಯತೆಗಳು ಇರ್ತದೆ. ಅಂಥ ಹಲವಾರು ಊರುಗಳನ್ನು ನಾವು ಹೆಸರಿಸ್ಬೋದು. ಮತ್ತು ಅದಲ್ಲದೇ ಜನಪದರು ಹೇಳುವಂತಹ ಕಥೆಯ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಕಲ್ಪನೆಗಳು ಜಾಸ್ತಿ ಇರಬಹುದು ಅಥವಾ ಊಹಾತ್ಮಕವಾದಂಥ ಕೆಲವು ಸಂಗತಿಗಳು ಇರಬಹುದು. ಆದರೆ ಅದನ್ನು ಸೂಕ್ಷ್ಮವಾಗಿ ನಾವು ಎಡೆಯಡೆಯಾಗಿ ಆ ಕಥೆಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ನಿಜಕ್ಕೂ ಸತ್ಯ ಅನ್ನುವಂಥದ್ದು ನಮಗೆ ಖಂಡಿತ ಗೊತ್ತಾಗುತ್ತೆ. ಇದು ಮೌಖಿಕವಾದ ಸಾಹಿತ್ಯ, ಜನಪದರು ಏನೋ ಹೇಳ್ತಾರೆ ಅಂತೇಳಿ ನಾವು ಅಲಕ್ಷ್ಯ ಮಾಡುವ ಹಾಗೆ ಇಲ್ಲ. ನಾವು ಮೊದಲೇ ಹೇಳಿದಾಗೆ ಚರಿತ್ರೆ ಮಾತಾಡೋದನ್ನು ನಿಲ್ಲಿಸಿದಾಗ ಈ ಥರದ ಮೌಖಿಕ ಪರಂಪರೆ ಇರುವಂತಹ ಕೆಲವು ಸಂಗತಿಗಳು ನಮಗೆ ಅನೇಕ ಆಧಾರಗಳನ್ನು ಒದಗಿಸಿ ಕೊಡುತ್ತೆ. ಈ ನೆಲೆಯಲ್ಲಿ ಈ ಕಾರ್ಯಕ್ರಮ ಪ್ರತಿ ಶನಿವಾರ ನಿಮಗೋಸ್ಕರ ಪ್ರಸಾರ ಆಗ್ತಾ ಬರ್ತಾ ಇದೆ. ಶ್ರೋತೃಗಳೇ, ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅನುರಾಗ ಸಂಗಮ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸುಧಾರಾಣಿ ಹಾಗೂ ಸಂಗಡಿಗರು. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19 ಭಾನುವಾರ ರಾತ್ರಿ 8 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19 ಭಾನುವಾರ ರಾತ್ರಿ 8
1: ನಮ್ಮೂರ್ ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ನಿಮ್ಮ ಮೆಚ್ಚಿನ ಮೈಸೂರು

0: ಗುರು ಆಕಾಶವಾಣಿ ಎಫ್ ಎಂ 100.6ರಲ್ಲಿ ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಬೇಲೂರು ಸುತ್ತಿನ ಕೆಲವು ಸ್ಥಳನಾಮಗಳ ಬಗೆಗೆ ವೈಸಿ ಭಾನುಮತಿಯವರು ಒಂದಷ್ಟು ವಿವರಗಳನ್ನು ಜಾನಪದ ಜಗತ್ತು ಅನ್ನುವಂತಹ ಕೃತಿಯಲ್ಲಿ ಬರೆದಿದ್ದಾರೆ. ಬಿಷ್ಟಮ್ಮನ ಕೆರೆ ಅಂಥೇಳಿ ಚನ್ನಕೇಶವ ದೇವಾಲಯಕ್ಕೆ ಸುಮಾರು 1/2 ಕಿಲೋಮೀಟರ್ ದೂರದಲ್ಲಿ ವಿಷ್ಣು ಸಮುದ್ರ ಎಂಬ ಕೆರೆ ಇದೆ. ಜನಪದರು ಇದನ್ನು ಬಿಷ್ಟಮ್ಮನ ಕೆರೆ ಅಂತ ಕರೀತಾರೆ. ವಿಷ್ಣುವರ್ಧನ ಎಂಬುದು ಬಿಟ್ಟಿದೇವ ಶಬ್ದದ ಪರ್ಯಾಯ ರೂಪ. ವಿಷ್ಣು, ಬಿಷ್ಟ, ಬಿಟ್ಟ, ಬಿಟ್ಟಿ ಎಂದು ಈ ಶಬ್ದದ ವ್ಯತ್ಯಾಸಗಳನ್ನು ಗುರುತಿಸಬಹುದು. ಅಮ್ಮ ಶಬ್ದಕ್ಕೆ ಅಪ್ಪ ಎಂಬ ಅರ್ಥ ಇದೆ. ನೀನಕ್ಕೆ ನಿನ್ನಮ್ಮನಕ್ಕೆ ಎಂಬ ಪ್ರಯೋಗ ಗದಾಯುದ್ಧ ಕೃತಿಯಲ್ಲಿ ದೊರೆಯುತ್ತೆ. ಹಾಗೆಯೇ ಕೃಷ್ಣಮಾಚಾರಿ ಎಂಬ ಶಬ್ದದಲ್ಲಿಯೂ ಕೃಷ್ಣ ಪ್ಲಸ್ ಅಮ್ಮ ಪ್ಲಸ್ ಆಚಾರಿ ಎಂದು ಅಮ್ಮ ಪ್ರಯೋಗವನ್ನು ಗುರುತಿಸಬಹುದು. ಹೀಗೆಯೇ ನಾಯುಡಮ್ಮ ಎಂಬ ಹೆಸರನ್ನು ಉದಾಹರಿಸಬಹುದು. ಅಮ್ಮ ಪದದ ಅಪ್ಪ ಎಂಬ ಅರ್ಥದಲ್ಲಿ ಬಳಕೆ ತಪ್ಪಿದ ಬಳಿಕ ಬಿಷ್ಟಮ್ಮ ಶಬ್ದದಲ್ಲಿಯ ಅಮ್ಮನನ್ನು ಜನಪದರು ಸ್ತ್ರೀವಾಚಿಯಾಗಿ ಸ್ವೀಕರಿಸಿದರು. ಹೊಸದಾಗಿ ಒಂದು ಕೆರೆ ಅಥವಾ ಕೋಟೆ ಕಟ್ಟಿದಾಗ ಕಟ್ಟಡ ನಿಲ್ಲಲು ಕೆರೆಗೆ ಹಾರ ನೀಡುವುದು ಜನಪದರ ಆಶಯ. ಹಾಗೆ ಕೆರೆಯ ಹೊನ್ನಮ್ಮನಿಗೂ ಬಿಷ್ಟಮ್ಮನಿಗೂ ಅವಿನಾಭಾವ ಕಲ್ಪಿಸಲಾಗಿದೆ. ಜನಪದರಲ್ಲಿ ಈ ಕೆರೆಯ ಬಗೆಗಿರುವ ಕಥೆ ಹೀಗಿದೆ. ಗೊಟ್ಟರವಳ್ಳಿಯ ಹೊನ್ನಮ್ಮನನ್ನು ಬಿಟ್ಟರವಳ್ಳಿಯ ಮಲ್ಲೇಗೌಡರ ಮಗನಿಗೆ ಕೊಟ್ಟು ಮದುವೆಯಾಗಿತ್ತು. ಹೊನ್ನಮ್ಮನ ಮಾವ ರಾಜನ ಅಪ್ಪಣೆಯ ಮೇಲೆ ಕೆರೆ ಕಟ್ಟಿಸುತ್ತಿದ್ದ. ಆದರೆ ಆ ಕೆರೆಗೆ ಎಷ್ಟು ಕಲ್ಲು ಇಟ್ಟರೂ ಕಲ್ಲು ನಿಲ್ಲುತ್ತಿರಲಿಲ್ಲ, ಎಷ್ಟು ಮಣ್ಣು ಇಟ್ಟರೂ ಮಣ್ಣು ನಿಲ್ಲುತ್ತಿರಲಿಲ್ಲ. ಆಗ ಕೆರೆಗೆ ಹಾರ ಕೊಟ್ಟರೆ ಕಟ್ಟಡ ನಿಲ್ಲುತ್ತದೆ, ನೀರು ಬರುತ್ತದೆ ಎಂದು ಸೂಚನೆಯಾಗುತ್ತದೆ. ಹೊನ್ನಮ್ಮನನ್ನು ಬಲಿಕೊಡಲು ನಿರ್ಧರಿಸುತ್ತಾರೆ. ಆಕೆಯ ಗಂಡ ಘಟ್ಟದ ವ್ಯಾಪಾರಕ್ಕೆ ಹೋಗಿರುತ್ತಾನೆ. ಆಕೆ ತವರಿನವರಿಗೆ ಹೇಳಿ ಬಂದು ಆತ್ಮಾರ್ಪಣೆಗೆ ಸಿದ್ಧಳಾಗುತ್ತಾಳೆ. ಹೊನ್ನಮ್ಮ ಕೆರೆ ಪ್ರವೇಶಿಸಿದ ಒಡನೆಯೇ ನೀರು ಉಕ್ಕಿ ಬರುತ್ತದೆ. ಹೀಗೆ ಬಲಿದಾನಗೈದ ಮಹಿಳೆ ಹೊನ್ನಮ್ಮನಾದರೂ ಬಿಷ್ಟಮ್ಮನೇ ಈಕೆ ಎಂದು ಹೇಳುವರು. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಬಿಷ್ಟಮ್ಮನ ಜಾತ್ರೆ ಅಂತ ಬೇಲೂರಿನ ಸುತ್ತಮುತ್ತ ಜನ ಕರೀತಾರೆ. ಲೋಕಕಲ್ಯಾಣಕ್ಕಾಗಿ ಪ್ರಾಣತೆತ್ತ ಬಿಷ್ಟಮ್ಮ ದೇವತೆಯ ಸ್ಥಾನದಲ್ಲಿದ್ದು ಜನರ ಸುಖ ದುಃಖಗಳನ್ನು ಕೇಳ್ತಾ ಇದ್ದಾಳಂತೆ. ಬಡವರ ಮನೆಯ ಮದುವೆಗಳಿಗೆ ಆಭರಣವಿಲ್ಲದಿದ್ದರೆ ಆಭರಣ ಕೊಡುತ್ತಿದ್ದಳಂತೆ. ಒಮ್ಮೆ ಪಾನಮತ್ತನಾದ ಒಬ್ಬ ವ್ಯಕ್ತಿ ಕೆರೆಯ ಏರಿಯ ಮೇಲೆ ಹೋಗುತ್ತಿದ್ದವನು ಕೆರೆ ನೋಡಿ ಬಿಷ್ಟಮ್ಮ ಎಂದು ಕರೆದನಂತೆ. ಆಕೆ ಹೋಗುಟ್ಟಳು. ಆಗ ಆತ ಇನ್ನೂ ನಿನ್ನ ಸೊಲ್ಲು ಅಡಗನಿಲ್ಲವಾ ಎಂದ. ಅಂದಿನಿಂದ ಬಿಷ್ಟಮ್ಮ ದಾರಿಹೋಕರೊಡನೆ ಮಾತನಾಡುವುದು ನಿಂತು ಹೋಯಿತೆಂದು ಪ್ರತೀತಿ. ಇಂದಿಗೂ ಗೊಟ್ಟರವಳ್ಳಿ ಮತ್ತು ಬಿಟ್ಟರವಳ್ಳಿ ಗ್ರಾಮದವರು ವಿವಾಹ ಸಂಬಂಧ ಮಾಡುವುದಿಲ್ಲ. ಹಾಗೆ ಮಾಡಿದರೆ ಹೊನ್ನಮ್ಮನಂತೆಯೇ ಸಂಕಟಗಳಿಗೆ ಗುರಿಯಾಗುವರೆಂಬ ನಂಬಿಕೆ ಇದೆ. ಇದು ಬೇಲೂರು ಸುತ್ತಿನ ಕೆಲವು ಸ್ಥಳನಾಮಗಳ ಬಗ್ಗೆ ವೈಸಿ ಭಾನುಮತಿಯವರು ಬರೆದಿರುವಂತಹ ಲೇಖನದಲ್ಲಿ ಈ ಒಂದು ಘಟನೆ ಉಲ್ಲೇಖಿತಗೊಂಡಿದೆ. ಕೆಳಗರೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ ಎಂ 100.6ರಲ್ಲಿ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ.
1: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
0: ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಭಾಗ್ಯಜ್ಯೋತಿ. ವಿಜಯನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಕಸ್ತೂರಿ ಶಂಕರ್.

0: ಗೆಳೆಯರೇ, ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಡಾಕ್ಟರ್ ಪಳನಿ ಸ್ವಾಮಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ
1: ಸರ್, ನಮಸ್ತೆ ಸರ್. ನಮಸ್ಕಾರ.
0: ನಮಸ್ಕಾರ, ಹೇಳಿ ಸರ್. ಇವತ್ತು ಗುಂಡ್ಲುಪೇಟೆ ತಾಲೂಕಿನ ಯಾವ ಗ್ರಾಮ ನಾಮವನ್ನು ಕುರಿತು ತಾವು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇದ್ದೀರಿ?
1: ನಮಸ್ಕಾರ ಸರ್. ಮೊದಲಿಗೆ ಎಲ್ಲ ಶ್ರೋತೃವರ್ಗಕ್ಕೆ ನಮಸ್ಕಾರಗಳನ್ನು ತಿಳಿಸ್ತಾ, ಇಂದಿನ ಕ್ಷೇತ್ರ ಪರಿಚಯದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಬಹಳ ಸಾಮಾನ್ಯವಾಗಿ ನೋಡಿದಂತ ಸ್ಥಳಗಳ ನಾಮ ಬಹಳ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು, ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲಾ ಸ್ಥಳ ನಾಮಗಳಿಗೂ ಸಹ ಇದು ಅನ್ವಯಿಸ್ತದೆ. ಹಾಗೆ ನೋಡಿದ ರೀತಿಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮವು ಸಹ ಐತಿಹಾಸಿಕವಾಗಿ ವಿಶಿಷ್ಟತೆಯನ್ನ ಪಡೆದಿರ್ತಕ್ಕಂಥ, ಸ್ಥಳನಾಮದಲ್ಲಿಯೂ ಒಂದು ವಿಶೇಷತೆಯನ್ನ ಪಡೆದಿರುವಂತಹ ಪ್ರಮುಖವಾದ ಸ್ಥಳ ಸರ್ ಇದು. ಗುಂಡ್ಲುಪೇಟೆ ಆಗ್ಲೇ ತಾವು ತಿಳಿದಿರುವಂತೆ ಇದು ಹೆದ್ದಾರಿಯಲ್ಲಿ ಇರುವಂತಹ ಒಂದು ಪ್ರದೇಶ. ಗುಂಡ್ಲುಪೇಟೆಯಿಂದ ಸುಮಾರು 10-18 ಕಿಲೋಮೀಟರ್ಗಳ ದೂರದಲ್ಲಿ ಹಂಗಳ ಗ್ರಾಮ ಇರತಕ್ಕಂಥದ್ದು. ಈ ಗ್ರಾಮ ಕೇರಳ ಮತ್ತು ತಮಿಳುನಾಡು ಎರಡೂ ಗಡಿಗಳಿಗೂ ಸೇರಿದಂತಹ ಗಡಿ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಥಳವಾಗಿದೆ. ಇಲ್ಲಿ ಹಂಗಳ ಅಂತಕ್ಕಂಥದ್ದು ಬೇರೆ ಬೇರೆ ಭಾಷೆಗಳ ಅರ್ಥದಲ್ಲಿ, ಅಂದ್ರೆ ತಮಿಳು, ಮಲಯಾಳಂ, ತುಳು ಭಾಷೆಗಳ ಅರ್ಥದಲ್ಲಿ ನೋಡಿದ್ರೆ ಬೇರೆ ಬೇರೆ ಅರ್ಥಗಳನ್ನ ಹೊಂದಿರತಕ್ಕಂಥದ್ದು. ಪಂಗು, ಹಂಗುಳ, ಹಂಗುಲ, ಅಂಗಳ, ಪಂಗುಲಂ ಅಂತಕ್ಕಂಥದ್ದು, ಜೊತೆಗೆ ಧರ್ಮಪುರಿ ಅಂತಕ್ಕಂಥದ್ದು, ಅಂದ್ರೆ ಧರ್ಮಪುರಿ, ಪಂಗುಲಂ, ಹಂಗಳ ಎಂಬ ಹೆಸರುಗಳು ಐತಿಹಾಸಿಕವಾಗಿ ಮತ್ತು ವಕ್ತೃಗಳ ಮೂಲಕ, ಶಾಸನಗಳ ಮೂಲಕ ಉಲ್ಲೇಖ ಆಗಿರ್ತಕ್ಕಂಥದ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹಂಗಳ ಅಂತಕ್ಕಂಥದ್ದು ಪಂಗು, ಪಂಗು ಅಂದ್ರೆ ತಮಿಳಿನಲ್ಲಿ ಭಾಗ ಅಂತ ಹೇಳಿ, ಅಂದ್ರೆ ರಾಜಾದಾಯವನ್ನ ಕೊಡ್ತಕ್ಕಂಥದ್ದು, ತೆರಿಗೆಯನ್ನ ಕೊಡುವಂತಹ ಅರ್ಥ. ಈಗ ಈ ಅರ್ಥದಲ್ಲಿಯೂ ಬಂದಂತದ್ದು, ಹಿಂದೆ ರಾಜಮನೆತನಗಳು, ಬೇರೆ ಬೇರೆ ರಾಜಮನೆತನಗಳು ಇಲ್ಲಿ ಆಳ್ವಿಕೆಯನ್ನ ನಡೆಸುತ್ತಿದ್ದ. ಈ ಭಾಗದಲ್ಲಿ ಆ ರಾಜಾದಾಯವನ್ನ ನೀಡುವಂತಹ ಪದ್ಧತಿ ಇದ್ರಿಂದ ಈ ಗ್ರಾಮಕ್ಕೆ ಪಂಗುಲಂ ಅಂದ್ರೆ

0: ಪಂಗುಲ ಪಂಗುಲಂ ಹಂಗಳ ಎಂತಕ್ಕಂತ ಮಾಹಿತಿ ದೊರೆತಿರ್ತಕ್ಕಂತ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಇಲ್ಲಿ ವರದರಾಜ ದೇವಸ್ಥಾನ ಜೊತೆಗೆ ಜೈನ ಕೇಂದ್ರವಾಗಿಯೂ ಇದ್ದಂತದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಸಿಕ್ಕಿರುವಂತಹ ಚಿಕ್ಕ ಜೋಗಬ್ಬೆ ಶಾಸನ ಅಂತಕ್ಕಂಥದ್ರಲ್ಲಿ ಚೌವೀಸ ತೀರ್ಥಂಕರರು ಅಂತಕ್ಕಂಥ ಮಾಹಿತಿ ಬರತಕ್ಕಂಥದ್ದು ಅಲ್ಲಿ ಕಂಡು ಬರ್ತದೆ. ಇವುಗಳ ವಿಶೇಷತೆಯೊಂದಿಗೆ ಅಂಗಳ ಗ್ರಾಮದಲ್ಲಿ ನಡೆಯುವಂತಹ ಎತ್ತಿನ ಹಬ್ಬ ಬಹಳ ಪ್ರಮುಖವಾದಂತಹ ಹಬ್ಬವಾಗಿ ಕಂಡು ಬರುತ್ತದೆ. ಸುಮಾರು 19 ದಿನಗಳ ತನಕ ಆ ಹಬ್ಬ ಅಲ್ಲಿ ನಡ್ಕೊಂಡು ಬರ್ತದೆ. ಪ್ರಾರಂಭದ ದಿನದಿಂದ ಮನೆಯ ದಿನದವರೆಗೂ ಬೇರೆ ಬೇರೆ ರೀತಿಯ ಪೂಜೆ ಪುರಸ್ಕಾರಗಳು ನಡೀತಕ್ಕಂಥದ್ದು, ಊರಿನ ಇಡೀ ಗ್ರಾಮ ಬಹಳ ವಿಜೃಂಭಣೆಯಿಂದ ಅಲಂಕಾರಕೃತವಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಹಳ್ಳಿಗಳಿಂದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬಂದು ಅಲ್ಲಿ ಭಾಗವಹಿಸಿ ಈ ಒಂದು ಹಬ್ಬದಲ್ಲಿ ತೊಡಗಿಸ್ಕೊಂಡು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಂತ ಹಬ್ಬ ಎತ್ತಿನ ಹಬ್ಬವಾಗಿ ಅಲ್ಲಿ ಕಂಡು ಬರ್ತದೆ. ಇಲ್ಲಿ ಜೊತೆಗೆ ಒಂದು ಹಂಗಳದ ಕೆರೆ, ಬಹುದೊಡ್ಡ ವಿಸ್ತಾರವಾದಂತಹ ಒಂದು ಕೆರೆ. ಹೀಗೆ ಎಲ್ಲಾ ರೀತಿಯಲ್ಲಿಯೂ ನೋಡಿದಂತ ಸಂದರ್ಭದಲ್ಲಿ ಅದು ಪ್ರಾಕೃತಿಕವಾಗಿಯೂ ನೋಡಿದಂತ ಸಂದರ್ಭದಲ್ಲಿಯೂ ಅದು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡು ಹೋಗ್ತದೆ. ಅದರ ಪಕ್ಕದಲ್ಲಿಯೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇರತಕ್ಕಂಥದ್ದು, ಮಧುಮಲೆ ತಮಿಳುನಾಡ ಗಡಿಗೆ ಒಂದಂತಹ ಮಧುಮಲೆ ಪ್ರದೇಶ ಇರತಕ್ಕಂಥದ್ದು, ಬಂಡೀಪುರದ ಅಭಯಾರಣ್ಯ ಪ್ರದೇಶ ಇರತಕ್ಕಂಥದ್ದು, ಜೀವ ಸಂಕುಲಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರದೇಶವಾಗಿ ಹಂಗಳ ಗ್ರಾಮ ಇರತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ ಸರ್.
1: ಪಳನಿಸ್ವಾಮಿ ಅವರೇ, ತಾವು ಗುಂಡುಪೇಟೆ ತಾಲೂಕಿನ ಸಾಂಸ್ಕೃತಿಕ ಅಧ್ಯಯನವನ್ನು ನಡೆಸಿರುವಂಥವರು, ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡುವಾಗ ಈ ಕೇರಳ ತಮಿಳುನಾಡು ಈ ಪರಿಸರದಲ್ಲಿ ಅಂಟಿಕೊಂಡ ಹಾಗೆ ಆ ಹಂಗಳ ಗ್ರಾಮ ಇದೆ ಅಂತ ಹೇಳಿದ್ರಿ. ಈ ಪಂದಳ ರಾಜಕುಮಾರ ಅಂಥೇಳಿ ಅಯ್ಯಪ್ಪ ಸ್ವಾಮಿಯನ್ನು ಕರೆಯಲಾಗುತ್ತೆ ಅಲ್ವಾ? ಈ ಪಂದಳ ಅಥವಾ ಹಂಗಳಕ್ಕೆ ಏನಾದರೂ ಆ ಸಾಮ್ಯತೆಯನ್ನ ಗುರುತಿಸ್ತಿರೋ ಅಥವಾ ಏನಾದರೂ ಅದಕ್ಕೂ ಇದಕ್ಕೂ ನಂಟಿದೆಯೋ ಅಥವಾ ಇಲ್ವೋ ಅಂತ ತಾವು ಹೇಳ್ತೀರಾ? ಯಾಕೆಂದರೆ ಕೇರಳ ಬಾರ್ಡ್ರಲ್ಲಿ ಇರುವ ಒಂದು ಸ್ವಲ್ಪ ದೂರ ಹಂಗಳದಿಂದ ಬಂಡೀಪುರವನ್ನು ದಾಟ್ಕೊಂಡು ಅಥವಾ ಒಂದು ಗುಂಡ್ಲುಪೇಟೆಯ ಬಲಭಾಗಕ್ಕೆ ತೆಗೆದುಕೊಂಡ್ರೆ ಸುಲ್ತಾನ್ ಬತೇರಿ ಸಿಕ್ಬಿಡುತ್ತೆ. ಸುಲ್ತಾನ್ ಬತೇರಿ ಸಿಕ್ಕಿದ ನಂತರ ನಮ್ಮ ಕೇರಳ ಎಂಟರ್ ಆಗಿಬಿಡ್ತೀವಿ ನಾವು ಅಲ್ವಾ? ಹಾಗಾಗಿ ಆ ಥರದ ಏನು ಕೇರಳದ ಒಂದು ಪಟ್ಟಣವೂ ಕೂಡ ಅದು ಪಂದಳ ಅನ್ನುವಂಥದ್ದು ಅಲ್ವಾ ಪಟ್ಟಣ, ಆ ಪಟ್ಟಣದ ಹೆಸರಿನಲ್ಲಿ ಈ ಹೆಸರಿನ ಬಂದಿದೆಯಾ ಅಂತ ಏನಾದ್ರು ತಮ್ಗೆ ಅನಿಸುತ್ತಾ ಒಂದು ಊಹೆಯನ್ನ ಮಾಡ್ಲಿಕ್ಕೆ ಸಾಧ್ಯನಾ?
0: ಇಲ್ಲ ಇಲ್ಲ ಸರ್, ಆ ರೀತಿಯ ಒಂದು ಊಹೆಯನ್ನು ಇಲ್ಲ ಸರ್. ನಂತರದ ಸಂದರ್ಭದಲ್ಲಿ ಅಲ್ಲಿ ಶಬರಿಮಲೆಯ ದರ್ಶನಗಳು ಮತ್ತಿತ್ತವು ನಡೆದಂತಹದ್ದು ಇತ್ತೀಚಿನ ಸಂದರ್ಭಕ್ಕೆ ಬಂದಂತದ್ದು. ಅಲ್ಲಿ ರಾಜರು ಆಳ್ವಿಕೆ ಮಾಡಿದಂತದ್ದು, ಈ ಸಾಮಾನ್ಯವಾಗಿ ಶಾಸನಗಳನ್ನ ನೋಡಿದಾಗ ತೆರಿಗೆಗಳ ಬಗ್ಗೆ ಪ್ರಸ್ತಾಪಗಳು ಬರುತ್ತವೆ. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ತೆರಿಗೆಯನ್ನು ಕೊಡುವಂತದ್ದು, ದಾನ ದತ್ತಿಗಳನ್ನ ನೀಡುವಂತಹ ಸಂದರ್ಭಗಳು ಬರ್ತಿತ್ತು. ಆಗ ಆ ತೆರಿಗೆಯನ್ನ ಆದಾಯ, ತೆರಿಗೆಯ ಆದಾಯ, ಅದನ್ನ ರಾಜಾದಾಯ ಅಂತ ಹೇಳಿ ಕರೀತಕ್ಕಂಥದ್ದು, ಬೇರೆ ರೀತಿಯಲ್ಲಿ ಒಂದು ಒಬ್ಬ ರಾಜ ಮತ್ತೊಬ್ಬ ರಾಜನಿಗೆ ಕೊಡ್ತಕ್ಕಂಥ ತೆರಿಗೆಯ ಸ್ವರೂಪ ಇರುವಂತದ್ದು, ಅಥವಾ ಒಂದು ಕಡೆಯಿಂದ ಈ ಗ್ರಾಮಕ್ಕೆ ಅಥವಾ ಈ ಗ್ರಾಮದಿಂದ ಬೇರೆ ಗ್ರಾಮಕ್ಕೆ ಕೊಡುವಂತದ್ದು ಅನೇಕ ಶಾಸನಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗಷ್ಟೇ ಈ ಒಂದು ಅರ್ಥ ಬರ್ತದೆ ಸರ್. ಇದು ಸದ್ಯಕ್ಕೆ ಯಾರು ವಕ್ತೃಗಳು ಸಹ ಬಗ್ಗೆ ಮಾಹಿತಿಯನ್ನು ನೀಡೋದಿಲ್ಲ, ಅಥವಾ ಗ್ರಂಥಗಳಲ್ಲಿಯೂ ಸಹ ನಾವು ನೋಡಿದಂತ ಸಂದರ್ಭದಲ್ಲಿ ನಾವು ನೋಡಿದ ಗ್ರಂಥಗಳಲ್ಲಿ ಅಂತಹ ಒಂದು ಉಲ್ಲೇಖಗಳೇನು ಕಂಡು ಬಂದಿಲ್ಲ ಸರ್.
1: ಒಂದು ಊಹಾತ್ಮಕವಾದಂತ ಕೆಲವು ಸಂಗತಿಗಳು ಕೂಡ ಒಂದು ಸ್ಪಷ್ಟ ಆಧಾರಕ್ಕೆ ಮೂಲ ಆಗುತ್ತೆ ಅನ್ನೋದನ್ನ ನಾವು ಭಾಷಾಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಥವಾ ನಮ್ಮ ಗ್ರಾಮನಾಮಗಳ ಅಧ್ಯಯನದ ಸಂದರ್ಭದಲ್ಲಿ ಅದನ್ನ ನಾವು ಕಡೆಗಣಿಸೋದಕ್ಕೆ ಸಾಧ್ಯ ಆಗುದಿಲ್ಲ ಅಲ್ಲ. ಓಕೆ ಓಕೆ, ಪಳನಿಸ್ವಾಮಿ ಅವರೇ ಧನ್ಯವಾದಗಳು ಇವರಿಗೆ ತಾವು ಮಾತಾಡೋದಕ್ಕೆ. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್, ತಮಗೂ ಮತ್ತು ಶ್ರೋತೃವರ್ಗಕ್ಕೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ಕೇಳುಗರೆ, ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಪ್ರಿಯ, ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯ ಗಾಯಕರು. ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯ ರಾಜಾ.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6ರಲ್ಲಿ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ ಸರ್.
0: ಹೇಳಿ ಸರ್, ಮಂಡ್ಯದ ಯಾವ ಗ್ರಾಮನಾಮಗಳನ್ನು ಕುರಿತು ನಮ್ಮ ಕೇಳುಗರಿಗೆ ಇಂದು ತಿಳಿಸಿಕೊಡ್ತಾ ಇದ್ದೀರಿ?
1: ಮಂಡ್ಯ ತಾಲೂಕಿನಲ್ಲಿ ಅಕಾರಾದಿಯಾಗಿ ಇಲ್ಲಿವರೆಗೆ ನಾವು ಸಾಕಷ್ಟು ಗ್ರಾಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಬಿ ಅಕ್ಷರದ ಬಗ್ಗೆ ನಾವು ಮಾತಾಡುವಾಗ ಬೀಚನಹಳ್ಳಿ ಮತ್ತು ಬಿಡಿದೇಗಿಲು ಮತ್ತು ಬಿಳಿಗುಲಿ ಗ್ರಾಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾನು ಬೀಚನಹಳ್ಳಿ ಅನ್ನುವಂತ ಗ್ರಾಮದ ಬಗ್ಗೆ ಮಾತನಾಡುವಾಗ, ಈ ಹಿಂದೆ ರಾಸುಗಳನ್ನು ಜಾನುವಾರುಗಳನ್ನು ಕದಿಯುವಂತ ಕಳ್ಳರುಗಳಿದ್ರು. ಆದ್ರೆ ಈ ಗ್ರಾಮದಲ್ಲಿ ದವಸ ಧಾನ್ಯವನ್ನು ಕದಿಯುವಂತ ಕಳ್ಳರ ವಿರುದ್ಧ ಹೋರಾಡಿದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಈ ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೀಚನಹಳ್ಳಿ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 17 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 371.49 ಎಕರೆ ಪ್ರದೇಶ, ಸಾಗುವಳಿಯಾಗಿ 277.77 ಎಕರೆ ಪ್ರದೇಶ

ನೀರಾವರಿಯಾಗಿ 3.59 ಎಕರೆ ಪ್ರದೇಶವನ್ನು ಹೊಂದಿದೆ ಈ ಗ್ರಾಮ. ಅಂದ್ರೆ ಜಳ್ಳಿಯ ಜಂಬ ಎಂಬ ಕಳ್ಳರ ಗುಂಪು ಈ ಗ್ರಾಮದ ಸುತ್ತ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಇಲ್ಲೆಲ್ಲಿ ಗ್ರಾಮದಲ್ಲಿ ದವಸ ಧಾನ್ಯಗಳಿದ್ದವೋ ಅಲ್ಲಲ್ಲಿ ದಾಳಿ ಮಾಡುವುದು, ಅವುಗಳನ್ನು ಕದಿಯುವುದು ಇವರ ಉದ್ದೇಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯೂ ಬೆಳೆ ಬೆಳೆದ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ದವಸ ಧಾನ್ಯಗಳು ಕಳ್ಳತನ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಈ ಗ್ರಾಮದ ಜನ ಒಗ್ಗೂಡಿ ಅಂದ್ರೆ ಬಿಚ್ಚು ಅಂದ್ರೆ ಮುಕ್ತವಾಗಿ ಒಂದು ಈ ಕಳ್ಳರ ವಿರುದ್ಧ ಹೋರಾಡುವುದಕ್ಕೋಸ್ಕರವಾಗಿ ಒಂದು ಗ್ರಾಮದ ಜನ ಒಗ್ಗಟ್ಟನ್ನು ಸಾಧಿಸ್ತಾರೆ. ಒಗ್ಗಟ್ಟನ್ನು ಸಾಧಿಸಿ ಹೋರಾಟಕ್ಕಿಳಿಯುತ್ತಾರೆ ಈ ಕಾರಣಕ್ಕಾಗಿ. ನಂತರ ಛಿದ್ರವಾಗಿದ್ದ ಊರನ್ನು ಒಟ್ಟಾಗಿ ಕಟ್ಟಿಕೊಂಡರು ಎನ್ನುವಂತಹದ್ದು ಈ ಕಳ್ಳರ ಹಿನ್ನೆಲೆಯಲ್ಲಿ ಒಟ್ಟಾದದ್ದು ಒಂದು ವಿಶೇಷ ಹಿನ್ನೆಲೆಯಲ್ಲಿ ಈ ಗ್ರಾಮದ ಹೆಸರು ನಿಷ್ಪತ್ತಿಯನ್ನು ಪಡೆಯಿತು ಎನ್ನುವಂತಹದ್ದು. ಬಿರ್ಜು ಮತ್ತು ಬೀಜು ಅಂದ್ರೆ ಬೀಜುನ ಹಳ್ಳಿ ಮತ್ತು ಬೀಜನ ಹಳ್ಳಿ ಎನ್ನುವಂತಹ ಪದವನ್ನ ಈ ಗ್ರಾಮ ಪಡ್ಕೊಂಡಿದೆ ಎನ್ನುವಂತಹದ್ದು ಕಂಡು ಬರ್ತದೆ. ಈ ಗ್ರಾಮದಲ್ಲಿ ಬಯಲು ಪ್ರದೇಶಗಳನ್ನ ವಿವಿಧ ಹೆಸರುಗಳಿಂದ ಕರೆಯುವುದು ವಾಡಿಕೆಯಾಗಿದೆ. ಮುದ್ದು ಬೋವಿ ಬಯಲು, ಕರಿ ಚಿಕ್ಕನ ಬೋವಿ ಬಯಲು, ಗುಳ್ಳೆ ಚಿಕ್ಕ ದೊಡ್ಡದಾಸಿ ಭವಿ ಬಯಲುಗಳನ್ನು ಎಂದು ಕೂಡ ಕರೀತಾ ಇದ್ದಾರೆ. ಇವು ವ್ಯವಸಾಯಕ್ಕೆ ಮತ್ತು ಅವರ ಗುರುತಿಸುವಿಕೆಗೆ ಅನುಕೂಲಕವಾದಂತಹ ಈ ಬಯಲು ಪ್ರದೇಶಗಳು ಇವು ಆಗಿವೆ. ಈ ಗ್ರಾಮದಲ್ಲಿ ಸಾಕಷ್ಟು ವೀರಗಲ್ಲುಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಗ್ರಾಮದಲ್ಲಿ ಈ ದವಸ ಧಾನ್ಯಗಳನ್ನ ಕಳ್ಳತನ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಹೋರಾಟ ನಡೆಸಿದಂತ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಆ ಗ್ರಾಮದ ತಿಮ್ಮವ್ವ ಎಂಬುವಳು ತನ್ನ ಪತಿ ಭೀಮನ ಸ್ಮರಣಾರ್ಥಕವಾಗಿ ಶಾಸನವೊಂದನ್ನು ಸ್ಥಾಪಿಸಿದಳು. ವಿಜಯನಗರ ಕಾಲದ ಶಾಸನದಲ್ಲಿ ರಾಮಚಂದ್ರ ಹೆಬ್ಬಾರೆ ದುದ್ದ ನಂಜಪ್ಪ ದುದ್ದ ಕೆರೆಗೆ 3 ಬಂಡಿ ಮಣ್ಣನ್ನು ಈ ನೀಡಿದ ಎನ್ನುವ ಕಾರಣಕ್ಕಾಗಿ ಬೀಚನಹಳ್ಳಿಯಲ್ಲಿರುವ ಈ ವೀರಗಲ್ಲು ಸಾಕ್ಷಿಯಾಗಿದೆ. ಹಿಂದೆ ಕೆರೆ ಕೊಳ ಕಟ್ಟೆ ನಿರ್ಮಿಸಲು ದೂರದ ಊರಿನಿಂದ ಪ್ರದೇಶದಿಂದ ಈ ಗ್ರಾಮಕ್ಕೆ ಭೋವಿ ಜನಾಂಗದವರು ಕೂಲಿ ಕಾರ್ಮಿಕರಾಗಿ ಇಲ್ಲಿಗೆ ಬರುತ್ತಿದ್ದರು ಎನ್ನುವುದು ಈ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಈ ಗ್ರಾಮದಲ್ಲಿ ಬಸವೇಶ್ವರ, ಮಾರಮ್ಮ, ಅರವಮ್ಮ, ಮಾಸ್ತಮ್ಮ, ಗದ್ದೆ ಚೆಲ್ಲಮ್ಮ, ಶನಿದೇವರ ದೇವಾಲಯಗಳಿವೆ. ಅಲ್ಲದೆ ಇಲ್ಲಿ ಸೋಬಾನೆ ಕಲಾವಿದರು ಮತ್ತು ರಂಗಭೂಮಿ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 594 ಜನಸಂಖ್ಯೆಯನ್ನು ಹೊಂದಿದೆ. ಲಿಂಗಾಯತರೇ ದೊಡ್ಡ ಸಮುದಾಯ, ಕುರುಬರು ಭೋವಿ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ದುದ್ದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಬೀಚನಹಳ್ಳಿ ಹೊಂದಿದೆ ಎನ್ನುವಂತಹದ್ದು ಕಂಡು ಬರ್ತದೆ. ಮುಂದೆ ನಾವು ಮಾತನಾಡುವ ಗ್ರಾಮದ ಬಗ್ಗೆ ಬಿಳಿದೇಗಲು ಅನ್ನುವಂತ ಗ್ರಾಮಕ್ಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೀಳಲು ಅಂತಂದ್ರೆ ಅವಸಾನದ ಸ್ಥಿತಿಯಲ್ಲಿರುವಂತಹದನ್ನ ಪುನಶ್ಚೇತನಗೊಳಿಸುವ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಈ ಗ್ರಾಮದ ಹೆಸರು. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 12 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1155.24 ಎಕರೆ ಪ್ರದೇಶ, ಸಾಗುವಳಿಯಾಗಿ 647.7 ಎಕರೆ ಪ್ರದೇಶ, ನೀರಾವರಿಯಾಗಿ 1406.3 ಎಕರೆ ಪ್ರದೇಶವನ್ನು ಈ ಬಿಳಿದೇಗಲು ಗ್ರಾಮ ಹೊಂದಿದೆ. ಈ ಗ್ರಾಮದಲ್ಲಿ ಪ್ರಾಚೀನವಾದಂತ ಚೋಳರ ಕಾಲದ ದೇವಾಲಯ ಹೊಂದಿದೆ, ಅದು ಈಶ್ವರ ದೇವಾಲಯ ಎಂದು ಕರೆಯಲಾಗ್ತಾ ಇದೆ. ಈ ದೇವಾಲಯವು ಶಿಥಿಲ ಸ್ಥಿತಿಯಲ್ಲಿತ್ತು, ಅಂದ್ರೆ ಬೀಳುವ ಹಂತದಲ್ಲಿತ್ತು ಎನ್ನುವಂತ ಹಿನ್ನೆಲೆಯಲ್ಲಿ ಈ ದೇಗುಲವನ್ನು ಪುನರ್ಜೀವನಗೊಳಿಸಿದ ಹಿನ್ನೆಲೆಯಲ್ಲಿ ಬೀಳು ಅಂದ್ರೆ ಅವಸಾನದ ಸ್ಥಿತಿಯನ್ನು ತಲುಪುವಂತಹದ್ದು. ಬೀಳ್ ಅಂದ್ರೆ ಬಾಳು ಬೀಳುವುದು ಎನ್ನುವಂತಹ ಅರ್ಥ. ಈ ದೇಗುಲ ಅಂದ್ರೆ ದೇವಾಲಯ ಎನ್ನುವಂತ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಈ ಗ್ರಾಮ ಬಿಳಿದೇಗಲು ಅಂತಂದು ಈಗ ಅದನ್ನ ಬಿಳಿದೇಗಲ ಅಂದ್ರೆ ಬಿಳಿದೇಗಲು ಎನ್ನುವಂತ ಹೆಸರಿನಿಂದ ಈ ಗ್ರಾಮದಲ್ಲಿ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಈಶ್ವರ, ಅಂಕನಾಥೇಶ್ವರ, ತಿರುಮಲರಾಯ, ವೆಂಕಟರಮಣ, ಆಂಜನೇಯ, ಶಂಕರಮಠ, ಹಿರಿಯಮ್ಮ, ಮಂಚಮ್ಮ, ಲಕ್ಷ್ಮೀ ದೇವಿ, ಮಾರಮ್ಮನ ದೇವಾಲಯಗಳಿವೆ. ಚೋಳರ ಕಾಲದ ಈಶ್ವರ ದೇವಾಲಯ ಊರ ವಲಯದಲ್ಲಿದೆ. ದಕ್ಷಿಣಕ್ಕೆ 4 ಕಿಲೋಮೀಟರ್ ದೂರ ಈ ದೇವಾಲಯ ಇದೆ. ಮಲ್ಲೇಶ್ವರನ ಅಂಕನಾಥೇಶ್ವರ ಎನ್ನುವ ಹೆಸರನ್ನು ಕೂಡ ಈ ಗ್ರಾಮದ ಜನ ಕರೀತಾ ಇದ್ದಾರೆ. ದೇಗುಲದ ಬಳಿ 14 ಮತ್ತು 12 ವೀರಗಲ್ಲುಗಳಿವೆ. ಒಟ್ಟು 8 ಉಬ್ಬು ಶಿಲ್ಪಗಳಿವೆ. ಗ್ರಾಮ ದೇವತೆ ಹಿರಿಯಮ್ಮನ ಹಬ್ಬವನ್ನ ಆಚರಣೆ ಮಾಡುವಂತಹದ್ದು ಪ್ರತಿ ವರ್ಷವೂ ಕಂಡು ಬರ್ತದೆ. ಈ ಸಂದರ್ಭದಲ್ಲಿ ಕೊಂಡಬಂಡಿ ಉತ್ಸವ ಇಲ್ಲಿ ಅನುಚಾನವಾಗಿ ನಡ್ಕೊಂಡು ಬರ್ತಾ ಇದೆಯೇ ಎನ್ನುವಂತಹದ್ದು ಕಂಡು ಬರ್ತದೆ. 2011 ಜನಗಣತಿ ಪ್ರಕಾರವಾಗಿ 1795 ಜನಸಂಖ್ಯೆ ಹೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯ. ವಿಶ್ವಕರ್ಮ, ಬೆಸ್ತರು, ಮಧುವಾಳ ಶೆಟ್ಟರು, ಗಂಗಣಿ ಕಾಣಿಗೆ ಶೆಟ್ಟರು, ಶ್ರೀ ವೈಷ್ಣವರು,

0: ಪಂಚಾಲರು ಕ್ರಿಶ್ಚಿಯನ್ ಸಮುದಾಯದವರು ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಕೂಡಲೂ ಜಿಲ್ಲಾ ಪಂಚಾಯತಿ ಬಿ ಹೊಸೂರು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿಬರುತ್ತದೆ. ಸಾಮಾನ್ಯವಾಗಿ ಮುಂದಿನ ಗ್ರಾಮದ ಬಗ್ಗೆ ಮಾತನಾಡುವಾಗ ಬಿಳಿ ಗುಲಿ ಎನ್ನುವಂತಹದ್ದು ಅಂದ್ರೆ ಕಲ್ಲು ಮತ್ತು ಕಲ್ಲುಗಳು ಆ ಪ್ರದೇಶದಲ್ಲಿ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 13 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 938.37 ಹೆಕ್ಟರ್ ಪ್ರದೇಶ ಹೊಂದಿದೆ. ಸಾಗುವಳಿಯಾಗಿ 182.12 ಎಕರೆ ಪ್ರದೇಶ ಹೊಂದಿದೆ. ನೀರಾವರಿಯಾಗಿ 244.34 ಹೆಕ್ಟರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಹಿಂದೆ ಪ್ರದೇಶದಲ್ಲಿ ಬಿಣಚು ಕಲ್ಲುಗಳು ಹೆಚ್ಚಾಗಿದ್ದವು, ಅಂದ್ರೆ ಬಿಳಿ ಕಲ್ಲುಗಳು ಮತ್ತು ಕಲ್ಲುಗಳ ಹಿನ್ನೆಲೆಯಲ್ಲಿ ಬಿಳಿ ಕಲ್ಲು ಕಲ್ಲು ಬಿಳಿ ಗಲ್ಲು ಬಿಳಿ ಗಲ ಮತ್ತು ಬಿಳಿ ಗುಲಿ ಎಂದ ಹೆಸರನ್ನ ಈ ಗ್ರಾಮ ಪಡ್ಕೊಂಡಿದೆ. ಮತ್ತೊಂದು ಮಾಹಿತಿ ಪ್ರಕಾರವಾಗಿ ಇಲ್ಲಿ ಬಿಳಿ ಹುಲಿ ಗಿಡಗಳೇ ಹೆಚ್ಚಾಗಿದ್ದರಿಂದ ಅಂದ್ರೆ ಪ್ರಾಕೃತಿಕವಾಗಿ ಒಂದು ಮಾದರಿಯ ಸಸ್ಯದ ಹಿನ್ನೆಲೆಯಲ್ಲಿಯೇ ಈ ಬಿಳಿ ಹುಲಿ ಗಿಡಗಳು ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಬೆಳೆದಿದ್ದವು ಅನ್ನುವಂಥದ್ದು. ಇವು ಸಾರಸಗಟಾಗಿ ಬಿಳಿ ಹೂವುಗಳನ್ನೇ ಈ ಗ್ರಾಮದಲ್ಲಿ ಬಿಡ್ತಾ ಇದ್ದವು. ಈ ಗ್ರಾಮ ನೋಡುವುದಕ್ಕೆ ಸುಂದರವಾಗಿತ್ತು ಎನ್ನುವಂತಹದ್ದು ಈ ಗ್ರಾಮದಲ್ಲಿ ಕಂಡು ಬರುತ್ತದೆ. ಈ ಬಿಳಿ ಹೂವಿನ ಹಿನ್ನೆಲೆಯಲ್ಲಿ ಬಿಳಿ ಹುಲಿ ಎನ್ನುವಂಥ ಬಿಳಿ ಹೂವು ಎನ್ನುವಂಥದ್ದು ಬಿಳಿ ಗುಲಿ ಬೀಳಿ ಗಿಳಿ ಎನ್ನುವಂಥ ಹೆಸರನ್ನ ಪಡೆದುಕೊಂಡಿದೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಗ್ರಾಮದಲ್ಲಿ ಬೋರಮ್ಮ ಹನುಮತ ಮಾರಮ್ಮನ ದೇವಾಲಯಗಳಿವೆ. ಸೋಪಾನ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 686 ಜನಸಂಖ್ಯೆಯನ್ನೊಂದಿದೆ. ಒಕ್ಕಲಿಗರ ದೊಡ್ಡ ಸಮುದಾಯ. ಲಿಂಗಾಯತರು ಬೆಸ್ತರು ಪರಿಶಿಷ್ಟ ಜನಾಂಗದವರು ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಒಳಲು ಜಿಲ್ಲಾ ಪಂಚಾಯತಿ ಕುಂಡಗಾಲು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ.
1: ಓಕೆ ಸರ್, ಪ್ರಕಾಶ್ ಅವರೇ, ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಅನಂತರ ಒಂದು ಗ್ರಾಮದ ಬಗ್ಗೆ ಗೀತೆಯ ನಂತರ ತಾವು ಮಾತಾಡಿ. ಕೇಳುಗರೇ, ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಬ್ರೋಕರ್ ಭೀಷ್ಮಾಚಾರಿ, ಗಾಯಕರು ಎಸ್ ಜಾನಕಿ, ಬಿ ಸಿ ಶ್ರೀನಿವಾಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಸಂತಕುಮಾರ್.

0: ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಕೇಳುಗರೆ. ಈಗ ಮತ್ತೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮಗೆ
1: ನಮಸ್ಕಾರ.
0: ಹೇಳಿ ಸರ್.
1: ಈಗ ಮುಂದುವರಿದ ಭಾಗವಾಗಿ ಮಾತನಾಡುವಾಗ, ನಾವು ಈಗ ಮಾತಾಡದೆ ದವಸ ಧಾನ್ಯಗಳನ್ನ ಕದಿಯುವಂತ ಕಳ್ಳರದ ವಿರುದ್ಧ ಹೋರಾಡುವ ಗ್ರಾಮದ ಬಗ್ಗೆ ನಾನು ಮಾತನಾಡಿದೆ, ಬೀಚನಹಳ್ಳಿ ಅಂತೇಳಿ. ಈಗ ಬಿಲ್ಲೇನಹಳ್ಳಿ ಎನ್ನುವಂತ ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಈ ಗ್ರಾಮ ಇದಾಗಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 26 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1545.25 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 904.34 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 2.2 ಹೆಕ್ಟರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮಕ್ಕೆ ಚೇತನಹಳ್ಳಿ, ಕೊಂತೇಗೊಂಡನ ಕೊಪ್ಪಲು ಎನ್ನುವಂತದ್ದು ಎರಡು ಕೂಡ ಸೇರ್ಪಡೆಯಾಗಿದೆ ಎನ್ನುವಂತದ್ದು ವಿಶೇಷವಾಗಿ ಕಂಡು ಬರ್ತದೆ. ಈ ಗ್ರಾಮದಲ್ಲಿ ಪ್ರಥಮವಾಗಿ ಇಲ್ಲಿಂದಲೋ ಬಂದವರು ನೆಲೆಸುವ ಉದ್ದೇಶದಿಂದ ಇಲ್ಲಿಗೆ ಗ್ರಾಮಕ್ಕೆ ಬಂದರು. ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇಲ್ಲಿ ಸಾಕಷ್ಟು ಇದ್ದುದರಿಂದಾಗಿ ಈ ಕಾಡು ಪ್ರಾಣಿಗಳನ್ನು ಚದುರಿಸುವ ಹಿನ್ನೆಲೆಯಲ್ಲಿ ಈ ಗ್ರಾಮ ಹುಟ್ಟಿಕೊಂಡಿದೆ ಎನ್ನುವಂತಹದ್ದು ಕಂಡು ಬರ್ತದೆ. ಈ ಗ್ರಾಮಕ್ಕೆ ಬಂದವರು ಅಲ್ಲಿ ಬೆಳೆದಂತಹ ಗಿಡ ಗೆಂಡೆಗಳನ್ನು ಬೆಳೆಸಿಕೊಂಡು ಬಿಲ್ಲನ್ನು ತಯಾರು ಮಾಡುವ ಮತ್ತು ಆಯುಧಗಳನ್ನಾಗಿ ರೂಪಿಸುವ ವಿಧಾನಗಳನ್ನು ಕಲ್ತ್ಕೊಂಡಿದ್ರು. ಆ ಕಾರಣಕ್ಕಾಗಿ ಇಲ್ಲಿ ಅವರು ಬಿಲ್ಲನ್ನು ತಯಾರು ಮಾಡುವವರಾಗಿದ್ದರು. ಈ ಕಾರಣಕ್ಕಾಗಿ ಈ ಗ್ರಾಮವನ್ನು ಪ್ರಥಮವಾಗಿ ಬಿಲ್ಲುಗಾರನ ಹಳ್ಳಿ ಎನ್ನುವಂತ ಹೆಸರಿನಿಂದ ಕರೀತಾಗಿದ್ರು. ಈ ಗ್ರಾಮ ನಂತರದಲ್ಲಿ ಬಿಲ್ಲೇನಹಳ್ಳಿ ಎನ್ನುವಂತಹದ್ದು ಆಗಿ ಕಂಡು ಬಂದಿದೆ. ಈ ಗ್ರಾಮದಲ್ಲಿ ಕೊಂತೇಗೌಡ ಎನ್ನುವನು ಮೊದಲ ವಾಸವಾಗಿದ್ದರಿಂದಾಗಿ ಪ್ರಥಮವಾಗಿ ಈ ಗ್ರಾಮವನ್ನ ಕೊಂತೇಗೌಡನ ಹಳ್ಳಿ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು. ನಂತರದಲ್ಲಿ ಗ್ರಾಮದ ಸಮೀಪದಲ್ಲಿ ಹನುಮಂತರಾಯನ ದೇವಸ್ಥಾನ ನಿರ್ಮಾಣ ಆಗಿದ್ದರಿಂದಾಗಿ ಹನುಮಂತರಾಯನ ಚಿತ್ರ ಎನ್ನುವಂತ ಹೆಸರಿನಿಂದ ಈ ಗ್ರಾಮವನ್ನ ಕರೀತಾ ಇದ್ರು. ಈ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಈಗ ನಡೀತಾ ಇವೆ ಅನ್ನುವಂತಹದ್ದು ಕಂಡು ಬರ್ತಾ ಇದೆ. ಗ್ರಾಮದಲ್ಲಿ ಹನುಮಂತರಾಯ ಮಾರಮ್ಮನ ದೇವಾಲಯಗಳಿವೆ. ಸೋಬಾನೆ ಪದ ಅದು ಕಲಾವಿದರು ಕೂಡ ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 1071 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರು, ದೊಡ್ಡ ಸಮುದಾಯ, ಬೆಸ್ತರು, ಕುರುಬರು, ಗಿಡಿಗರು, ಪರಿಶಿಷ್ಟ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದುದ್ದಾ ಜಿಲ್ಲಾ ಪಂಚಾಯತಿ, ಬೇವುಕಲ್ಲು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಹೊಂದಿದೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಮುಂದೆ ನಾವು ಮಾತನಾಡುವಾಗ ಆಧಾರದ ಮೇಲೆ
0: ಪ್ರಕಾಶ್ ಅವರೇ, ಈಗ ಮುಂದಿನ ವಾರ ಮತ್ತಷ್ಟು ಗ್ರಾಮನಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ.
0: ಕೆಳಗರೆ, ಇದುವರೆಗೆ ಮಂಡ್ಯ ಜಿಲ್ಲೆಯ ಕೆಲವು ಗ್ರಾಮನಾಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದಂಥವರು ಪ್ರಕಾಶ್ ಸಂತೆಕೆಸಲಗೆರೆಯವರು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಕೇಳಿದ ಕಾರ್ಯಕ್ರಮವನ್ನು ಕುರಿತಂತೆ ಹಾಗೆಯೇ ತಮ್ಮ ಊರುಗಳ ಬಗೆಗೆ, ಗ್ರಾಮಗಳ ಬಗೆಗೆ ಮಾಹಿತಿಗಳು ಸಿಕ್ಕಲ್ಲಿ ಪತ್ರದ ಮೂಲಕ ತಾವು ತಮ್ಮ ಅಭಿಪ್ರಾಯವನ್ನು ಮತ್ತು ಊರ ಹೆಸರಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿಸಬಹುದು. ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700.

2020. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಎಡಕಲ್ಲು ಗುಡ್ಡದ ಮೇಲೆ, ಗಾಯಕರು ಎಸ್ ಜಾನಕಿ, ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು ಮೂಡಿಬಂತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಈಗ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ. ನಂತರ ಮೂಡಿಬರಲಿದೆ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿ ಇಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ

0: ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು, ರಾಜ್ಯಕ್ಕೆ 2,821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18ಕ್ಕೂ ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿ

0: ಕಲುಷಿತವಾಗಿದೆ, ಎಲ್ಲವೂ ಕಲುಷಿತವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾ ಮಹತ್ವ ಕೊಡಬೇಕಾಗಿದೆ. ಯಾಕಂದರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ, ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾ ಒಳ್ಳೆ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
1: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನ ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರ್ಬೇಕು. ಯಾಕಂದ್ರೆ ದೋಷ ಅಂದ್ರೆ ದೋಷ ಅಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಹೊಂದಿದೆ ಓಜ, ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವ ಗುಣ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೆ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕಾ, ಆಹಾರ ಮುಖ್ಯ. ಇವುಗಳೆಲ್ಲ ಸಾರ, ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೋ ಫಾರ್ ಆಲ್ ದೀಸ್ ಹೆಲ್ತ್, ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
0: ನೀವು ಹೇಳ್ತಕ್ಕಂತ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂತ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂತ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
1: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳೇನಿದೆ, ಅದು ಕಾಯಿಪಲ್ಲೆ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಲೆ ಇದೆ, ಮಧುರ ರಸ ಹಣ್ಣುಗಳಿದೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೆ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ, ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು

ಅವನ್ ಅರಿಯುವುದಲ್ಲೇ ಜಾಣ. ಅದೆಲ್ಲ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಲ್ಲ ನಿನ್ನ ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹನೆ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ, ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ ಫಾಸ್ಟ್ ಫುಡ್, ಡ್ರಿಂಕ್ಸ್, ನಮ್ಮಲ್ಲಿ ಹೇಳಿಲ್ಲೇನು ಪಾನಕಗಳನ್ನ, ಆಹಾರ ಲೇಹಗಳನ್ನು ಹೇಳಿಲ್ಲೇನು ಗುಳಂಬ ಅಂತ. ಈಗ ನೋಡಿ ಮಾವಿನಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ. ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ. ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ, ನಮ್ಮ ಮಕ್ಕಳಿಗೆ ನಮ್ದು. ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು ಏನೋ ಹಳೆದ ಅಜ್ಜಿದು ಮರ ಆಲದ ಮರಕ್ಕೆ ಏನ್ ನೆಣ ಹಾಕೋತಿ ಅಂತ. ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗರು ಊಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವೇನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ, ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲವನಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ, ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ. ಅದು ಸಾತ್ವಿಕ. ಏನೋ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ ಒಂದು, ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು, ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನ ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತ ಅತಿಥಿಗಳು, ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್

0: ನೋಡಿ, ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲು ತುಂಬಾ ಅದ್ಭುತ ಮೇಡಮ್. ಮೇಡಮ್, ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ.
0: ಹೌದು,
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು?
0: ದೋಷ ಸಾಮ್ಯಂ ಅರೋಗತಃ, ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ, ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತುಲ ಇವುಗಳು ಮತ್ತು ಪಂಚಮಹಾಭೂತಗಳು, ಪಂಚ ನಮ್ದೆಲ್ಲ ಅಗ್ನಿಗಳು, 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಟೇಲಿರುವ ಅಗ್ನಿ. ಎಲ್ಲದಕ್ಕೂ ಕಾರಣ ಹೊಟ್ಟೆ, ಈ ಅಗ್ನಿ ಮೇನ್ ಸೋರ್ಸ್. ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು, ಇಂದ್ರಿಯಗಳಲ್ಲಿ ಇರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದು ಸೂತ್ರಸ್ಥಾನ ಅಂತ. ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನು ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ, ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ. ನನ್ನ ಪ್ರಕೃತಿಗೆ, ನಾನು ಯಾವ ದೇಶದಲ್ಲಿ ಇದ್ದೇನೆ, ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ? ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ. ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರೂ ಸಾತ್ವಿಕ ಆಹಾರ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ, ಹೌದು ನನ್ನ ದೋಷ ಯಾವುದು, ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು ಕಾಲಕ್ಕೆ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ. ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತಜ ಆಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನು. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ, ಉಪ್ಪು ತುಪ್ಪ ಚೆನ್ನಾಗಿರೋದು. ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು, ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿ ಆದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂತರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀನಿ, ಡಾಕ್ಟರ್ ಆದಾಗ ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನನ್ನ ಕಫ ಅದಪ್ಪ ನಾನು ತಿನ್ನೋದಿಲ್ಲ ನಾನು ಇದು ಹೇಳ್ತಾರೆ, ಅಯ್ಯೋ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿರಿ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಪುಹುಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗ್ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕುತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು, ಪ್ರಕೃತಿ ನಮಗೆ ಕಲಿಸುತ್ತೆ, ಹಾಗೆ ನಾನು ಇರ್ಬೇಕು,
1: ಪ್ರಕೃತಿ ತಕ್ಕಂತೆ ನಾವು ಇರ್ಬೇಕು.
0: ಖಂಡಿತ, ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ನೀವು ಆಯುರ್ವೇದದಲ್ಲಿನೇ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ಆಯುರ್ವೇದ ಹೇಳಿರೋದೇ ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ ಬೇಡ ಅಲ್ಲ, ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚ ನೀರು ಕುಡಿಯೋದು ಅಥವಾ

0: ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ, ಆಮೇಲೆ ನಿಮ್ಮ ಸೇವನೆ. ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿಯೇ ಅಲ್ಲ, ಹಾಗಾಗಿ ನಮ್ಮಲ್ಲಿ ಕಷಾಯವನ್ನ ಹೇಳ್ತಿತ್ತು, ಧನಿಯಾ ಕಷಾಯ ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಅದಕ್ಕೇನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ, ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂಥದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದ್ದ ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಿಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ, ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದೆಲ್ಲ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು, ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕಂತ ಹೇಳ್ತಾರೆ. ಹೇಗಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ, ಯಾರನ್ನ ತಿನ್ಬೇಕದು? ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲ ರಸ ಪಾಚಕಾಗ್ನಿ ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು?
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ, ಇನ್ನೊಂದು ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ ಹೀಗಿಸಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ. ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು, ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು ಹೇಳಿದಿವಲ್ಲ. ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ, ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲ್ಗಂತಾರೆ. ಒಳ್ಳೆ ಜೀವನ ಆಹಾರ ಪದ್ಧತಿ, ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು ಜೀರ್ಣ ಆಗ್ಲಿಕ್ಕೆ ಅದು ನಾವು ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದೇ ಅಂತದ್ ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ ಊಟ ಮಾಡ್ತಾರೆ ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆ ಆದ್ರೂ 100 ಹೆಜ್ಜೆ ಆದ್ರೂ ನಡೀರಿ. ಹಾಗಾಗಿ ಅದನ್ನ ಏನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀರ್ಣಶಕ್ತಿ, ಒಂದ್ ಸ್ವಲ್ಪ ಜೀರ್ಣ ಶುರು ಆಗುತ್ತೆ. ಆಮೇಲೆ ಅಟ್ ಲೀಸ್ಟ್ 1-2 hours ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು ನೋಡಿ 7 ಗಂಟೆಗೆ ಊಟ ಮಾಡಿ ಬಿಡ್ತಾರೆ, ಒಂದು 2 ಗಂಟೆಯ ನಂತರ ಒಂದು ಹಾಲು ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನ ಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಅದನ್ನೇ ಹೇಳಿರೋದು, ಆಯುಷ್ಯ ಅಂದ್ರಿ ನೀವು 1000 ವರ್ಷ ಬಂದು ತೋರಿಸಿದ್ರು. ಆದ್ರೆ ಇವತ್ತು ಮನುಷ್ಯನ ಆಯುಷ್ ಇದೇ ಕಾರಣಕ್ಕಾಗಿ ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ, ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು ನಾವು ಹೇಳೋದಿಲ್ಲ, ಮದ್ಯ ಬಿಟ್ಟು ಬಿಡಿ ದೂರ ಉಂಟು, ಬೇರೆ ಬೇರೆ ಪಾನೀಯಗಳು ನಾವು ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರು ಮಾಡಿ ವರ್ಷಾನುಗಟ್ಟಲೆ ಇಟ್ಕೋತಿದ್ರು, ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ ಇದು ಪ್ರತಿ ಒಬ್ಬರಿಗೂ ಕಾಡ್ತಾ ಇರೋ, ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು, ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನಾ ಕ್ರಮಗಳು ಚೆನ್ನಾಗಿರ್ತಾವ ಅಂತ ಹೇಳಿ. ನಾವು ಹೊಟ್ಟೆ ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ, ಬರ್ಗರು, ನಾನ್ವೆಜ್ ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
0: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ, ಮಾಡ್ಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ, ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು, ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, 1-2 ಗಂಟೆ 3 ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲ

0: ಕದುಣ ಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗನ ಬೇಡ, ವೈದ್ಯ ಬೆಸಸಲೇ ಬೇಡ, ವೈದ್ಯರನ್ನ ಕಾಣಲೇ ಬೇಡ ಸರ್ವಜ್ಞ, ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣ ಬೇಡ, ಏನ್ ಮಾಡ್ಬಿಡ್ತಾರೆ, ನಾಲ್ಕು ದಿನಕ್ಕಾಗುವಷ್ಟು ಜಲ್ ಇಟ್ಬಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ ಬಿಟ್ರಲ್ಲ, ನಮ್ಗೆ ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣ್ಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪು ಮಾಡ್ಕೋಬೇಕು, ನಾವು ಮಕ್ಕಳು ಬರ್ತಾರಂದ್ರೆ ಬಿಸಿ ಬಿಸಿ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ, ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ ಮಂಕುತಿಮ್ಮ ಆಗಲಿ ಮಂಕುತಿಮ್ಮ ಕಗ್ಗಲಿ ಆಹಾರದ್ದೇ ಬೇಕಾದ ಹೇಳಿದ್ದಾರೆ ಸರ್ವಜ್ಞರು. ಕೇವಲ ಅಧ್ಯಾತ್ಮವನ್ನು ಹೇಳಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಸುಲಭ ಏನು, ಸುಖವಾಗಿರಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನ ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನ ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರು ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು, ನಮ್ಮ ಜನ ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ, ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆಯನ್ನು ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನು ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು ಇವತ್ತು ವ್ಯಕ್ತಿಗಳು. ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ, ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನ ಅಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ, ಎಲ್ಲಾ ಆಯುರ್ವೇದ ವೈದ್ಯರು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ನಮ್ಮರಿಯರು ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರಾಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಸೋನಾ ಮಸೂರಿ
1: ಇರ್ಲಿಲ್ಲ.
0: ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ. ಸಿರಿಧಾನ್ಯಗಳು ಸಹಜೀವನ, ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನು ಏನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ, ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ, ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು, ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗನ್ನಲ್ಲ. ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ ಇಲ್ಲ, ಅದರಲ್ಲೂ ನಾನು ಕಂಡುಕೊಳ್ಬೇಕು ನನ್ನ ಪ್ರಕೃತಿ ಯಾವುದು ಕೂಡ ಅಷ್ಟೇ. ಅತಿ ಸೇವನೆ ವರ್ಜ್ಯ, ತಿನ್ನೋದಿಂದ ಬಂದಿದೆ ಅನ್ಕೊಳ್ಬೇಡಿ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರ್ ಬಿ ಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, ಬಿ ಪಿ, ಶುಗರ್, ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ

0: ಅನಂತ ಧನ್ಯವಾದಗಳು.
1: ನಮಸ್ಕಾರ. ವನಿಲ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30:25.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ

ಚಾಮುಂಡೇಶ್ವರಿ ಹಾಡು, 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಹಾಗೂ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ದೀಪಾ ಸತ್ಯನಾರಾಯಣ ಅವರಿಂದ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕಂದಹಳ್ಳಿ ಮಹಾದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. 3:30 ಮಕ್ಕಳ ಮಂಟಪ ಹಕ್ಕಿಗೂಡು, ಪ್ರಸ್ತುತಿ ಬಿಜಿ ಕವಿತಾ. 4:00 ನಾಟಕ ಸೆರೆ ತೆರೆ, ಇದು ಮಕ್ಕಳ ನಾಟಕ, ರಚನೆ ಮೀನಾ ಮೈಸೂರು, ನಿರ್ಮಾಣ ವೀಮಾ ಜಗದೀಶ್. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಲನಚಿತ್ರ ಕಲಾವಿದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ, ಸಮುದಾಯದೊಂದಿಗೆ ಕೃಷಿ ಬದುಕು ಈ ಕುರಿತ ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:00 ನಾಟಕ ಅಮಾಸ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ, ನಿರ್ದೇಶನ ಮತ್ತು ನಿರ್ಮಾಣ ಜಿ ಶಾಂತಕುಮಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಪುರಂದರದಾಸರ ರಚನೆ ಗೋವಿಂದ ನಿನ್ನ ನಾಮವೇ ಚೆಂದ, ಹಾಡಿದ್ದಾರೆ ಮಹಾರಾಜಪುರ ಸಂತಾನಂ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:44:38.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಯರಗನಹಳ್ಳಿ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡೇಶ್ವರಿ ಹಾಡನ್ನು ಕೇಳೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯರಗನಹಳ್ಳಿ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡೇಶ್ವರಿ ಹಾಡನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಿದೆ 1 ಗಂಟೆ. ಈಗ ಪ್ರಗತಿಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಕ್ಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು

ಕಾರ್ಯಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ

0: ಹೆಚ್ಚಿಸಿ ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UVLB PM ಸ್ವನಿಧಿ .mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ ಎರಡು, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ, SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ ನಾಲ್ಕು, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಕ್ಕೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UVLBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, PM ನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕ ಡಾ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ

0: ಅಂತಸ್ತಿನ ಎತ್ತರದ ನಾಲ್ಕು ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ ಶೇಕಡಾ 75%ನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ಧತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು

0: ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು ಭಾರತ ತಾನ್ಸಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾನ್ಸಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೊ ಮಾರ್ಟಿನೆಸ್ ಆಚಾ ವಾಸ್ಕ್ವೇಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೊ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ಟನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. ಎರಡನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್-1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:20.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ ದೀಪಾ ಸತ್ಯನಾರಾಯಣ ಅವರ ಹಾಡುಗಾರಿಕೆಯಲ್ಲಿ. ಮೊದಲಿಗೆ ದೊಡ್ಡರಂಗೇಗೌಡರ ರಚನೆ ಅನುರಾಗ ಕೋಗಿಲೆಯಾಗಿ ಬಾರೇ ನನ್ನ ಬಾಳಿಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ನೀವು ನಿಮ್ಮ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಈಗ ಆಲಿಸಲು ನಮಗೆ ವಾಟ್ಸಪ್ ಸಂದೇಶಗಳನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. 1:30 ನಂತರ ಬಂದ ಮೊದಲ ಸಂದೇಶಗಳನ್ನು ಆಧರಿಸಿ ಗೀತೆಗಳು ಪ್ರಸಾರವಾಗ್ತವೆ. ಮೊದಲ ಗೀತೆಯನ್ನು ಕೇಳೋಣ.

ಚಿತ್ರ ರಾಮ ಲಕ್ಷ್ಮಣ, ಚಿ ಉದಯಶಂಕರ್ ಅವರ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಗೀತೆಯನ್ನ ಹಾಡಿರುವ ಗಾಯಕರು ಎಸ್ ಜಾನಕಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ಲಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
3: ಮುಂದಿನ ಗೀತೆ ಬೆಲವತ್ತ ಗ್ರಾಮದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಅವರಿಗಾಗಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆ ಕೆಎನ್ ರಾಜು ಅವರದು. ಸಂಗೀತ ಉಪೇಂದ್ರ ಕುಮಾರ್.

ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯ ಸೋಮಶೇಖರ್ ಮತ್ತು ಶಾಂತಮ್ಮ ಅವರಿಗಾಗಿ ಈ ಗೀತೆ ಮೂಡಿಬಂತು. ಚಿತ್ರ ಒಡಹುಟ್ಟಿದವರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿದ ಈ ಗೀತೆ ವಿಜಯ ನಾರಸಿಂಹ ಅವರದು. ಸಂಗೀತ ಉಪೇಂದ್ರ ಕುಮಾರ್. ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಸರ್ವಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ. ಕೆಎಸ್ ನರಸಿಂಹಸ್ವಾಮಿ ಅವರ ಈ ಗೀತೆಗೆ ಸಂಗೀತ ಸತ್ಯಂ ಅವರಿಂದ.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದಾಗಿತ್ತು ಕೊನೆಯ ಗೀತೆ. ಚಿತ್ರ ಗೆಜ್ಜೆ ಪೂಜೆ, ವಿಜಯನಾರಸಿಂಹ ಅವರ ಗೀತೆ, ಸಂಗೀತ ವಿಜಯ ಭಾಸ್ಕರ್. ಎಸ್ ಜಾನಕಿ ಅವರ ಗಾಯನದಲ್ಲಿ ಮೂಡಿಬಂದ ಈ ಗೀತೆಗೆ ಸಂದೇಶ ಬಂದಿತ್ತು ಸಿದ್ದಪ್ಪ ಸ್ಕ್ವೇರ್ನ ರಮಾಮಣಿ ಅವರಿಂದ. ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರವಾದವು. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ರು ಅಂತ ನೋಡೋದಾದರೆ, ಮೈಸೂರಿನ ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ರೂಪಾ ಮತ್ತು ಕುಟುಂಬದವರು, ಮೈಸೂರಿನ ರೂಪಾ, ಗಣೇಶನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಮತ್ತು ಸಾವಿತ್ರಮ್ಮ, ನಿವೇದಿತಾ ನಗರದಿಂದ ಶಶಿಕಲಾ ಮತ್ತು ಬೋರೇಗೌಡ, ಪದ್ಮಾ ದೇವಲಿಂಗೇಗೌಡ ಅಂಕುಶಪುರದಿಂದ, ಟಿ ನರಸೀಪುರದಿಂದ ಟೇಲರ್ ಮೂರ್ತಿ ಮತ್ತು ಸ್ನೇಹಿತರು, ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್ ಮತ್ತು ಕುಟುಂಬ, ರಮೇಶ್ ಸರಸ್ವತಿ ಮತ್ತು ಕುಟುಂಬದವರು ಹನುಮನಾಳು ಗ್ರಾಮದಿಂದ, ರಾಮಕೃಷ್ಣ ನಗರದಿಂದ ವಿಸ್ಮಯದೇವ್ ಮತ್ತು ಕುಟುಂಬ, ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು, ಹೊಸಹಳ್ಳಿಯಿಂದ ಹವ್ಯಾನ್ ಮತ್ತು ಮನೆಯವರು, ಪಟ್ಟಸೋಮನಹಳ್ಳಿಯಿಂದ ಗಾನಸುಮ, ಮೈಸೂರು ವಿಷ್ಣು ಟೇಲರ್ಸ್ನಿಂದ ಶಿವಕುಮಾರ್ ಮತ್ತು ಸ್ನೇಹಿತರು, ಮಂಡ್ಯದಿಂದ ನಂದಾದೀಪ ಮತ್ತು ಕುಟುಂಬದವರು, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ ಮತ್ತು ಕುಟುಂಬದವರು, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹೀಗೆ ಇನ್ನೂ ಬಹಳಷ್ಟು ಕೇಳುಗರು ಸಂದೇಶಗಳನ್ನು ಕಳಿಸಿದರು. ಗೀತೆಗಳನ್ನು ಪ್ರೀತಿಯಿಂದ ಆಲಿಸಿದ ಹಾಗೂ ಸಂದೇಶಗಳನ್ನು ಕಳಿಸಿದ ನಮ್ಮೆಲ್ಲ ಶ್ರೋತೃಗಳಿಗೂ ಪ್ರೀತಿಯ ಧನ್ಯವಾದಗಳು. ಸಮಯ 1:56:36.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಮಸ್ತಕ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
3: ಮುಂಗಾರು ಮಳೆಯೇ
4: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ, ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನು ಯಾರು?
3: ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ.
2: ಮರೆಯದೆ ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6 ರಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿ ಸಿ ಹತ್ರ ಪಿ ಡಿ ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ.

0: ಹೇಳಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
1: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನ ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೇನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ, ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು, ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೇಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ

ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಗ್ಗೆ ಆಹಾರದಾಸೆಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಅನ್ಮೋಲ್ ಚಿತ್ರದ ಗೀತೆ.

ಮುಂದಿನ ಗೀತೆ ಕೇಳುವ ಮುನ್ನ ಒಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಕೇಳೋಣ. ಐನಾ ಚಿತ್ರದಿಂದ, ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಜಾಲಿ ಮುಖರ್ಜಿ.

ನೀವೀಗ ಕೇಳ್ತಾ ಇದ್ದೀರಿ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರ ಯುಗಳ ಗೀತೆ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನ, ಚಿತ್ರ ಬ್ಲ್ಯಾಕ್ ಮೇಲ್.

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ದಿಗ್ವಿಜಯ್ ಬಿ. ಕಾರ್ಯಕ್ರಮದ ಮುಂದಿನ ಗೀತೆ ಆಂದಿ ಚಿತ್ರದ್ದು. ಲತಾ ಮಂಗೇಶ್ಕರ್ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಆರ್ ಡಿ ಬರ್ಮನ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3 ಗಂಟೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಕಂದಹಳ್ಳಿ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಸ್ಚಾರಿ ಸಾಲು.

ಸ್ವಾಮಿ, ಹಕ್ಕಂಡರ ಸ್ವರೂಪನಾಗಿರ್ತಕ್ಕಂತ ಅಲ್ಲ ಮಹಾಪ್ರಭುಗಳು ದರೆಯನ್ನ ತಂದಂತ ದರೆಗೆ ದೊಡ್ಡವರು ಸ್ವಾಮಿ. ಕೆಂಪಚ್ಚಾರಿಯ ತಂದೆ ತಾಯಿಗಳ ಸತ್ಯ ದೃಢವನ್ನ ನೋಡಿದಂಗಾಯ್ತು. ಅವರ ಹೊಟ್ಟೆ ಒಳಗೆ ಹುಟ್ಟವನೇ ಧೀರುಮರಿ ಕೆಂಪಚ್ಚಾರಿ. ಆ ಕೆಂಪಚ್ಚಾರಿಯ ಸತ್ಯ ದೃಢವನ್ನ ಪರಿಶೋಧನೆ ಮಾಡ್ಬೇಕು ಅಂತೇಳಿ ಸ್ವಾಮಿ ಬಾರಿ ಕಂಡಾಯ ಬಾರಿ ತಂಬೂರಿನ ಹೊತ್ಕೊಂಡು ಸ್ವಾಮಿ ಮುತ್ತಿನ ಜೋಳಿಗೆಯನ್ನು ತಕ್ಕೊಂಡು ಮುಂಗೈಗೆ ಆಧಾರವನ್ನು ಮಾಡಿಕೊಂಡು ಸ್ವಾಮಿ ಶಿವಕಂತೆ ಶಿವಜೋಳಿಗೆಯನ್ನ ಸ್ವಾಮಿ ತಕ್ಕೊಂಡು ಸ್ವಾಮಿ ಪರಂಜ್ಯೋತಿ ಮಂಟಿಲಿಂಗಯ್ಯ ಸ್ವಾಮಿ.

0: ಸ್ವಾಮಿ, ಯಾವಾಗ ಎಗ್ಗುಲ್ಮೆ ತಿಟ್ಟಿಗೆ ಸ್ವಾಮಿ ಕಂಡಾಯ ತಂಬೂರಿನ ಹೊತ್ಕೊಂಡು ಬಂದು ಕುಲುಮೆ ತಿಟ್ಟಿನ ಮುಂಭಾಗದಲ್ಲಿ ಸ್ವಾಮಿ ನಿಂತ್ಕೊಂಡು ಈ ಕಡೆ ಪರಂಜ್ಯೋತಿ ಮಟ್ಟೆ ಸ್ವಾಮಿಯವರು ಬಾರಿ ಕಂಡಾಯ ತಂಬೂರಿನ ಹೊತ್ಕೊಂಡು ಬರೋದನ್ನ ನೋಡ್ಬಿಟ್ಟು, ಏಳು ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ಏಳು ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ಎಗ್ಗುಲುಮೆ ತಿಟ್ಟಿನಲ್ಲಿ 66 ಕುಲುಮೆ 77 ಜನ ಕೈಯಾಳುಗಳನ್ನು ಇಟ್ಟುಕೊಂಡು ಉದ್ಯೋಗ ಮಾಡಿಸ್ತಾ ಕೂರ್ತಿರುವಂತೆ. ಏಕೆ ನಾನು ಯಾವ ದೇವರಿಗೂ ಭಕ್ತನಾಗಬಾರದು, ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತ ರಂಗನಾಥ ಸ್ವಾಮಿಗೆ ನಾನು ದಾಸಪ್ಪನಾಗಬೇಕು ಅಂತೇಳಿ ಕಂಚಿನಲ್ಲಿ ತೇರನ್ನ ಗೇಯಿಸಿ ಅದನ್ನ ತಕ್ಕೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ನಾವು ಮಾವಿನ ಸೊಪ್ಪನ್ನು ಕಟ್ಟಿ ಕೂಚು ಮಾಡೋ ತನಕ ನಾನು ಇವ್ರನ್ನ ಯಾರನ್ನು ಬಿಡೋದಿಲ್ಲ ಅಂತೇಳಿ 77 ಜನ ಕೈಯಾಳುಗಳನ್ನು ಇಟ್ಟುಕೊಂಡು ಕೆಂಪಣ್ಣ ಎಗ್ಗುಲ್ಮೆ ತಿಟ್ಟಿನಲ್ಲಿ ಚಿನ್ನದ ಕುರ್ಚಿ ಮೇಲೆ ಕೂತ್ಕೊಂಡು ಚಿನ್ನದ ಪಾಪಾಸನ ಕಾಲೊಳಗೆ ತುಳುಕೊಂಡು ಕೆಂಪಣ್ಣ 10 ಬೆಳ್ಳಿನ ಒಳಗೆ ಕೆತ್ತನುಂಗರವನ್ನ ಧರಿಸಿಕೊಂಡು ಚಿನ್ನದ ವಜ್ರದ ಕವಚವನ್ನ ತೊಟ್ಟುಕೊಂಡು ಈ ಕಡೆ ಮುತ್ತಿನ ತುರಾಯನ್ನು ಧರಿಸಿಕೊಂಡು ಕೆಂಪಚ್ಚಾರಿ ಯಾವಾಗ ಎಗ್ಗುಲ್ಮೆ ತಿಟ್ಟಿನಲ್ಲಿ ಕೂತಿರ್ಬೇಕಾದ್ರೆ ದರಗ ದೊಡ್ಡವರು ಕಂಡಾಯ ತಂಬೂರಿ ಹೊತ್ಕೊಂಡು ಬತ್ತಿದ್ರಲ್ಲ ಸ್ವಾಮಿಯವರನ್ನ ನೋಡ್ಬಿಟ್ಟನಂತೆ. ಯಾರು? 7 ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ. ಅಲ್ಲಿದ್ದಂತ ಆಳಕಾರರುಗಳು ಉದ್ಯೋಗ ಮಾಡ್ತಾ ಕೂತಿದ್ರಲ್ಲ ಆ ಆಳಕಾರಗಳನ್ನ ಕೈ ಬೀಸಿ ಕರೆದು ಬಿಟ್ಟು, ಏನ್ರಪ್ಪ ಏನ್ರಪ್ಪ ಆಳಕಾರಗಳೇ
1: ಬನ್ನಿ
0: ಬನ್ನಿ ನಿಲ್ಸಿಬಿಡ್ರಿ ನಿಮ್ಮ ಉದ್ಯೋಗವನ್ನು ಬನ್ನಿ ಅಂತ ಹೇಳಿ ಯಾವಾಗ ಆಳಕಾರಗಳನ್ನ ಕೂಗ್ಬಿಟ್ನಂತೆ. ನೋಡ್ರಯ್ಯ, ಯಾವನು ಅರ್ಕು ಜೋಳಿಗೆ ಮುರುಕು ಬೆತ್ತವನ್ನ ಹೊತ್ಕೊಂಡು ಬತ್ತವನೆ, ಕಂತ ಮೊಂತವನ್ನ ಹೊತ್ಕೊಂಡು ಬತ್ತವನೆ, ಆ ಕಂತ ಮೊಂತವರನ್ನ ಕಂಡ್ರೆ ನನಗೆ ಬಹಳ ಕೋಪ ಕಂಡ್ರಯ್ಯ. ಅವನ ಏನಾದ್ರೂ ಬಂದು ಎಗ್ಗುಲುಮೆ ತಿಟ್ಟಿನಲ್ಲಿ ಯಾರ ಜೊತೆ ಒಳಗಾದ್ರೂ ಮಾತಾಡಿದ್ರೆ ನೀವ್ ಯಾರು ಮಾತಾಡಬೇಡಿ ಕಂಡ್ರಯ್ಯ ಅಂತ ಹೇಳಿ ಆಳಕಾರರಿಗೆಲ್ಲ ಕಟ್ಟು ಮಾಡಿರಿಸ್ಕೊಡಿರುತ್ತೆ ಕೆಂಪಚ್ಚಾರಿ. ಯಾವಾಗ ದರಗ ದೊಡ್ಡವರು ಕೆಂಪಣ್ಣ ಆಡದ ಮಾತು ಸ್ವಾಮಿಯವರ ಕಿವಿಕರಣ ಕರವಾಗ್ಬಿಡ್ತು, ಕೆಂಪಣ್ಣ 7 ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ನನ್ನ ಕಂತ ಮುಂತ ಕಂಡ್ರೆ ನಿನಗೆ ಬಹಳ ಕೋಪ ಅಂತ ಹೇಳ್ತೀಯಲ್ಲೋ ಕೆಂಪಚ್ಚಾರಿ, ನಾಳೆ ಕಲಿಯುಗದಲ್ಲಿ ಕೆಂಪಣ್ಣ ಕೆಂಪಣ್ಣ ನಾಳೆ ಕಲಿಯುಗದಲ್ಲಿ ನಾನು ಹೊರ್ತಿರ್ತಕ್ಕಂತ ಈ ಅರ್ಕುಜೋಳಿಗೆ ಮುರುಕು ಬೆತ್ತವನ್ನ ನಿನ್ನ ಕೈಲಿ ನಾನು ಹೊರಿಸ್ತೀನಿ ನೋಡು ಅಂತ ಹೇಳಿ ದರೆ ತಂದಂತ ದರಗ ದೊಡ್ಡವರು ಎಗ್ಗುಲ್ಮೆ ತಿಟ್ಟಿನ ಮುಂಭಾಗದಲ್ಲಿ ನಿಂತ್ಕೊಂಡು ದಾನ ಧರ್ಮವನ್ನ ಸಾರಬೇಕು ಅಂತ ಹೇಳಿ ಬರ್ತಿರ್ಬೇಕಾದ್ರೆ ಈ ಕಡೆ ಕೆಂಪಚ್ಚಾರಿ ಮೂಡ್ಲಾಗಿದ್ದ ಮುಖವನ್ನ ಪಡುಗಲಾಗಿ ಹಾಕೊಂಡು ಕೂತ್ಕೊಂಡಂತೆ. ದರಗ ದೊಡ್ಡವರು ಯಾವಾಗ ಸ್ವಾಮಿ ಕಂಡಾಯ ತಂಬೂರಿನ ಹೊತ್ಕೊಂಡು ಬಂದು ಎಗ್ಗುಲ್ಮೆ ತಿಟ್ಟಿನ ಮುಂಭಾಗದಲ್ಲಿ ದಾನ ಧರ್ಮವನ್ನ ಯಾವ ರೀತಿ ಸಾರ್ತವ್ರೆ ಅಂತ ಹೇಳಿದ್ರಿ?

0: ಸ್ವಾಮಿಯವರು ಯಾವಾಗ ದಾನ ಧರ್ಮವನ್ನ ಸಾರದಾಗ
1: ಹೌದು
0: ಕೆಂಪ ದಾನವಂದ್ರೆ ಜ್ಞಾನವಿಲ್ವಂತೆ, ಭಿಕ್ಷವಂದ್ರೆ ಲಕ್ಷಕ್ಕಿಡ್ನಿಲ್ವಂತೆ, ನೀಡದ ಕಾಲ ಎಳಿಲಿಲ್ಲ ನಿಜ ದುಡುವನ್ನ ನೋಡದೆ ಹೋಗ್ಬಿಟ್ಟಂತೆ ಕೆಂಪಚ್ಚಾರಿ.
1: ಹೌದು,
0: ದರಗ ದೊಡ್ಡವರು ಆಲೋಚನೆ ಮಾಡಿಕೊಂಡ್ರು, ಕೆಂಪಣ್ಣ ನಾನು ಎಗ್ಗುಲ್ಮೆ ತಿಟ್ಟಿಗೆ ಬಂದು ದಾನ ಧರ್ಮಗಳನ್ನ ಸಾರದ್ರು ಸಹ ದಾನವಂದ್ರೆ ಜ್ಞಾನವಿಲ್ಲ, ಭಿಕ್ಷಾಂದ್ರೆ ಲಕ್ಷಕ್ಕಿಡ್ತಾ ಇಲ್ಲ, ನೀಡದ ಕಾಲ ಎಳಿತಿಲ್ಲ ನಿಜ ದುಡುವನ್ನ ನೋಡ್ತಾ ಇಲ್ವಲ್ಲ ಕೆಂಪಚ್ಚಾರಿ ಅಂತೇಳಿ ದರಗ ದೊಡ್ಡವರು ಆಲೋಚನೆ ಮಾಡಿಕೊಂಡಿರುತ್ತೆ.
1: ಹೀಗೆ
0: ಈ ಕೆಂಪಚ್ಚಾರಿಗೆ ನಾನು ಕೋಪ ಬರುವಂತ ಮಾತನ್ನ ಹಾಡಿದ್ರೆ ಈ ಕೆಂಪಣ್ಣ ನನ್ನ ಜೊತೆಯೊಳಗೆ ಹಿಂದಿರುಗಿ ಮಾತಾಡ್ತಾನೆ ಅಂತೇಳಿ ಸ್ವಾಮಿ ದರಗ ದೊಡ್ಡವರು ಯಾವ ರೀತಿ ಆ ಕೆಂಪಚ್ಚಾರಿನ ನನ್ನ ಕೆಣಕು ಮಾತಾಡಿಸ್ಬೇಕು ಅಂತೇಳಿ ಯಾವ ರೀತಿ ಸಾರ್ತವ್ರೆ ಅಂತ ಹೇಳಿದ್ರೆ
1: ಹೀಗೆ
0: ಇಷ್ಟು ಆಳಿನ

0: ಯಾವಾಗ ಮಾರಲ್ಲಿ ಮುದ್ದಮ್ಮನ ಮಗನ ಯಾರೋ ಕೆಂಪಚ್ಚಾರಿ ಅನ್ನವನ್ ಯಾರು ಅಂತ ಹೇಳಿಬಿಟ್ರು ಸ್ವಾಮಿ ದರಗ ದೊಡ್ಡವರು, ಕೆಂಪಣ್ಣನ ಗೊತ್ತು ಬಿಡ್ತಂತೆ ಬಲು ಕೋಪ. ಎಲ ಎಲ ಹಾಳಾದಂತ ಜಂಗುಮ ನನ್ನ ಹೆಗ್ಗುಲ್ಮೆ ತಿಟ್ಟಿಗೆ ಬಂದು ಸೊಕ್ಕಿನಿಂದ ಮಾರಲ್ಲಿ ಮುದ್ದಮ್ಮನ ಮಗನ ಯಾರು ಅಂತ ಕೇಳ್ತವರಲ್ಲ, ಎಲ ಎಲ ಜಂಗುಮ ನನ್ನನ್ನ ಕೆಂಪಚ್ಚಾರಿ ಅಂತ ಈ ಸೊಕ್ಕಿನಿಂದ ಕರಿತಾ ಇದೆಯಲ್ಲೋ ನೋಡೋ, ಈ ಹೆಗ್ಗುಲ್ಮೆ ತಿಟ್ಟಿಗೆ ನಿನಗೆ ದಾರಿ ತೋರದವ್ರು ಯಾರು, ನಿನಗೆ ಕೆಂಪಚ್ಚಾರಿ ಅಂತ ಹೇಳ್ಕೊಟ್ಟವ್ರು ಯಾರು ನಿನಗೆ ಅಂದ್ರಂತೆ, 7 ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ.
1: ಹೌದು
0: ಏನಪ್ಪ ಕೆಂಪಣ್ಣ, ನನಗೆ ಹೆಗ್ಗುಲ್ಮೆ ತಿಟ್ಟಿಗೆ ಯಾರು ದಾರಿ ತೋರ್ನಿಲ್ಲ ಕಣಯ್ಯ. ನೋಡಪ್ಪ ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟೆ ಕಣಯ್ಯ.
1: ಏನ್ ಕಲ್ತು ಬಿಟ್ಟೋ?
0: ಏನ್ ಕಲ್ತು ಬಿಟ್ಟೋ ನೋಡಪ್ಪ, ಬಂಗಿ ಕುಡಿಯೋ ಚಪಲ ಕಂದ, ಬಂಗಿ ಕುಡಿಯುವಂತ ಚಪಲ ಬಂದು ಹೋಗ್ಬಿಡ್ತು ನನ್ನ ಕಂದ.
1: ಹೌದು
0: ಮಾರಳ್ಳಿ ಎಲ್ಲ ಭಿಕ್ಷಾಯಾತ್ರೆಗಳನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಕೆಂಡ ಎಲ್ಲೂ ದೊರಕಿಲ್ಲ ಕಣಯ್ಯ.
1: ಹೌದು
0: ಈಶಾನ್ಯ ಭಾಗದಲ್ಲಿ ತಿರುಗಿ ನೋಡಿದೆ, ಅದ್ರ ಗಿಡ ಅದರ್ತಾ ಇತ್ತು, ಉದುರ್ ಗಿಡ ಉದುರ್ತಾ ಇತ್ತು, ಆಕಾಶಕ್ಕೂ ಭೂಮಿಗೂ ಮುಗಿಲು ಕಟ್ಟಿ ಹೊಗೆ ಹೇಳ್ತಿತ್ತು.
1: ಹೌದು
0: ಕೆಂಪಚ್ಚಾರಿ, ಈ ಹೆಗ್ಗುಲ್ಮೆ ತಿಟ್ಟಿಗೋದ್ರೆ ನನಗೆ ಬಂಗಿಸೋದಕ್ಕೆ ನನಗೆ ಕೆಂಡ ದೊರಕ್ಬೋದು ಅಂತ ಹೇಳಿ ಆಸೆಯಾಗಿ ಬಂದಿವನಿ ನನ ಕಂದ. ಮೋಸ ಮಾಡಬೇಡ ನನ್ನ ಕಂದ, ಕೆಂಪಚ್ಚಾರಿ ನನಗೆ ಕೆಂಪಚ್ಚಾರಿ ಅಂತ ಯಾರು ಹೇಳ್ಕೊಂಡಿಲ್ಲ ಕಣಯ್ಯ, ಹೆಗ್ಗುಲ್ಮೆ ತಿಟ್ಟಿಗೆ ಯಾರು ದಾರಿ ತೋರಲಿಲ್ಲ ಕಡಪ್ಪ, ಬಂಗಿ ಕುಡಿಯುತ್ತೆ ಚಪ್ಪಲ ಬಂದು ಹೋಗ್ಬಿಡ್ತು, ಒಂದು ಕೆಂಡಕ್ಕೋಸ್ಕರ ನಿನ್ನ ಹೆಗ್ಗುಲ್ಮೆ ತಿಟ್ಟಿಗಾಗಿ ಬಂದಿದ್ದೀನಿ ಕಣಯ್ಯ. ಧ್ರುವಗಾತರ ಕೆಂಡ

0: ತಿಪ್ಪಣ್ಣ, ನಾನು ಬಂಗಿ ಕುಡಿಬೇಕು, ಸ್ವಲ್ಪ ಕೆಂಡ ದಾನ ಕೊಟ್ಬಿಡಪ್ಪ ನನ್ನ ಕಂದ ಅಂದ್ರಂತೆ. ಏನಂದೆ ಪರದೇಶಿ, ನೀನು ಕುಲುಮೆಗಾದ ಈಗ ಎಗ್ಗುಳುಮೆ ತಿಟ್ಟಿಗೆ ನೇರವಾಗಿ ಬಂದಿದ್ದೀಯಲ್ಲೋ ಪರದೇಶಿ, ನಿನಗೇನಾದ್ರೂ ಒಂದು ಕೆಂಡವನ್ನ ಕೊಟ್ಟದ್ದೆ ಆದ್ರೆ ಒಂದು ಕಾವೇ ಕಮ್ಮಿ ಆಗಿಬಿಡುತ್ತೆ ಕಾಡು. ಎಗ್ಗುಳುಮೆ ತಿಟ್ಟನ್ನ ನೀನು ಬಿಟ್ಟು ಹೊರಟೋಗ್ಬಿಡ ಪರದೇಶಿ ಅಂದ್ರಂತೆ ಕೆಂಪಚ್ಚಾರಿ. ಕೆಂಪಣ್ಣ, ನನ್ನ ನೋಡಿ ನೀನು ಕೆಂಡಕ್ ಕೊಡದೆ ಹೋದ್ರು ಪರವಾಗಿಲ್ಲ ಕಡಪ್ಪ.
1: ಮತ್ತೆ
0: ನೋಡೋ, ಉತ್ತರ ದೇಶದಿಂದ ಕಕ್ಕಮರದ ಕಂಡಾಯವನ್ನು ಎತ್ತಿ ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದೀನಿ ಕಣಯ್ಯ. ನೋಡ ಕೆಂಪಣ್ಣ, ಈ ಕಂಡಾಯ ನೋಡಿ ಆದ್ರೂ ಇದು ನಿನ್ನ ಮನೆದೇವರಲ್ವೇನು ಕೆಂಪಚ್ಚಾರಿ, ನಿನ್ನ ಕುಲದೇವರಲ್ವೇನು ಕೆಂಪಣ್ಣ, ಈ ಕಂಡಾಯ ನೋಡಿ ಆದ್ರೂ ಒಂದು ಕೆಂಡವನ್ನ ದಾನವಾಗಿ ಕೊಡಪ್ಪ ಅಂದಿರುತ್ತೆ. ಏನಂತ ಪರದೇಶಿ, ನೋಡೋ ಈ ಕಂಡಾಯಕ್ಕೆ ಒಡೆಯ ಹೇಳದಲ್ಲ ದೇವ್ರು ಅಂತ ಹೇಳ್ತೀಯಲ್ಲೋ, ಈ ಕಂಡಾಯಕ್ಕೆ ಒಡೆಯ ಯಾರು ಗೊತ್ತೇನೋ?
1: ಯಾರಪ್ಪ
0: ಯಾರಪ್ಪ ಕೆಂಪಣ್ಣ, ನನ್ನ ಮನೆ ದೇವರು ನನ್ನ ಕುಲದೇವರು ಅಂತ ಹೇಳ್ತೀಯಲ್ಲ ಕೆಂಪಚ್ಚಾರಿ, ಈ ಕಂಡಾಯ ಮಾಡಿದವ್ರು ಯಾರು ಗೊತ್ತೇನು ನಿನಗೆ?
1: ಯಾರಪ್ಪ
0: ಯಾರಪ್ಪ ಕೆಂಪಚ್ಚಾರಿ, ನೋಡೋ ಈ ಕಂಡಾಯಕ್ಕೆ ಒಡೆಯನ್ ಯಾರು? ನಿನ್ನ ಹೆಂಡತಿ ಅಂತ ಹೇಳಿದಿಲ್ಲ, ನಿನ್ನ ಹೆಂಡತಿಗೆ ಗಂಡನ ಯಾರಪ್ಪ ಅಂದ್ಬಿಟ್ರಂತೆ. ಯಾರು? ಕೆಂಪಚ್ಚಾರಿ.
1: ಹೌದು.
0: ಈ ಕಂಡಾಯ ಹೊತ್ಕೊಂಡು ಬಂದು ನನ್ನ ಮನೆಯವರು ಕುಲದೇವರು ಅಂತ ಹೇಳ್ತೀಯಲ್ಲೋ, ಈ ಕಂಡಾಯಕ್ಕೆ ಒಡೆಯನ್ ಯಾರು? ನಿನ್ನ ಹೆಂಡತಿಗೆ ಗಂಡನ ಯಾರು ಅಂದ್ಬಿಟ್ರಂತೆ. ನೋಡಪ್ಪ ಕೆಂಪಣ್ಣ, ಈ ಕಂಡಾಯವನ್ನು ಒತ್ತು ಮೆರೀತಕ್ಕಂಥವ್ರು ನಾವೇ, ಇದಕ್ಕೆ ಒಡೆಯ ಕಣಯ್ಯ. ತಾಲಿ ಕಟ್ತವನೇ ಅವಳ ಗಂಡ ಕಣಪ್ಪ. ಏನಂದೆ ಪರದೇಶಿಲೇ, ಹಾಗೆಲ್ಲ ಕಣಯ್ಯ, ಈ ಕಂಡಾಯ ಮಾಡಿದವ್ರು ಯಾರಂತ ತಿಳ್ಕೊಂಡು ಬಂದ್ಯೋ?
1: ಯಾರಪ್ಪ?
0: ನನ್ನ ಜಾತಿ ಪಂಚಾಳದವರು, ಬ್ರಹ್ಮನ ಕುಲದವರು, ವಿಷ ಬ್ರಹ್ಮನ ಜಾತಿ, ಬ್ರಹ್ಮನ ಕುಲದವರು, ಪಂಚಾಳದವರು ಕಣಯ್ಯ.
1: ನಿಜ
0: ಅಂದ್ರೆ ನನ್ನ ಜಾತಿ ಕುಲ ಬಾಂಧವರು, ಆಚಾರರು. ಈ ಕಂಡಾಯ ಮಾಡ್ಬೇಕಾದ್ರೆ ಕಾಡ್ಗೋಗಿ ಕಕ್ಕ ಮರವನ್ನ ತಕೊಂಡು ಬತ್ತೀವಿ.
1: ಹೌದು.
0: ಆ ಕಾಡ್ಗೋಗಿ ಕಕ್ಕ ಮರವನ್ನ ತಕೊಂಡು ಬಂದು ಕೆತ್ತಿ ಶುದ್ಧವನ್ನ ಮಾಡಿ ಏನಾದ್ರೂ ಅದ ಬಂದ್ರೆ ಏನು ಸರಿ? ಅದ ಬರದೆ ಹೋಗ್ಬಿಟ್ರೆ ಕಾಲ್ನಲ್ಲಿ ಮೆಟ್ಕೊಂಡು ಬಾಯಿನಲ್ಲಿ ತೂವಂತ ಉಕ್ಕೊಂಡು ಕೆತ್ತಿ ಶುದ್ಧ ಮಾಡಿ ಕಂಡಾಯ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಟ್ಟಂತ ಕಂಡಾಯವನ್ನ ತಕೊಂಡು ಹೋಗಿ ಊರು ಊರಿನ ಮೇಲೆ ಕೇರಿ ಮೇಲೆ ನೀವು ಕಂಡಾಯವನ್ನ ಚೆನ್ನಾಗಿ ತೊಳೆದು ಬೆಳಗಿ ಹೂವಂಬಾಳೆ ಮಾಡ್ಕೊಂಡು ನೀವು ಊರು ಊರ ಮೇಲೆ ಒತ್ತು ಮೆರಿಬಿಟ್ರೆ ನೀವೇದಕ್ಕೆ ಒಡೆ ಅಂತ ತಿಳ್ಕೊಂಡ್ರೇನು?
1: ಮತ್ಯಾರಪ್ಪ
0: ನೋಡೋ, ಈ ಕಂಡಾಯ ಮಾಡಿದವರು ನನ್ನ ಜಾತಿ ಕುಲ ಬಾಂಧವರು, ವಿಶ್ವಬ್ರಹ್ಮನ ಜಾತಿ, ಬ್ರಹ್ಮ ಕುಲದವರು, ಬ್ರಹ್ಮನ ಪಂಚಾಳದವರು, ಅಂದ್ರೆ ನನ್ನ ಆಚಾರಗಳು ಕಣಯ್ಯ. ನಾವೇ ಇದಕ್ಕೆ ಒಡೆಯ ಕಾಣೆ ಅಂದ್ಬಿಟ್ಟಂತೆ ಕೆಂಪಣ್ಣ. ಏಳು ವರ್ಷದ ಕಂದ ಎಳೆಯವನು ಕೆಂಪಣ್ಣ. ಕೆಂಪಣ್ಣ, ಏಳು ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ನಿನ್ನಲ್ಲಿ ದುರಂಕಾರಗಳು ಮದ ಮತ್ಸರಗಳು ತುಂಬಿ ತುಳುಕಾಡ್ತಿದೆಯಲ್ಲ ಕೆಂಪಣ್ಣ. ಕೆಂಪಚ್ಚಾರಿ, ಈ ಹೆಂಡತಿಗೆ ಗಂಡ ಅಂತ ಹೇಳಿದಲ್ಲ, ಅದೇ ಹಾಗೆಪ್ಪ ಕೆಂಪಣ್ಣ ಅದ್ರಿ ನೋಡಯ್ಯ. ನೋಡೋ, ಹೆಂಡತಿಗೆ ಗಂಡ ಅಂತ ಹೇಳಿದ್ರೆ ಯಾಗೆ ಅಂತ ಕೇಳ್ತೀಯಲ್ಲ.
1: ಹೌದು.
0: ಈ ಯುಗಾದಿ ಶಿವರಾತ್ರಿಗೂ ಮಧ್ಯೆ ಬರ್ತಕ್ಕಂಥದ್ದೇನೆಯ?
1: ಏನಪ್ಪ
0: ಏನಪ್ಪ ಕೆಂಪಣ್ಣ, ಗೊತ್ತಿಲ್ಲ ಕಣಯ್ಯ. ಯುಗಾದಿ ಶಿವರಾತ್ರಿಗೂ ಮಧ್ಯೆ ಬರ್ತಕ್ಕಂಥದ್ದೇ ಶಿವಲಗ್ನ. ಆ ಮದುವೆ ಲಗ್ನದ ಒಳಗೆ ಹೊನ್ನಯ್ಯ, ಚೆನ್ನಯ್ಯ, ಕುರುಬ, ಕುಂಬಾರ, ಕುಲ 18 ಜಾತಿ ಜನಗಳೆಲ್ಲ ಮದುವೆ ಕಲ್ಯಾಣ ಮಾಡ್ಬೇಕಾದ್ರೆ ನಮ್ಮ ಆಚಾರ್ಯಲ್ಲದೆ ಮದುವೆನೇ ನಡೆದಿವಲ್ಲೋ?
1: ಅದ್ಯಾಕಪ್ಪ?
0: ಅದ್ಯಾಗಪ್ಪ ಕೆಂಪಣ್ಣ, ಕುಲ 18 ಜಾತಿ ಜನಗಳೆಲ್ಲ ಆಚಾರ್ಯಲ್ಲದೆ ಮದುವೆನೇ ನಡೆದಿಲ್ಲ ಅಂತ ಹೇಳ್ತೀಯಲ್ಲೋ. ಹೆಣ್ಣೋರವರು, ವಿಳ್ಳೆತ್ತಿದ್ದವರು ಅವರು,
1: ಹೌದು,
0: ಊಟ ಮಾಡೋರವರು, ಹಣ ಖರ್ಚು ಮಾಡೋರವರು. ಅಲ್ಲ ಕಣಪ್ಪ, ನೀನಿಲ್ಲದೆ ಯಾಕಪ್ಪ ಮದುವೆ ನಿಂತೋತ್ತೆ? ನೋಡೋ, ಯಾರೇ ಕುಲಬಾಂಧರು ಬರದೆ ಹೋದ್ರು ಮದುವೆ ನಿಂತೋಗಲ್ಲ, ಆದ್ರೆ ನಮ್ಮ ಆಚಾರ್ಯಲ್ಲದೆ ಮದುವೆನೇ ನಡೆದಿಲ್ವಲ್ಲೋ? ಅದ್ಯಾಗೆಪ್ಪ ಕೆಂಪಣ್ಣ ಅಂದಿರುತ್ತೆ. ನೋಡಪ್ಪ, ಒಂದು ಮದುವೆ ಕಲ್ಯಾಣ ಮಾಡ್ಬೇಕಾದ್ರೆ ಕುಲ 18 ಜಾತಿ ಜನಗಳೆಲ್ಲ ಬಂದು ಒಂದು ಚಿನ್ನ ತಂದ್ಕೊಡ್ತವ್ರಿ, ಒಂದು ಬೆಳ್ಳಿ ತಂದ್ಕೊಡ್ತವ್ರಿ.
1: ಹೌದು.
0: ಕೊಟ್ಟಂತ ಚಿನ್ನವನ್ನ ಅದೃಷ್ಟ ಒಳಗೆ ಹಾಕಿ ಬೆಂಕಿ ಒಳಗೆ ಕಾಯಿಸಿ ಅಡಗಲ ಮೇಲೆ ಮಡಗಿ ಸಣ್ಣ ಸುತ್ತಿಗೆಯನ್ನ ತಕ್ಕೊಂಡು ಅದನ್ನ ಕೆಚ್ಚಿ ನುಚ್ಚು ಮಾಡಿ ಒಂದು ಮೂಗುನು

0: ಚಾರಿ ಈ ನೋಡೋ ಪರದೇಶಿ ಕುಲಾದ್ರಂಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡ್ಕೊಂಡಿದ್ದು ಗಂಡಂದಿರು ನಾವೇ ಎಂದು ಬಿಟ್ಟನಂತೆ ಕೆಂಪಣ್ಣ. ಕೆಂಪಣ್ಣ ಆಡದ ಮಾತು ಕೇಳ್ಕೊಂಡು ದರಿ ತಂದಂತ ದರ್ಗ ದೊಡ್ಡವರು ಕಂಡ ಆಯ್ದ ಹೊಡೆಯ ಏಳು ವರ್ಷದ ಕಂದ ಕೆಂಪಣ್ಣ ಹಾಲು ಕುಡಿದು ಬಾಯಿ ನಿನಗೆ ಇನ್ನು ಮುನ್ನು ಹಾರಿರುವಲ್ಲ ಕಂದ. ಏಳು ವರ್ಷಕ್ಕೆ ನಿನಗೆ ಹೆಂಡತಿ ಮೇಲೆ ಜ್ಞಾನವಾದದಕ್ಕೋಸ್ಕರವಾಗಿ ನಾಳೆ ಕಲಿಯುಗದಲ್ಲಿ ನಿನ್ನ ಹೆಂಡತಿ ಇಲ್ಲದ ದೇವರು ಮಾಡಿ ಅಂದ್ರೆ ಕೊಳ್ಳೆಗಾಲ ತಾಲೂಕು ಕೊಯಮತ್ತೂರು ಜಿಲ್ಲೆ 15 ಮೈಲಿ ದೂರ ಕೊತ್ತನೂರು ತೆಳ್ನೂರು ಬಾನೂರು ಬಾಣಗುಣಶೆ ಅಂಕಣಾಪುರ ಸುಂಡ್ರಳ್ಳಿ ಇರದಾಳ ಗ್ರಾಮದ ಮಧ್ಯ ಚಿಕ್ಕೇಗೌಡನ ದೊಡ್ಡಿ.
1: ಹೌದಪ್ಪ,
0: ಚಿಕ್ಕೇಗೌಡನ ದೊಡ್ಡಿಗೆ ನಿನ್ನನ್ನು ತಕ್ಕೊಂಡು ಹೋಗಿ ಒಂಟಿ ದೇವರು ಮಾಡಿ ಆ ಉಣಸಾಮರದ ಹಡಿಯಲ್ಲಿ ನಿನ್ನ ಹೆಂಡತಿ ಇಲ್ಲದ ದೇವರು ಮಾಡಿ ಏಕಾಂಗಿ ಮಾಡ್ತೀನಿ ಕಾಣು ಅಂತೇಳಿ ಸ್ವಾಮಿ ದರಗ ದೊಡ್ಡವರು ನೋಡ ಕೆಂಪಚ್ಚಾರಿ ನೀನು ತುರುಬಗಾತ್ರ ಕೆಂಡವನ್ನ ಕೊಟ್ಟು ನನ್ನನ್ನು ಕೇಳಕ್ ನೋಡು ಅಂದ್ರಂತೆ ಸ್ವಾಮಿ ದರಗ ದೊಡ್ಡವರು.
1: ಹೌದಪ್ಪ,
0: ದರಗ ದೊಡ್ಡವರು ಮಾತನ್ನ ಕೇಳ್ಕೊಂಡು ಏಳು ವರ್ಷದ ಕಂದ ಎಳೆಯವನು ಕೆಂಪಣ್ಣ ನೋಡೋ ಪರದೇಶಿ ನೀವು ಗಂಡ ಮಾಡಿದಿರು ಆದು ಅಂತೇಳಿ ನೀವು ಗಂಡ ಮಾಡಿದಿರು ಬಾಳಾಟ ಮಾಡೋದಕ್ಕೆ ನಮ್ಮ ಜಾತಿ ಕುಲಬಾಂಧವರೇ ಆಗ್ಬೇಕು ಕಣಯ್ಯ.
1: ಅದ್ಯಾಕಪ್ಪ?
0: ಅದ್ಯಾಗಪ್ಪ ಚೆಪ್ಪಚ್ಚಾರಿ, ನಿಮ್ಮ ಜಾತಿ ಕುಲಬಾಂಧವರೇ ಆಗ್ಬೇಕು ಅಂತ ಹೇಳ್ತೀಯಲ್ಲೋ ಅದ್ಯಾಗಪ್ಪ ಕೆಂಪಣ್ಣ ಅದ್ರಿತಿ ನೋಡೋ ಪರದೇಶಿ ನೀವು ಗಂಡ ಮಾಡಿದಿರ ಆದ್ಮೇಲೆ ನೋಡೋ ಅಟ್ಟಿ ಕಟ್ಟ

0: ಮಾಡೋರು ನಾವು, ತೊಟ್ಟಿ ತಿರಿಯವ್ರು ನಾವು, ಕಂಬ ಕಡೆಯವ್ರು ನಾವು, ಗುಂಬ ಮಾಡೋರು ನಾವು, ನೇಗಿಲೈಸೋರು ನಾವು, ಮಂಚ ಮಾಡೋರು ನಾವು. ನಮ್ಮ ಜಾತಿ ಆಚಾರ ಇಲ್ಲದೆ ನೀವು ಮಾಳಾಟ ಮಾಡೋದಕ್ಕೆ ಸಾಧ್ಯವಿಲ್ಲ ಕಡೆಯ. ಅದು ಒಲದೆ ಜಂಗೂಮ ಕಾಡಗಲ್ ಹೋಗಿ ಒಂದು ಕಾಡಗಲ್ ತಕ್ಕ ಬತ್ತೀವಿ, ಕಾಡಿಗೋಗಿ ಒಂದು ಕಾಡಗಲ್ಲನ್ನ ತಕ್ಕೊಂಡು ಬಂದು ಅದನ್ನ ಕೆತ್ತಿ ಒಂದು ವಿಗ್ರಹ ಮಾಡ್ಕೊಡ್ತೀವಿ.
1: ಹೌದು,
0: ನಾವು ಮಾಡ್ಕೊಟ್ಟಂತ ವಿಗ್ರಹವನ್ನ ತಕ್ಕೊಂಡೋಗಿ ನೀವು ಗುಡಿ ಒಳಗೆ ಪೂಜೆ ಮಾಡಿಕೊಂಡು ಹೂ ನೀರು ಹಾಕೊಂಡು ಪಿಟಿ ಪಿಟಿ ಮಂತ್ರ ಹೇಳ್ಕೊಂಡು ನೀವು ದೇವರಂತ ಪೂಜೆ ಮಾಡ್ತಿರಲ್ರೋ, ಆ ದೇವ್ರು ಮಾಡಿದವ್ರು ಯಾರೋ? ನನ್ನ ಜಾತಿ ಕುಲಬಾಂಧವ್ರು ಕಣಯ್ಯ. ನೋಡೋ, ಮೂಗನಾಗಿರ್ತಕ್ಕಂಥ ದೇವ್ರನ್ನ ಎದಗೊದ್ದು ಬೇಕಾದ್ರೆ ಮಾತಾಡಿಸಬಲ್ವು, ಅಥವಾ ಮಾತನಾಡತಕ್ಕಂತ ದೇವರನ್ನ ನಾವು ಮೂಗನ ಮಾಡಬಲ್ವು. ಆ ಬ್ರಹ್ಮನನ್ನು ಬಿಟ್ಟರೆ ಎರಡನೇ ಬ್ರಹ್ಮ ನಾವೇ ಎಂದು ಬಿಟ್ಟನಂತೆ ಕೆಂಪಚ್ಚಾರಿ.
1: ಓಹೋ,
0: ಕೆಂಪಣ್ಣ ಆಡಿದ ಮಾತುಗಳ ಕೇಳಿ ಸ್ವಾಮಿ ದರಗೆ ದೊಡ್ಡವರು, ದರೆ ತಂದಂತ ಮಟ್ಟೆ ಸ್ವಾಮಿಯವರು. ಕೆಂಪಣ್ಣ ನೀನು ನನಗೊಂದು ಕೆಂಡ ಕೊಟ್ಟು ನೋಡಪ್ಪ ಅಂತ ಹೇಳಿ ದರೆ ತಂದಂತ ಮಟ್ಟೆ ಸ್ವಾಮಿಯವರು. ಆಗಿದ ಮೇಲೆ ಜಗತ್ತಲ್ಲಿ ನಿಮ್ಮ ಆಚಾರ್ಯ ಮೇಲಾದ ಮೇಲೆ ನನಗೆ ಕಂದ.
1: ಹೌದು
0: ನೋಡೋ, ಒಂದೇ ಒಂದು ಕೆಂಡ

0: ಕೊಟ್ಟಪ್ಪ ಅಂತ ಹೇಳಿ ಯಾವಾಗ ದರಗೆ ದೊಡ್ಡವರು ಹೇಳಿದ್ರು, ನೋಡ ಪರದೇಶಿ ಮಾತು ಮಾತುಗೂ ಕೆಂಡ ಕೊಡು ಕೆಂಡ ಕೊಡು ಅಂತ ಕೇಳ್ತೀಯಲ್ಲ, ನಾನು ನೀವು ಕೊಡುವಂತ ಕೆಂಡಕ್ಕೆ ನೀನು ಎರಡು ಕೈಯನ್ನ ಒಡ್ಡಿ ನಿಂತ್ಕೊಂಡ್ರೆ ನಾನು ಕೆಂಡ ಕೊಡ್ತೀನಿ ಕಣೆ ಅಂದ್ರಂತೆ. ಯಾರು? 7 ವರ್ಷದ ಕಂದ, ಎಳೆಯವನು ಕೆಂಪಚ್ಚಾರಿ.
1: ಹೌದು,
0: ಆಗಲಿ ನನ್ನ ಕಂದ, ನೀನು ತರುವಂತ ಕೆಂಡಕ್ಕೆ ನಾನು ಎರಡು ಕೈಯನ್ನ ಒಡ್ಡಿ ನಿಂತಿರ್ತೀನಿ ಕಣೆ ಅಂದ್ರಂತೆ. ಈ ಕಡೆ ದಗ ದಗ ದಗನ ಉರಿಯುವಂತ ಎಗ್ಗುಲುಮೆ ಒಳಗೆ ಇಕ್ಕಳದಲ್ಲಿ ಇಟಿಕೆ ಗಾತ್ರ ಕೆಂಡವನ್ನು ಇಟ್ಕೊಂಡ್ ಬತ್ತಿರುವಂತೆ ಕೆಂಪಚ್ಚಾರಿ. ಯಾವಾಗ ಕೆಂಪಣ್ಣ ರುದ್ರಗೋಪದಲ್ಲಿ ಇಟಿಕೆ ಗಾತ್ರ ಕೆಂಡವನ್ನು ಇಕ್ಕಳದಲ್ಲಿ ಇಟ್ಕೊಂಡು ಬರ್ತಿರ್ಬೇಕಾದ್ರೆ ದರಗ ದೊಡ್ಡವ್ರು ನೋಡಿದ್ರಂತೆ, ಕೆಂಪಣ್ಣ ನೀನು ರುದ್ರಗೋಪದಲ್ಲಿ ತರುವಂತ ಕೆಂಡ ಕೆಂಡವಿಲ್ಲ ಕಾಣೆಯ, ನಾಳೆ ಕಲಿಗದಲ್ಲಿ ಮಂಟೇಶ್ವಾಮಿಯ ಗುಡ್ಡಪ್ಪನ ಆಗ್ಬೇಕು ಅಂತೇಳಿ ನನ್ನ ಗುಡ್ಡನ್ ಬಿಡಿಸ್ಕೋತಾರಲ್ಲ ಅವರಿಗೆಲ್ಲ ನೀನು ರುದ್ರಗೋಪದಲ್ಲಿ ತರುವಂತ ಕೆಂಡ ರುದ್ರಾಕ್ಷಿ ಆಗಲಿ ನನ್ನ ಕಂದ ಅಂತೇಳಿ ಸ್ವಾಮಿ ದರೆ ತಂದಂತ ದರಗ ದೊಡ್ಡವರು ಎರಡು ಕೈಯನ್ನ ಒಟ್ಟಿ ನಿಂತಿರ್ಬೇಕಾದ್ರೆ ಕೆಂಪಣ್ಣ ಯಾವಾಗ ಕೆಂಡವನ್ನ ಎತ್ಕೊಂಡು ಬತ್ತಿರ್ಬೇಕಾದ್ರೆ ಕೆಂಪಣ್ಣನ ಕಣ್ಣಿಗೆ ದಗ ದಗ ದಗನ ಉರಿಯುವಂತ ಕೆಂಡವಂತೆ, ದರಗ ದೊಡ್ಡವರ ಕಣ್ಣಿಗೆ ಕೆಂದಾವರಿ ಪುಷ್ಪವಂತೆ.
1: ಹೌದು
0: ಸ್ವಾಮಿ, ಯಾವಾಗ ಎರಡು ಕೈಯನ್ನ ಒಡ್ಡಿ ನಿಂತಿರ್ಬೇಕಾದ್ರೆ 7 ವರ್ಷದ ಕಂದ ಎಳೆಯವನು ಕೆಂಪಣ್ಣ ಕೆಂಡವನ್ನ ತಕೊಂಡು ಬಂದು ದರಗ ದೊಡ್ಡವರ ಕೈ ಮೇಲೆ ಮಡಿಕ್ತಿರುವಂತೆ, ತಗೊಳ್ಳೋ ತಗೊಳ್ಳ ಈ ಕೆಂಡವನ್ನ ಅಂತೇಳಿ ಯಾವಾಗ ಕೈ ಮೇಲೆ ಮಡಿಕ್ತಿರ್ಬೇಕಾದ್ರೆ ಕೆಂಪಣ್ಣ ನಾಳೆ ಕಲಿಯುಗದಲ್ಲಿ ನಿನ್ನ ಶಿಶು ಮಗನಾಗ್ತೀನಿ ಅಂತೇಳಿ ಕೆಂಡ ಮುಟ್ಟಿ ಸತ್ಯ ಮಾಡಿಕೊಡ್ತಿದ್ದೀಯನ್ನು
1: ಕೆಂಪಚ್ಚಾರಿ,
0: ಕೊಡ ಕೆಂಡವನ್ನ ಅಂತೇಳಿ ಯಾವಾಗ ದರಗ ದೊಡ್ಡವರು ಕೆಂಡವನ್ನ ತೆಗೆದು ಚಿನಿಮೆ ಮೇಲೆ ಮಡಿಕೊಂಡು ಸ್ವಾಮಿ ಚಿನಿಮೆಯ ಮೂರ್ತಿ ಕಂಡಾಯದ ಒಡೆಯ.
1: ಹೌದು,
0: ಯಾವಾಗ ಆ ಬಂಗಿಸೊಪ್ಪನ ಚಿಲುಮಿಗೆ ಸ್ವಾಮಿ ಕೆಂಡವನ್ನ ತೆಗೆದು ಕೆಂಡವನ್ನ ಚಿಲುಮೆ ಮೇಲೆ ಮಡಿಕೊಂಡು ಸ್ವಾಮಿ ಆ ಬಂಗಿ ಎಡೆಯನ್ನ ಸ್ವಾಮಿ ದರಗ ದೊಡ್ಡವರು ದರೆ ತಂದಂತ ಮಂಟೇಶ್ವಾಮಿಯವರು ಬಾರಿ ಕಂಡಾಯಕ್ಕೆ ಸ್ವಾಮಿ ನೈವೇದ್ಯ ತೋರ್ತಿರುವಂತೆ.
1: ಹೇಗೆ?
0: ಯಾವಾಗ ಬಂಗಿಸೊಪ್ಪನ ನೈವೇದ್ಯವನ್ನ ತೋರ್ಬಿಟ್ಟು ಸ್ವಾಮಿ ಆ ಬಂಗಿ ಬಗೆಯನ್ನ ಯಾವ ರೀತಿ ಸೇವನೆ ಮಾಡ್ತವ್ರೆ ಅಂತ ಹೇಳಿದ್ರೆ,
1: ಹೇಗೆ
0: ಒಂದು

0: ಪರಂಜ್ಯೋತಿ ಸ್ವಾಮಿ ಯಾವಾಗ ಬಂಗಿ ಹೊಗೆಯನ್ನ ಹೊಟ್ಟೆ ಒಳಗೆ ದೇಹಕ್ಕೆ ಸಲ್ಲಿಸ್ಕೊಂಡು ಸ್ವಾಮಿ ಕುಡಿದ ಕುಡಿದ ಹೊಗೆಯನ್ನೆಲ್ಲ ಹೊಟ್ಟೆ ಒಳಗೆ ತುಂಬಿಕೊಂಡಿರುತ್ತೆ ಪರಂಜ್ಯೋತಿ ಮಟ್ಟಲಿಂಗಯ್ಯ.
1: ಹೌದು,
0: ಯಾವಾಗ ಬಂಗಿ ಸೊಪ್ಪನ ಹೊಗೆ ಹೊಟ್ಟೆ ಒಳಗೆ ಹೋಗ್ಬಿಡ್ತು ಪರಂಜ್ಯೋತಿ ಮಟ್ಟಲಿಂಗಯ್ಯ ಆಲೋಚನೆ ಮಾಡ್ಕೊಂಡಿರುತ್ತೆ.
1: ಹೇಗೆ?
0: ಆ ಬಂಗಿ ಸೊಪ್ಪನ ಹೊಗೆಗೆ ಏಳು ಏಳು 14 ನೀಲಿಯನ್ನ ಬೆರೆಸಬೇಕು ಅಂತೇಳಿ ದರೆತಂದಂತ ದರಗ ದೊಡ್ಡವರು ಆ ಬಂಗಿ ಸೊಪ್ಪನ ಹೊಗೆಗೆ ಯಾವ ರೀತಿ ಏಳು ಏಳು 14 ನೀಲಿಯನ್ನ ಬೆರೆಸ್ತವ್ರಿ ಅಂತ ಹೇಳಿದ್ರೆ,
1: ಹೇಗೆ?
0: ಉಚ್ಚು ನೀಲಿ, ಬೆಪ್ಪು ನೀಲಿ, ಮುಲ್ಲಗ್ರದ ನೀಲಿ, ಮೋಡಿ ಉಚ್ಚನ ನೀಲಿ, ನೀರು ಬಿಳುವ ನೀಲಿ, ಮರಾತು ನೀಲಿ, ಕಲ್ಕಡಿಯ ನೀಲಿ, ಮುಣ್ಮುಖೋ ನೀಲಿ, ತೊಪ್ಪೊಳ ಕಂಡ್ರೆ ಎತ್ಕೊಂಡು ಗೊಳಕ ಗೊಳಕ ನುಂಗುವಂತ ನೀಲಿ, ಎತ್ತ ತಾಯಿ ಕಂಡ್ರೆ ಕಲ್ಲಲ್ಲಿ ಒಡೆಯುವಂತ ನೀಲಿ, ಕಂಡ ಕಂಡ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯುವಂತ ನೀಲಿ, ಮರಾತು ನೀಲಿ, ನೀರು ಬಿಳುವ ನೀಲಿ, ಏಳು ಏಳು 14 ನೀಲಿಯನ್ನು ಸ್ವಾಮಿ ಜಪಿಸಿಬಿಟ್ರಂತೆ ಸ್ವಾಮಿ.
1: ಹೌದು,
0: ಯಾವಾಗ ಬಂಗಿ ಸೊಪ್ಪನ ಹೊಗೆಗೆ ಏಳು ಏಳು 14 ನೀಲಿಯನ್ನು ಸ್ವಾಮಿ ಅವರು ಬೆರೆಸಿಬಿಟ್ರು, ಆ ಬಂಗಿ ಸೊಪ್ಪನ ಹೊಗೆಯನ್ನ ಎಗ್ಗುಲಿಮೆ ತಿಟ್ಟಿನಲ್ಲಿ ಕೂತಿದ್ದಂತ ಕೆಂಪಚ್ಚಾರಿ ಚಿನ್ನದ ಕುರ್ಚಿ ಮೇಲೆ ಕೂತಿದ್ನಲ್ಲ, ಆ ಕೆಂಪಣ್ಣನ ನತ್ತಿ ಮೇಲೆ ಉಫೋ ಅಂತ ಹುರಿದು ಬಿಟ್ರಂತೆ ಸ್ವಾಮಿ.
1: ಓಹೋ,
0: ಬಂಗಿ ಸೊಪ್ಪನ ಹೊಗೆ ಯಾವಾಗ ಆ ಕೆಂಪಣ್ಣನ ನತ್ತಿ ಮೇಲೆ ಬಂದು ಬಿದ್ದುಬಿಡ್ತೋ, ಒಂದು ದಿನ ಮಧ್ಯಾಹ್ನ ಎಗ್ಗುಲಿಮೆ ತಿಟ್ಟಿನಲ್ಲಿ ಬಂಗಿ ಸೊಪ್ಪನ ಹೊಗೆ ಕಬ್ಬದು ಹೋಗ್ಬಿಡ್ತಂತೆ, ಸೂರ್ಯ ಚಂದ್ರಾದಿಗಳೇ ಕಾಣಿಲ್ವಂತೆ. ಯಾವಾಗ ಆ ಎಗ್ಗುಲಿಮೆ ತಿಟ್ಟಿನಲ್ಲಿ ಕೂತಿದಂತ 7 ಕಂದ ಎಳೆಯವನು ಕೆಂಪಣ್ಣ ಆ ದರಗ ದೊಡ್ಡವರು ಬಿಟ್ಟಂತ ಬಂಗಿ ಸೊಪ್ಪನ ಹೊಗೆಯನ್ನ ಯಾವಾಗ ಗೊಟ್ಟಕ ಗೊಟ್ಟಕ ಗೊಟ್ಟಕೊಂಡು ಕುಡ್ಕೊಬಿಟ್ನೋ, ದರಗ ದೊಡ್ಡವರು 7 ನೀಲಿಯನ್ನ ಜಪಿಸಿಬಿಟ್ಟಿದ್ರಲ್ಲ ಸ್ವಾಮಿ.
1: ಹೌದು,
0: ಆ ಉಚ್ಚು ನೀಲಿ, ಬೆಪ್ಪು ನೀಲಿ, ಮೊಲ್ಲಗ್ರದ ನೀಲಿ, ಮೋಡ ಉಚ್ಚು ನೀಲಿ, ನೀರು ಬಿಡುವ ನೀಲಿ, ಮರಾತು ನೀಲಿ, ಕಲ್ಕಡೆಯ ನೀಲಿ, ಮುಣ್ಮುಖ ನೀಲಿ, ತೊಪ್ಪೊಳ ಕಂಡ್ರೆ ಎತ್ಕೊಂಡು ಗೊಳಕ ಗೊಳಕ ನುಂಗುವಂತ ನೀಲಿ, ಕಳ್ಳಿಯಾಲನ ಕಂಡ್ರೆ ಗಸಗಸ ನಗದು ರಸ ಕುಡಿಯುವಂತ ನೀಲಿ, ಎತ್ತದ ಕಂಡ್ರೆ ಪಕ್ಕದ ಬಾಯಿ

ಅಂತ ನೀಲಿ, ಎತ್ತ ತಾಯಿ ಕಂಡ್ರೆ ಕಲ್ಲಲ್ಲೋಡು ಅಂತ ನೀಲಿ, ಕಂಡ ಕಂಡ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯುವಂತ ನೀಲಿ, ಏಳು ಏಳು ಹದಿನಾಲ್ಕು ನೀಲಿ ಬಂದ್ಬಿಡ್ತಂತೆ. ಯಾರಿಗೆ? ಕೆಂಪಚ್ಚಾರಿಗೆ. ಯಾವಾಗ ಆ ಬಂಗಿ ಸೊಪ್ಪನ ಹೊಗೆ ಬಿದ್ದಾಗಲೇ ಏಳು ಏಳು ಹದಿನಾಲ್ಕು ನೀಲಿ ಬಂದ್ಬಿಡ್ತೋ, ಹುಚ್ಚು ಬಂದ ಜ್ಞಾನ ಕೆಂಪಣ್ಣ. ಯಾವಾಗ ಹುಚ್ಚು ಬಂದ ಜ್ಞಾನದಲ್ಲಿ ಕೆಂಪಚ್ಚಾರಿ

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಂದಹಳ್ಳಿ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 3:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಮಕ್ಕಳ ಮಂಟಪ ಹಕ್ಕಿಗೂಡು. ಪ್ರಸ್ತುತಿ ಬಿಜಿ ಕವಿತಾ.
2: ಪ್ರೀತಿಯ ಮಕ್ಕಳೇ, ಹಕ್ಕಿಗೂಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಟ ಆಟೋಟ, ನಂತರ ಹಣ್ಣು ಮತ್ತು ಆರೋಗ್ಯ, ಬಳಿಕ ಒಂದು ಸಮೂಹ ಗಾನ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಕಥೆಯನ್ನ ಕೇಳ್ತೀರಿ. ಇಂದಿನ ಆಟ ಆಟೋಟ ಮಾಲಿಕೆಯಲ್ಲಿ ಬ್ಯಾಡ್ಮಿಂಟನ್ ಆಟವನ್ನ ಪರಿಚಯ ಮಾಡಿಕೊಳ್ಳೋಣ. ಈ ಆಟ ರ್ಯಾಕೆಟ್ ಮತ್ತು ಶಟಲ್ನಿಂದ ಆಡುವ ಆಟವಾಗಿದೆ. ಇದು ಮೂಲತಃ ಭಾರತೀಯ ಆಟವಾಗಿದ್ದು ಪುಣೆಯಲ್ಲಿ ಇದನ್ನು ಪೂನಾ ಗೇಮ್ ಎಂದು ಕರೆಯುತ್ತಾರೆ. ಹಾಗೆಯೇ ಕೆಲವು ಕಡೆ ಬ್ಯಾಟಲ್ ಡೋರ್ ಎಂದು ಕೂಡ ಕರೆಯುತ್ತಿದ್ದರು. ಇಂಗ್ಲೆಂಡಿನಲ್ಲಿ ಬ್ಯಾಡ್ಮಿಂಟನ್ ಎಂಬ ಹಳ್ಳಿಯಲ್ಲಿ ಆರಂಭವಾದ ಈ ಆಟಕ್ಕೆ ಬ್ಯಾಡ್ಮಿಂಟನ್ ಎಂಬ ಹೆಸರನ್ನೇ ಇಡಲಾಯಿತು. 1887 ಇದಕ್ಕೆ ನಿಯಮಗಳನ್ನು ವಿಧಿಸಲಾಯಿತು. 1948-49 ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಫೆಡರೇಷನ್ ಸಂಸ್ಥೆ ಸ್ಥಾಪನೆಯಾಯಿತು. ಇದರ ಮೊದಲ ಅಧ್ಯಕ್ಷರು ಶ್ರೀ ಥಾಮಸ್. ಇವರು ಪ್ರಥಮ ಜಾಗತಿಕ ಪಂದ್ಯಾಟಕ್ಕೆ ಒಂದು ಬೆಳ್ಳಿಯ ಕಪ್ಪನ್ನು ನೀಡಿದರು. ಇತ್ತೀಚೆಗೆ ಈ ಆಟವು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಕರ್ನಾಟಕದ ಪ್ರಕಾಶ್ ಪಡುಕೋಣೆ ಅವರು ಒಬ್ಬ ಜಗತ್ಪ್ರಸಿದ್ಧ ಆಟಗಾರರು. ಇವರು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಗೆದ್ದ ಹೆಮ್ಮೆಯ ಕ್ರೀಡಾಪಟು. ಬ್ಯಾಡ್ಮಿಂಟನ್ ಅಂಕಣಗೆರೆಗಳಿಗೆ 3.8 cm 4 cm ದಪ್ಪದಾಗಿ ಹಳದಿ ಇಲ್ಲವೇ ಬಿಳಿ ಬಣ್ಣವನ್ನು ಹಚ್ಚಬೇಕು. ಬ್ಯಾಡ್ಮಿಂಟನ್ ಆಟಕ್ಕೆ ಬಳಸುವ ಸಲಕರಣೆಗಳು: ಕೋರ್ಟ್ಗಳನ್ನು ಪ್ರತ್ಯೇಕಿಸುವ ಬಲೆಯನ್ನು ನೆಲದಿಂದ ಕನಿಷ್ಠ 1.52 m ಗರಿಷ್ಠ 1.55 m ಅಂತರವಾಗಿ ಎತ್ತರದಲ್ಲಿ ಕಟ್ಟಬೇಕು. ಬಲೆಯ ಉದ್ದವು 6.09 m ಹಾಗೂ ಅಗಲವು 76 cm. ಬಲೆಯನ್ನು ನೂಲಿನಿಂದ ತಯಾರಿಸಬೇಕು. ನೂಲಿನ ಬಣ್ಣ ಕಪ್ಪದಾಗಿರಬೇಕು. ನೆಟ್ಟಿನ ಖಾನೆಗಳು ಅಂದರೆ ಮೆಶ್ 1.6 cm 2 cm ಒಳಗೆ ಇರಬೇಕು. ನೆಟ್ಟನ್ನು ಕಂಬದಿಂದ ಕಂಬಕ್ಕೆ ಜಗ್ಗಿ ಕಟ್ಟಬೇಕು. ಕಂಬಗಳನ್ನು ಕೋರ್ಟಿನ ಗಡಿರೇಖೆಯ ಹೊರಭಾಗದಲ್ಲಿ ನಿಲ್ಲಿಸಬೇಕು. ಕಂಬಗಳು ಮೈದಾನದ ಹೊರಬದಿಗೆ 91.5 cm ಅಂತರದಲ್ಲಿ ಇರಬೇಕು. ಕಂಬಗಳ ಎತ್ತರ ನೆಲದಿಂದ 1.55 m

ಒಂದು ಸೆಂಟಿಮೀಟರ್ ಇರಬೇಕು. ಬ್ಯಾಡ್ಮಿಂಟನ್ನಲ್ಲಿ ಬಳಸುವ ಶಟಲ್ 14-16 ಗರಿಗಳನ್ನು ಹೊಂದಿರಬೇಕು. ಇವು ಒಂದು ಕಾರ್ಕ್ಗೆ ಕೂಡಿಸಿರಬೇಕು. ಇದನ್ನು ಸಾಮಾನ್ಯವಾಗಿ ಬಾತುಕೋಳಿಗಳ ಗರಿಗಳಿಂದ ತಯಾರಿಸುತ್ತಾರೆ. ಆಟದ ವಿಧಾನ: ಟಾಸ್ ಗೆದ್ದವರು ಬಲ ಅಥವಾ ಎಡ ಅಂಕಣ ಇಲ್ಲವೇ ಮೊದಲು ಸರ್ವ್ ಮಾಡುವುದನ್ನು ಆರಿಸಿಕೊಳ್ಳಬಹುದು. ಬ್ಯಾಡ್ಮಿಂಟನ್ ಆಟವನ್ನು 3 ವಿಧದಲ್ಲಿ ಆಡಲಾಗುವುದು. ಸಿಂಗಲ್ಸ್, ನೆಟ್ಟಿನ ಆಚೆ ಈಚೆ ಒಬ್ಬೊಬ್ಬರು ಇರುವುದಾಗಿದೆ. ಇದು ಪುರುಷರ ಹಾಗೂ ಮಹಿಳೆಯರ ಪ್ರತ್ಯೇಕ ವಿಭಾಗ. ಡಬಲ್ಸ್, ಆ ಕಡೆ ಈ ಕಡೆ ಭಾಗದಲ್ಲಿ ಇಬ್ಬರು ಆಟಗಾರರನ್ನು ಆಡಿಸಲಾಗುವುದು. ಮಿಕ್ಸ್ಡ್ ಡಬಲ್, ಎರಡೂ ಕಡೆ ಇಬ್ಬರು ಆಟಗಾರರು, ಆದರೆ ಒಬ್ಬ ಪುರುಷ ಒಬ್ಬ ಮಹಿಳೆಯರು ಸೇರಿ ಆಡಬಹುದು. ಸರ್ವಿಸ್ ಮಾಡಿದ ಕಾಕ್ ಎದುರಾಳಿ ಕೋರ್ಟಿನಲ್ಲಿ ತಪ್ಪು ಬದಿಯಲ್ಲಿ ಬಿದ್ದರೆ ಇಲ್ಲವೇ ಬದಿಯ ರೇಖೆಯ ಹೊರಗೆ ಬಿದ್ದರೆ ಸರ್ವಿಸ್ ಕಳೆದುಕೊಳ್ಳುತ್ತಾರೆ. ಶಟಲ್ ಜಾಳಿಗೆಯ ಒಳಗಿನಿಂದ ಅಥವಾ ಕೆಳಗಿನಿಂದ ಹಾಯ್ದು ಎದುರಿನ ಕೋರ್ಟ್ಗೆ ಹೋದರೆ, ಶಟಲ್ ಗಡಿರೇಖೆಯ ಹೊರಗೆ ಹೋದರೆ ಈ ತರಹದ ಹೊಡೆತಗಳು ತಪ್ಪು ಹೊಡೆತಗಳು ಮತ್ತು ಅಂಕವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಶಟಲನ್ನು ರ್ಯಾಕೆಟಿನಲ್ಲಿ ಸಿಕ್ಕಿಸಿಕೊಂಡರೆ ಅಥವಾ ಆಟಗಾರ ಶಟಲನ್ನು ಸತತವಾಗಿ 2 ಬಾರಿ ಹೊಡೆದರೆ, ಬಲೆಯನ್ನು ಮುಟ್ಟಿದರೆ ಅದು ತಪ್ಪೆಂದು ಅಂಕ ಅಥವಾ ಸರ್ವಿಸ್ ಕಳೆದುಕೊಳ್ಳುತ್ತಾರೆ. ಸರ್ವಿಸ್ ಮಾಡುವಾಗ ಕಾಲನ್ನು ಮೇಲಕ್ಕೆ ಎತ್ತಬಾರದು. ಪುರುಷರಿಗೆ 15 ಪಾಯಿಂಟ್ಗೆ ಹಾಗೂ ಮಹಿಳೆಯರಿಗೆ 11 ಅಂಕಗಳಿಗೆ ಒಂದು ಸೆಟ್. 14-14 ಮತ್ತು 10-10 ಅಂಕಗಳು ಸಮನಾದಾಗ ಮೊದಲ 2 ಅಂಕಗಳನ್ನು ಯಾರು ಮಾಡುತ್ತಾರೆ ಅವರು ಸೆಟ್ಟನ್ನು ಗೆಲ್ಲುತ್ತಾರೆ. 2 ಸೆಟ್ ಮೊದಲು ಗೆದ್ದವರು ಆಟದಲ್ಲಿ ವಿಜಯಶಾಲಿಯಾಗುತ್ತಾರೆ. 15 ಗುಣದ ಆಟದಲ್ಲಿ 8, 11 ಗುಣದ ಆಟದಲ್ಲಿ 6 ಅಂಕಣವನ್ನು ಬದಲಿಸಬೇಕು. ಗಮನಿಸಬೇಕಾದ ಅಂಶಗಳು: ಮೂಲತಃ ಪೂನಾ ಗೇಮ್ ಎಂಬ ಹೆಸರಿನಿಂದ ಪರಿಚಯವಾದ ಆಟ. ಬ್ಯಾಡ್ಮಿಂಟನ್ ಎಂಬ ಹಳ್ಳಿಯಲ್ಲಿ ಡ್ಯೂಕ್ ಆಫ್ ಬೆನ್ಪೋರ್ಟ್ ಆರಂಭಿಸಿದ ಆಟ ಶಟಲ್ ಬ್ಯಾಡ್ಮಿಂಟನ್. ಮಹಿಳೆಯರಿಗಾಗಿ ಉಬರ್ ಕಪ್ ಸ್ಪರ್ಧೆ ಪ್ರಾರಂಭವಾದ ಆಟ 1948. 1973 ಥಾಮಸ್ ಚಾಂಪಿಯನ್ಶಿಪ್ ಗೆದ್ದ ದೇಶ ಇಂಡೋನೇಷ್ಯಾ. ಬ್ಯಾಡ್ಮಿಂಟನ್ ಅಂಕಣದ ಗೆರೆಗಳನ್ನು ಹಾಕಲು ಬಳಸುವ ಬಣ್ಣ ಹಳದಿ ಮತ್ತು ಬಿಳಿ. ಇದುವರೆಗೆ ಆಟ ಆಟೋಟದಲ್ಲಿ ಬ್ಯಾಡ್ಮಿಂಟನ್ ಆಟವನ್ನು ಪರಿಚಯ ಮಾಡಿಕೊಂಡಿರಿ. ಮುಂದಿನ ಸರಣಿಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಆಟವನ್ನು ಪರಿಚಯಿಸಿಕೊಳ್ಳೋಣ. ಹಣ್ಣು ಮತ್ತು ಆರೋಗ್ಯ, ಇದರಲ್ಲಿ ಮೋಸಂಬಿ ಹಣ್ಣಿನ ಪರಿಚಯವನ್ನ ಮಾಡಿಕೊಳ್ಳೋಣ. ಮೋಸಂಬಿ ಹಣ್ಣು ಉಷ್ಣವಲಯದಲ್ಲಿ ಬಿಡುವ ಹಣ್ಣು. ಚೀನಾ ಮತ್ತು ಭಾರತ ಈ ಹಣ್ಣಿನ ತವರು. ಮೋಸಂಬಿ ಹಣ್ಣು ಚಿಕ್ಕದಾದ ಮರದಲ್ಲಿ ಬಿಡುವಂಥದ್ದು. ಹಣ್ಣುಗಳು ಗುಂಡಾಗಿದ್ದು ಹಸಿರು ಅಥವಾ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಈ ಹಣ್ಣುಗಳಿಗೆ ಸಿಹಿ ಅಥವಾ ಹುಳಿ ರುಚಿ ಉಂಟು. ಮೋಸಂಬಿ ಕೃಷಿಯಲ್ಲಿ ಭಾರತ 6 ಸ್ಥಾನವನ್ನು ಪಡೆದಿದೆ. ಇದು ಸುಮಾರು 26 ಅಡಿಗಳವರೆಗೆ ಬೆಳೆಯುವ ಮರವಾಗಿದ್ದು ಸಣ್ಣ ಮುಳ್ಳುಗಳನ್ನು ಕೂಡ ಹೊಂದಿರುತ್ತೆ. ಮೋಸಂಬಿಯಲ್ಲಿ 4 ಬಗೆ ಇದೆ: ಸಾಮಾನ್ಯ ಮೋಸಂಬಿ, ಹುಳಿರಹಿತ ಮೋಸಂಬಿ, ಪಿಗ್ಮೆಂಟ್ ಉಳ್ಳ ಮೋಸಂಬಿ, ನೇವಲ್ ಮೋಸಂಬಿ. ಮೋಸಂಬಿಯ ತಾಜಾ ಹಣ್ಣುಗಳನ್ನು ಹಾಗೆಯೇ ತಿನ್ನಲು, ಊಟದ ಜೊತೆಯಲ್ಲಿ ಬಳಸೋದಲ್ಲದೆ ಇದರ ರಸವನ್ನು ತೆಗೆದು ತಾಜಾ ಸ್ಥಿತಿಯಲ್ಲಿ ಸ್ವೀಕರಿಸ್ತಾರೆ. ಇದರ ಹಣ್ಣಿನ ಸಿಪ್ಪೆಯಿಂದ ಅತ್ಯಂತ ಉಪಯುಕ್ತ ಹಸುಗಳ ಮೇವನ್ನು ತಯಾರಿಸೋದಕ್ಕೆ ಉಪಯೋಗ ಆಗತ್ತೆ. ಮೋಸಂಬಿ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಅಂಶ ಇರೋದ್ರಿಂದ ಇದು ತುಂಬ ಒಳ್ಳೆಯ ಹಣ್ಣೆಂದು ಪ್ರಸಿದ್ಧವಾಗಿದೆ. ಮೋಸಂಬಿ ಸಿಪ್ಪೆಯಿಂದ ಕಷಾಯ ಪಾಕವನ್ನು ಕೂಡ ತಯಾರಿಸ್ತಾರೆ. ಮೋಸಂಬಿ ರಸವನ್ನು ರಕ್ತ ಶುದ್ಧೀಕರಣಕ್ಕೆ ಮತ್ತು ಹಸಿವು ಹೆಚ್ಚಿಸೋದಕ್ಕೆ ಬಳಸ್ತಾರೆ. ಇದು ನಿಂಬೆಯ ಒಂದು ಜಾತಿಯಾಗಿದ್ದು ಮೌಸಾಮಿ, ಮುಸಾಮಿ, ಮೋಸಂಬಿ, ಸಿಹಿ ನಿಂಬೆ, ಸಿಹಿ ಲಿಮೆಟ್ಟ ಎಂದು ಕರೆಯಲಾಗುತ್ತದೆ. ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಇದರ ರಸ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯವಾಗಿದೆ. ಮೋಸಂಬಿಯ ವೈಜ್ಞಾನಿಕ ಹೆಸರು ಸಿಟ್ರಸ್ ಲಿಮೆಟ್ಟ. ಈಗ ಒಂದು ಸಮೂಹ ಗಾನ.

0: ಮಕ್ಕಳೇ, ಕಾರ್ಯಕ್ರಮದ ಕಡೆಯಲ್ಲಿ ಪರಿಸರ ಪ್ರೇಮಿ ಸಂಧ್ಯಾ ಸಂಪತ್ ಕುಮಾರ್ ಹೇಳಿರುವ ಒಂದು ಕಥೆಯನ್ನ ಕೇಳೋಣ.
1: ನನ್ನ ಪ್ರೀತಿಯ ಪುಟಾಣಿಗಳಿಗೆಲ್ಲ ನಮಸ್ಕಾರ. ಎಲ್ಲ ಮಕ್ಕಳು ಬಿಸಿ ಬಿಸಿ ಊಟ ಮಾಡಿಕೊಂಡು ರೇಡಿಯೋ ಮುಂದೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಕೂತಿದ್ದೀರಾ? ನೀವೆಲ್ಲ ನನಗೆ ಪುಟ್ಟ ಹಕ್ಕಿ ಮರಿಗಳ ಥರ ಕಾಣ್ತಿದ್ದೀರಾ. ಅದಕ್ಕೆ ನಾನಿವತ್ತು ನಿಮಗೆಲ್ಲ ಹಕ್ಕಿಗಳಿರೋ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ಬರ್ತೀರಾ? ಅದಕ್ಕಿಂತ ಮೊದಲು ನೀವು ನಿಮ್ಮ ಹತ್ರ ಒಂದು ಪೇಪರು, ಪೆನ್ಸಿಲು, ಪೆನ್ನು ಇಟ್ಕೊಂಡ್ರೆ ಗುರುತು ಹಾಕೋಬೋದು. ಏನಂತೀರಾ? ಒಂದು ಊರು ಅಥವಾ ಹಳ್ಳಿ ಅಂದರೆ ಹತ್ತಿರದಲ್ಲಿ ಏನಿರುತ್ತೆ ಹೇಳಿ? ಹೌದು, ನೀವು ಹೇಳಿದ್ದೇ ಸರಿ, ಕೆರೆ ಇರುತ್ತೆ ಅಲ್ವಾ? ಕೆರೆ ಅಂದರೆ ಹೇಗಿರುತ್ತೆ? ಒಂದು ದೊಡ್ಡ ಬಾಣಲೆ ತುಂಬ ನೀರು ತುಂಬಿಕೊಂಡ್ರೆ ಹೇಗೆ ಕಾಣುತ್ತೋ ಹಾಗಿರುತ್ತೆ.

ಬಾಣಲೆ ಅಂದರೆ ಅಮ್ಮ ನಿಮಗಿಷ್ಟವಾದ ಪೂರಿ ಕರೀತಾರಲ್ಲ ಅದು. ಹೇಗೆ ನಿಮ್ಮ ತಲೆಯಲ್ಲಿ ಈಗ ಪೂರಿ ಬಂದು ಹೋಯ್ತೋ ಹಾಗೆ ಕತೆ ಹೇಳುವಾಗ ಆ ಚಿತ್ರಣ ನಿಮ್ಮ ತಲೆಗೆ ಬಂದು ಹೋಗಬೇಕು ಆಯಿತಾ? ಕೆರೆ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಕೆರೆಯಲ್ಲಿ ನೀರಿರುತ್ತೆ, ಅದು ನಮಗೆಲ್ಲರಿಗೂ ಗೊತ್ತು. ಅಲ್ಲಿ ನೀರು ಯಾಕಿರುತ್ತೆ, ಹರಿದು ಯಾಕೆ ಹೋಗಲ್ಲ ಆಚೆ? ಅದು ತಗ್ಗಿನ ಪ್ರದೇಶ, ಅದಕ್ಕೆ ಮಳೆ ಬಂದು ನೀರೆಲ್ಲ ಹರಿದು ಒಂದು ತಗ್ಗಿನ ಪ್ರದೇಶದಲ್ಲಿ ತುಂಬಿಕೊಳ್ತಾ ಹೋಗುತ್ತೆ, ಆಗ ಒಂದು ಕೆರೆ ನಿರ್ಮಾಣ ಆಗುತ್ತೆ. ಈಗ ಅರ್ಥ ಆಯ್ತಾ ಮಕ್ಕಳ, ಕೆರೆ ಹೇಗಾಗುತ್ತೆ ಅಂತ? ನೀರಿದ ಕಡೆ ಮನುಷ್ಯ ವಾಸ ಮಾಡ್ತಾನೆ, ಹಾಗೆ ಒಂದು ಪುಟ್ಟ ಹಳ್ಳಿನೂ ಹುಟ್ಕೊಳ್ಳುತ್ತೆ. ಈಗ ತಿಳಿತಾ ಕೆರೆ ಹತ್ರ ಹಳ್ಳಿ ನಿರ್ಮಾಣ ಆಗುತ್ತೆ, ಹಳ್ಳಿ ಹತ್ರ ಕೆರೆ ಅಲ್ಲ. ಕೆರೆ ಅಂದಮೇಲೆ ಅಲ್ಲಿ ಒಂದು ಬೇರೆ ಪ್ರಪಂಚನೇ ಸೃಷ್ಟಿಯಾಗಿರುತ್ತೆ. ವಿಧ ವಿಧವಾದ ಮೀನುಗಳು, ಕೀಟಗಳು, ಕೆರೆ ಸುತ್ತ ಇರುವ ಮರಗಳು, ಗಿಡಗಳು, ಪಕ್ಷಿಗಳು, ಶಿಲೀಂದ್ರಿಯಗಳು ಅಂದರೆ ಅಣಬೆ, ಆಮೆ, ಸುತ್ತ ಬೆಳೆಯೋ ಹುಲ್ಲನ್ನು ತಿನ್ನೋಕೆ ಬರೋ ಆಡು, ಮೇಕೆ, ಕುರಿ, ಹಸು, ಎಮ್ಮೆ, ಹಂದಿ, ಪಕ್ಷಿಗಳ ಗೂಡನ್ನು ಹುಡುಕುತ್ತಾ ಬರುವ ನಾಯಿಗಳು, ಮುಂಗೂಸಿ, ಹಾವು, ಇಲಿ, ನರಿ ಇತ್ಯಾದಿ ಇತ್ಯಾದಿ. ಒಂದು ಕೆರೆ ಅಂದಮೇಲೆ ಒಂದು ಏರಿ ಇರಬೇಕಲ್ವಾ? ಏರಿ ಅಂದರೆ ಕೆರೆ ಸುತ್ತ ಕಟ್ಟಿರೋ ಬೌಂಡ್ರಿ ಅಂದ್ಕೊಳ್ಳೋಣ. ಅಂದರೆ ನೀರಿನ ಮಟ್ಟಕ್ಕಿಂತ ಎತ್ತರವಾಗಿರುತ್ತೆ ಏರಿ, ಮಳೆ ನೀರು ಹರಿದು ಬರುವ ಒಂದು ಚಿಕ್ಕ ದಾರಿನೂ ಇರುತ್ತೆ ಅದಕ್ಕೆ. ಕೆರೆಗಳು ಬೇರೆ ಬೇರೆ ಗಾತ್ರದಲ್ಲಿರ್ತವೆ. ಕೆರೆ ಪಕ್ಕ ಹಳ್ಳಿ ಗಾತ್ರಕ್ಕೂ ಅದರ ಕೆರೆ ಗಾತ್ರಕ್ಕೂ ಸಂಬಂಧನೇ ಇಲ್ಲ. ಮೈಸೂರಿನಲ್ಲಿರೋರ್ಗಂತೂ ಕುಕ್ಕರಹಳ್ಳಿ ಕೆರೆ, ಕಾರಂಜಿ ಕೆರೆ, ಲಿಂಗಾಂಬುದಿ ಕೆರೆ ಚಿರಪರಿಚಿತ ಅಲ್ವಾ? ಯಾರ್ಯಾರು ಈ ಮೂರು ಕೆರೆಗಳನ್ನ ನೋಡಿದ್ದೀರಾ? ಕೆಲವರು ಬೇಕಾದ ಸತಿ ನೋಡಿದ್ದೀರಾ. ಮಕ್ಕಳ, ನೀವೆಲ್ಲ ರಜೆ ದಿನಗಳಲ್ಲಿ ಅಪ್ಪ ಅಮ್ಮ ಅಥವಾ ಯಾರಾದರೂ ದೊಡ್ಡವ್ರ ಜೊತೆ ಕೆರೆಗೆ ಹೋಗೋ ಪ್ಲ್ಯಾನ್ ಮಾಡ್ಕೋಬೇಕು. ಕೆರೆಗೆ ಹೋಗಬೇಕು, ಕೆರೆ ದಡದಲ್ಲಿ ಕೂರಬೇಕು, ನಿಶಬ್ದವಾಗಿ ಗಮನಿಸಿದ್ರೆ ಎಷ್ಟು ರೋಮಾಂಚನಕಾರಿ ಘಟನೆಗಳು ನಡೀತಿರುತ್ತೆ ಗೊತ್ತಾ? ಅಲ್ಲಿ ಗಾಳಿ ಬಂದಾಗ ನೀರು ಶಬ್ದದ ಜೊತೆ ಪುಟ್ಟ ಹಕ್ಕಿಗಳ ಚಿಲಿಪಿಲಿ, ಕೀಟಗಳ ಗುಂ ಶಬ್ದ, ಮರದಿಂದ ಎಲೆ ಉದುರುವ ಶಬ್ದ ಎಲ್ಲ ಕಾಣ್ಬೋದು, ಆ ಮತ್ತು ಕೇಳಿಸ್ಕೊಳ್ಳೂಬೋದು. ಇವೆಲ್ಲದರ ಮಧ್ಯೆ ನಿಮಗೆ ಟಕ್ ಟಕ್ ಅಂತ ಜೋರಾಗಿ ಒಂದೇ ಕ್ರಮದಲ್ಲಿ ಶಬ್ದ ಕೇಳಿಸ್ತಿರುತ್ತೆ. ನೀವು ತಲೆ ಎತ್ತಿ ದೊಡ್ಡ ಮರಗಳ ಸಂಧಿಗಳಲ್ಲಿ ನೋಡಿದ್ರೆ ಮರಕುಟ್ಕ ಹಕ್ಕಿ ನೋಡ್ಬೋದು. ಅದಕ್ಕೆ ಇಂಗ್ಲೀಷ್ನಲ್ಲಿ ವುಡ್‌ಪೆಕರ್ ಅಂತ ಕರೀತಾರೆ. ತನ್ನ ಬಲವಾದ ಕೊಕ್ಕಿನಿಂದ ಮರದ ಕಾಂಡವನ್ನು ಕುಕ್ಕುತ್ತಾ ಮರದಲ್ಲಿ ಅಡಗಿರುವ ಹುಳ ಹುಪ್ಪಟೆಗಳನ್ನ ಹೆಕ್ಕಿ ತಿನ್ನುತ್ತೆ ಆ ಹಕ್ಕಿ. ನಿಮ್ಮ ಕಣ್ಣಿಗೆ ಮರಕುಟ್ಕ ಹಕ್ಕಿ ಬಿದ್ದರೆ ನಿಮಗೆ ಅದರ ಕತ್ತಿನ ಕೆಳಭಾಗದ ಶರೀರ ಮಾತ್ರ ಕಾಣಿಸುತ್ತೆ, ಅದರ ತಲೆ ಕುತ್ತಿಯೇ ಮಾಯ. ಅದು ಎಷ್ಟು ವೇಗವಾಗಿ ಮರವನ್ನು ಕುಟ್ಟಿರುತ್ತೆ ಗೊತ್ತಾ? ಒಂದು ಉದಾಹರಣೆ ಕೊಡ್ಲಾ? ನಿಮ್ಮ ಮನೆಯಲ್ಲಿ ಶೆಕೆ ಆದಾಗೆಲ್ಲ ಫ್ಯಾನ್ ಹಾಕೋತಿರಲ್ಲ, ಅದರ ರೆಕ್ಕೆಗಳು ನಿಮಗೆ ಕಾಣಿಸುತ್ತಾ? ತುಂಬ ಸ್ಪೀಡಾಗಿ ಹಾಕೊಂಡಾಗ ಕಾಣಿಸಲ್ಲ ಅಲ್ವಾ? ಈಗ ಅರ್ಥ ಆಯ್ತಾ ಆ ಮರಕುಟುಕದ ತಲೆ ಯಾಕೆ ಕಾಣ್ತಾ ಇರಲ್ಲ ಅಂತ? ನಿಮಗೆ ಬಾಗಿಲಿಗೋ ಕುರ್ಚಿಗೋ ಕೈಯೋ ತಲೆಯೋ ತಗಲಿದ್ರೆ ಎಷ್ಟು ನೋವಾಗ್ಬೋದು ನಿಮಗೆ ಅಲ್ವಾ? ಆದರೆ ಆ ಮರಕುಟುಕಕ್ಕೆ ನೋವೇ ಆಗಲ್ಲ. ಅಂತಹ ನಿಮ್ಮ ಪ್ರಶ್ನೆ ಇದ್ದರೆ ಅದು ವಿಕಾಸನ ಆಗಿರೋದೇ ಹಾಗೆ. ವಿಕಾಸನ ಅಂದರೆ ಬೆಳವಣಿಗೆ ಅಂತ. ಕೆರೆಯಲ್ಲಿ ಹಾವಿರುತ್ತೆ ಅನ್ನಲ್ಲ, ಆ ಹಾವು ಹಕ್ಕಿಯನ್ನು ಕಪ್ಪೆಯನ್ನು ತಿಂದು ಹಸುವಿನೀಗಿಸ್ಕೊಳ್ತಾ ಇರುತ್ತೆ. ಒಂದೊಂದು ಸಾರಿ ಹಾವು ಚಿಕ್ಕದು ಕಪ್ಪೆ ದೊಡ್ಡದಾಗ್ಬಿಟ್ರೆ ಪಾಪ, ಹಾವಿನ ಪರದಾಟ ಬೇಡವೇ ಬೇಡ, ನುಂಗಕ್ಕೂ ಆಗದೆ ಉಗ್ಗಕ್ಕೂ ಆಗದೆ ಪರದಾಡ್ತಿರುತ್ತೆ. ಕಪ್ಪೆ ಅದನ್ನು ತಿನ್ನುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ವಿಶೇಷವಾದ ವಿಶಿಷ್ಟವಾದ ರಕ್ಷಣಾ ತಂತ್ರಗಳನ್ನು ಉಪಯೋಗಿಸುತ್ತೆ. ಅದನ್ನು ಇಂಗ್ಲೀಷ್ನಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಮಕ್ಕಳ, ನೀವು ಯಾವಾಗಲಾದರೂ ನಿಮ್ಮ ಮನೆ ಹತ್ರ ಅಥವಾ ಸ್ಕೂಲ್ನಲ್ಲಿ ಕಪ್ಪೆ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀರಾ? ಕಪ್ಪೆ ನಿಮ್ಮ ಕೈಗೆ ಸಿಕ್ತಾ? ಜ್ಞಾಪಿಸ್ಕೊಳ್ಳಿ, ಬಹಳಷ್ಟು ಸತಿ ಸಿಕ್ಕ ಕಪ್ಪೆ ನಿಮ್ಮ ಕೈಯಿಂದ ಚಂಗ್ ಅಂತ ಹಾರ್ಕೊಂಡು ಹೋಗ್ಬಿಟ್ಟಿರುತ್ತೆ, ನೀವೇ ಅದನ್ನು ಬಿಟ್ಬಿಟ್ಟಿರ್ತೀರ. ಕಪ್ಪೆ ನಿಮ್ಮ ಕೈಗೆ ಉಚ್ಚೆ ಮಾಡಿಬಿಡುತ್ತೆ, ನೀವು ಹಿಂಸೆಯಾಗಿ ಅಕಸ್ಮಾತ್ ಸಿಕ್ಕಿದ ಕಪ್ಪೆಯನ್ನು ಬಿಟ್ಬಿಡ್ತೀರ. ಸುಮಾರು ಜನಕ್ಕೆ ಈಗಾಗಲೇ ಅದರ ಅನುಭವ ಆಗಿರಬೇಕು ಅಲ್ವಾ? ಕೆರೆಯ ದಡದ ಅಂಚಿನಲ್ಲಿ ನಾಜೂಕಾಗಿ ನಡೀತಾ ಇರುವ ಕೊಕ್ಕರೆಗಳನ್ನು ನೋಡಿದ್ದೀರಾ? ಅದು ಮೀನನ್ನು ಹೇಗೆ ಹಿಡಿಯುತ್ತೆ ನೀವು ನೋಡಿದ್ದೀರಾ? ನಮಗೆ ಎರಡು ಕೈಗಳಲ್ಲಿ 10 ಬೆರಳುಗಳಿದೆ, ಕತ್ತರಿಗಳ ಥರ ಉಪಯೋಗಿಸ್ಬೋದು. ಆದರೆ ನಾವು ನೀರಿನಲ್ಲಿ ಮೀನನ್ನು ಹಿಡಿಯಲು ಹೋದರೆ ನಮ್ಮ ಕೈಗೆ ಸಿಗುತ್ತಾ? ಮೀನು ನುಸುಳ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಆದರೆ ಕೊಕ್ಕರೆ ತನ್ನ ಕೊಕ್ಕಿನ ಮಧ್ಯ ಅಡ್ಡವಾಗಿ ಮೀನನ್ನು ಹಿಡಿದು ಮತ್ತೆ ಗಾಳಿಲಿ ಅದನ್ನೇ ಎಸೆದು ಸರಿಯಾಗಿ ಗಂಟಲಿಗೆ ಬೀಳಿಸ್ಕೊಂಡು ಬಿಡುತ್ತೆ, ಗುಳುಮ್ಮಂತ ನುಂಗು ಬಿಡುತ್ತೆ. ಅದನ್ನು ನೋಡಿದ್ದೀರಾ?

ಆ ಚಿತ್ರಣ ನಿಮ್ಮ ತಲೆಗೆ ಬಂದು ಹೋಯ್ತಾ? ನೀರಿನ ಅಂಚಿನಲ್ಲಿ ಅಥವಾ ಮಧ್ಯದಲ್ಲಿ ನೀರೊಳಗಿಂದ ಮೇಲಕ್ಕೆ ಒಂದು ಮರದ ಕೊಂಬೆ ಏನಾದರೂ ಕಾಣಿಸಿದ್ರೆ ಅದು ಮರದ ಹಳೇ ದಿಮ್ಮಿ, ತಾನಾಗೆ ನೀರೊಳಗೆ ಬಿದ್ದುಬಿಟ್ಟಿರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರ ಮೇಲೆ ಚಿಕ್ಕ ಗಾತ್ರದ ಕೆಸರಿನ ಆಮೆಗಳಿರುತ್ತೆ ನೋಡಬಹುದು. ದಡದ ಅಂಚಿನ ಗಿಡಮರಗಳನ್ನು ಗಮನಿಸಿದ್ರೆ ನಿಮಗೆ ಅದರ ತುದಿಯಿಂದ ನಾರ್ನೇ ತಡದ್ ಕಾಣಿಸುತ್ತೆ. ಅದು ಗೀಜಗದ ಹಕ್ಕಿಯ ಗೂಡು, ಅದಕ್ಕೆ ಇಂಗ್ಲಿಷ್ನಲ್ಲಿ ಬಯಾವೀವರ್ ಅಂತ ಕರೀತಾರೆ. ಆ ಗೂಡು ವಿಜ್ಞಾನಿಗಳನ್ನು ವಿಸ್ಮಯ ಮಾಡಿದೆ. ಯಾವ ಅಪಾಯಕ್ಕೂ ಸಿಗದೆ ಉಪಾಯದಿಂದ ಬಿಸಿಲಿಗೂ ಮಳೆಗೂ ಮೊಟ್ಟೆಗಳನ್ನು ಮರಿಗಳನ್ನು ಕಾಪಾಡುವ ಗೂಡನ್ನು ಕೊಟ್ಟಿರುತ್ತೆ. ಗೂಡಿನೊಳಗೆ ಒಂದು ಪುಟ್ಟ ರೂಮ್ ಥರ ಕಟ್ಟಿರುತ್ತೆ. ನಾರು ಅನ್ನೆಲ್ಲ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಕೆಳಗೆ ಬಿದ್ದ ಆ ನಾರನ್ನು ಸ್ನಾನ ಮಾಡುವಾಗ ಮೈ ಉಜ್ಜಿಕೊಳ್ಳಲು ಉಪಯೋಗಿಸ್ತಿದ್ವಿ. ಇದು ನೈಸರ್ಗಿಕ ಗುಂಜು. ಈಗ ನೀವೆಲ್ಲ ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಅಂತ ಬಳಸ್ತೀರಲ್ಲ, ಅದು. ಇದಕ್ಕೆ ಬಯಾವೀವರ್ ಅಂತ ಯಾಕೆ ಕರೀತಾರೆ ಅಂದರೆ, ವೀವ್ ಅಂದರೆ ಹೆಣೆಯೋದು ಅಥವಾ ನೇಯೋದು ಅಂತ ಅರ್ಥ ಅಲ್ವಾ. ಈ ಹಕ್ಕಿ ತನ್ನ ಗೂಡನ್ನು ಬೇರೆ ಮರದ ನಾರುಗಳಿಂದ ಎಷ್ಟು ಅಂದವಾಗಿ ನೇಯ್ದಿರುತ್ತೆ, ಅದಕ್ಕೆ ಇದು ಬಯಾವೀವರ್ ಬರ್ಡ್. ಇದು ಗುಪ್ಪಚ್ಚಿಗಿಂತ ಚಿಕ್ಕದಾಗಿರುತ್ತೆ. ಹಾಗೆ ಮರಗಳ ಮಧ್ಯೆ ನೀವು ನೋಡ್ತಾ ಇದ್ರೆ ನೆಲದಲ್ಲೇ ಹಾರಾಡುತ್ತಿರುವ ಒಂದು ಕಪ್ಪು ಬಿಳುಪು ಮಿಶ್ರಿತ ಮೈಬಣ್ಣದ ಹಕ್ಕಿ ಕಾಣುತ್ತೆ. ಕನ್ನಡದಲ್ಲಿ ಅದಕ್ಕೆ ಮಡಿವಾಳ ಹಕ್ಕಿ ಅಂತಾರೆ, ಇಂಗ್ಲಿಷ್ನಲ್ಲಿ ಮ್ಯಾಗ್ಪೈಡ್ ರಾಬಿನ್ ಅಂತಾರೆ. ಈ ಹಕ್ಕಿ ತನ್ನ ಬಾಲವನ್ನು ಮೇಲೆ ಕೆಳಗೆ ಲಯಬದ್ಧವಾಗಿ ಆಡಿಸ್ತಾ ಇರುತ್ತೆ. ಇದರ ಕೂಗು ಸಿಳ್ಳೆಯ ಥರ. ಈ ಹಕ್ಕಿ 7-8 ಹಕ್ಕಿಗಳ ಕೂಗನ್ನು ಅನುಕರಣೆ ಮಾಡುತ್ತೆ. ಅದು ಮೈನಾ ಹಕ್ಕಿಯ ಗಾತ್ರದ ಹಕ್ಕಿಯಾಗಿದ್ದು ಬಟ್ಟಲ ಗಾತ್ರದ ಗೂಡನ್ನು ಮರದ ಗಿಡಗಳಲ್ಲಿ ಕಟ್ಟಿ ಮೊಟ್ಟೆ ಇಡುತ್ತೆ. ಮಕ್ಕಳ, ನಿಮ್ಮಮ್ಮನ ಕೈ ನೋಡಿದ್ದೀರಾ? ಅಮ್ಮನ ಹಸ್ತಗಳಷ್ಟಗಳದ ಎರಡು ಎಲೆಗಳನ್ನು ಒಂದರ ಮೇಲೊಂದು ಇಟ್ಟು ಬೇರೆ ಮರದ ಗಿಡದ ನಾರನ್ನು ತಂದು ತನ್ನ ಚೂಪಾದ ಕೊಕ್ಕಿನಿಂದ ಎರಡು ಎಲೆಗಳಲ್ಲೂ ತೂತು ಮಾಡಿ ನಾರದಿಂದ ಹೊಲೆಯೋ ಹಕ್ಕಿ ಟೇಲರ್ ಬರ್ಡ್ ತನ್ನ ಗೂಡನ್ನು ಅಚ್ಚುಕಟ್ಟಾಗಿ ಹೊಲಿದು ಒಂದು ಸಣ್ಣ ಕಿಂಡಿ ಮಾತ್ರ ಬಿಟ್ಟಿರುತ್ತೆ. ಎಲೆಗಳು ಗಿಡದಲ್ಲೇ ಇರುವುದರಿಂದ ಅದು ಒಣಗೋದಿಲ್ಲ. ಒಂದು ಸಣ್ಣ ಕಿಂಡಿ ಅಂತ ಹೇಳಿದ್ನಲ್ಲ, ಅದರೊಳಗಿಂದ ಹೋಗಿ ಹತ್ತಿನೋ ನಾರನ್ನೋ ಹಾಸಿ ಮೆತ್ತಗೆ ಮಾಡಿ ಅದರ ಮೇಲೆ ಮೊಟ್ಟೆಗಳನ್ನ ಇಡುತ್ತೆ. ಗುಬ್ಬಚ್ಚಿಗಿಂತ ಚಿಕ್ಕ ಈ ಹಕ್ಕಿಯನ್ನು ಟೂಬಿ ಹಕ್ಕಿ ಅಂತ ಕರೀತಾರೆ. ಎಲೆಗಳನ್ನು ಎರಡು ಬಟ್ಟೆ ಹೊಲಿಯುವ ಹಾಗೆ ಹೊಲಿಗೆ ಹಾಕುತ್ತಲ್ಲ, ಆ ಹೊಲಿಗೆ ನೀವು ಕಾಣಬಹುದು. ನಿಮ್ಮ ಕಣ್ಣು ಬಹಳ ಸೂಕ್ಷ್ಮವಾಗಿರಬೇಕು. ನಿಮಗೆ ಕೆರೆಯಲ್ಲಿ ಬೇಕಾದಷ್ಟು ಹಕ್ಕಿಗಳ ಕೂಗು ಕೇಳಿಸ್ತಾ ಇರಬಹುದು. ಪ್ರತಿಯೊಂದು ಭಿನ್ನವಾಗಿರುತ್ತೆ. ಮರದ ಮಧ್ಯದಿಂದ ಗುಟೂರ್ ಗುಟೂರ್ ಅಂತ ಶಬ್ದ ಒಂದೇ ದಾಟಿಯಲ್ಲಿ ಕೇಳಿಸಿದ್ರೆ ಅದು ಚೋರೆ ಹಕ್ಕಿದು, ಇಂಗ್ಲಿಷ್ನಲ್ಲಿ ಸ್ಪಾಟೆಡ್ ಡವ್ ಅಂತ ಕರೀತಾರೆ. ಪಾರಿವಾಳಕ್ಕಿಂತ ಚಿಕ್ಕದು. ಎಲ್ಲರೂ ಇದನ್ನು ಪೆದ್ದ ಹಕ್ಕಿ ಅಂತಾರೆ. ಪಾಪ, ಯಾಕೆ ಗೊತ್ತಾ? ಇದು ತನ್ನ ಗೂಡನ್ನು ಬೇರೆ ಹಕ್ಕಿಗಳ ಹಾಗೆ ಭದ್ರವಾಗಿ ಜಾಣತನದಿಂದ ಕಟ್ಟದೇ ಇಲ್ಲ. ಎರಡು ಟೊಂಗೆಗಳ ಮಧ್ಯೆ ಚಿಕ್ಕ ಪುಟ್ಟ ಕಡ್ಡಿಗಳನ್ನಿಟ್ಟು ಮೊಟ್ಟೆ ಇಟ್ಟೇ ಬಿಡುತ್ತೆ. ಕಡ್ಡಿಗಳ ಸಂದಿಯಿಂದ ಒಂದೆರಡು ಮೊಟ್ಟೆಗಳು ಕೆಳಗೆ ಬಿದ್ದು ಒಡೆದೇ ಹೋಗ್ಬಿಡುತ್ತೆ. ಅದಕ್ಕೆ ಅದು ಪೆದ್ದ ಹಕ್ಕಿ ಅಂತ ಮನುಷ್ಯ ಕರೆಯೋದು. ಆದರೆ ಆ ಚೋರ ಹಕ್ಕಿಯ ಸಂಖ್ಯೆ ಮಾತ್ರ ಪರಿಸರಕ್ಕೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಇಟ್ಟ ಮೊಟ್ಟೆಯೆಲ್ಲ ಮರಿಗಳಾಗಿ ಅದರ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ಫುಡ್ ಚೈನ್ ಅಂದರೆ ಆಹಾರ ಸರಪಳಿ ಏರ್ಪೇರಾಗ್ಬಿಡ್ಬೋದು ಅಲ್ವಾ. ಗಿಡಗಳ ಮರಗಳ ಕೆಳಗೆ ಪೊದೆಗಳ ಬಳಿ ನಿಮಗೆ ಕಾಗೆಗಿಂತ ಸ್ವಲ್ಪ ದೊಡ್ಡದು ಕೆಂಪು ಕಣ್ಣಿನ ಕೆಂಪು ರೆಕ್ಕೆ ಹಕ್ಕಿ ನಿಧಾನವಾಗಿ, ನೀವು ಸ್ಕೂಲ್ನಲ್ಲಿ ಸ್ಲೋ ಮಾರ್ಚ್ ಪಾಸ್ಟ್ ಮಾಡ್ತಿರಲ್ಲ ಹಾಗೆ ಓಡಾಡ್ತಿರುತ್ತೆ. ಅದರ ಹೆಸರು ಕೆಂಬೂತ. ಚೂಪಾದ ಕೊಕ್ಕಿನ ಈ ಹಕ್ಕಿಯನ್ನು ಇಂಗ್ಲಿಷ್ನಲ್ಲಿ ಕೌಕಾಲ್ ಅಂತ ಕರೀತಾರೆ. ಚಿಕ್ಕ ಪುಟ್ಟ ಹಕ್ಕಿಗಳು ಪರದಾಡ್ತಿದ್ರೆ ಅಲ್ಲಿ ಕೆಂಬೂತಾನೋ ಅಥವಾ ಕೋಗಿಲೆನೋ ಬಂದಿದೆ ಅಂತ ಅರ್ಥ. ಬೇರೆ ಹಕ್ಕಿಯ ಮೊಟ್ಟೆ ಮರಿಗಳೇ ಇವಕ್ಕೆ ಆಹಾರ. ಕೆರೆ ಸುತ್ತ ಹಣ್ಣಿನ ಮರಗಳಿದ್ರೆ ಒಂದು ಹಕ್ಕಿ ಕ್ರಮವಾಗಿ ಕೂಗ್ತಾ ಇರುತ್ತೆ. ಹೇಗೆ ಗೊತ್ತಾ? ಕುರ್ರೋ ಕುಟುರ್ ಕುಟುರ್ ಅಂತ. ಈ ಸುಂದರ ಹಕ್ಕಿಯನ್ನು ನಾವು ಸೋಪು ಕುಟುರ ಅಂತ ಕರಿತೀವಿ, ಇಂಗ್ಲಿಷ್ನಲ್ಲಿ ಬಾರ್ಬೆಟ್ ಅಂತಾರೆ. ಈ ಹಕ್ಕಿ ಮರದ ಪೊಟ್ಟರೆಗಳಲ್ಲಿ ಕೊರೆದು ಗೂಡು ಮಾಡಿಕೊಳ್ಳುತ್ತೆ. ಮೈನಾದಷ್ಟು ಗಾತ್ರದ ಈ ಹಕ್ಕಿಯನ್ನು ಮರದ ಮೇಲೆ ಗುರುತಿಸುವುದು ಬಹಳ ಕಷ್ಟ. ಯಾಕೆ ಗೊತ್ತಾ? ಅದು ಹಸಿರಿನ ಬಣ್ಣದಾಗಿ ಅದು ನಮ್ಮನ್ನು ಮರೆಮಾಚಿಸ್ಬಿಡುತ್ತೆ. ಕೆಮ್ಮಿಸೆ ಪಿಕ್ಕಳಾರ ಈ ಹಕ್ಕಿಯನ್ನು ನೀವೆಲ್ಲ ನೋಡೇ ಇರ್ತೀರ. ಅದೇ ತುಂಬ ಸದ್ದು ಮಾಡ್ತಾ ನಿಮ್ಮನೆ ಹತ್ರ ಕರಿಬೇವು ಗಿಡ ಇರುತ್ತಲ್ಲ ಅದ್ರ ಮೇಲಿರುತ್ತೆ. ಅದಕ್ಕೆ ತಲೆ ಮೇಲೆ ಕಪ್ಪು ಚೊಟ್ಟೆ ಇರುತ್ತೆ, ಅಂದರೆ ತಲೆ ಮೇಲೆ ಕಪ್ಪು ಪುಕ್ಕದ ಚೂಪಾದ ಕಿರೀಟ. ಕಣ್ಣಿನ ಕೆಳಗೆ ಕೆಂಪು ಮೀಸೆ ಇರುತ್ತೆ. ಈ ಹಕ್ಕಿಗೆ ಇಂಗ್ಲಿಷ್ನಲ್ಲಿ ರೆಡ್ ವಿಸ್ಕರ್ಡ್ ಬುಲ್ಬುಲ್ ಅಂತ ಕರೀತಾರೆ. ಪಿಕ್ಕಿಳಾರಗಳು ನಮ್ಮ ಪುರಾಣ ಕಥೆಗಳಲ್ಲಿ ಬಹಳ ಪ್ರಸಿದ್ಧ. ಚಿಕ್ಕ ಪುಟ್ಟ ಕಡ್ಡಿಗಳನ್ನು ಬಟ್ಟಲಾಕಾರದಲ್ಲಿ ಜೋಡಿಸಿ ನಮ್ಮ ಕಣ್ಣಿಗೆ ಕಾಣುವಷ್ಟು ಎತ್ತರದಲ್ಲಿ ಗೂಡು ಕಟ್ಕೊಂಡು ಮೊಟ್ಟೆ ಇಡುತ್ತೆ.

0: ಮಕ್ಕಳ, ಇಷ್ಟೆಲ್ಲ ಕೆರೆ ಬಗ್ಗೆ ಹಕ್ಕಿ ಬಗ್ಗೆ ತಿಳ್ಕೊಂಡ್ರಲ್ಲ, ಇದನ್ನೆಲ್ಲ ಬರೆದಿರೋರು ಯಾರು ಗೊತ್ತಾ? ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರು. ಹಕ್ಕಿ ಪುಕ್ಕ, ಕಾಡಿನ ಕಥೆಗಳು ಪುಸ್ತಕಗಳಿಂದ ಆಯ್ದಿರುವ ಈ ಕಥೆಗಳನ್ನು ನೀವು ಇಷ್ಟಪಟ್ಟು ಕೇಳಿದ್ರಿ ಅಲ್ವಾ? ನೀವು ಕೇಳಿದ್ರಲ್ಲ ಹಕ್ಕಿ ಕತೆ, ಅದರಲ್ಲಿ ಎಷ್ಟೊಂದು ಹಕ್ಕಿ ನಿಮ್ಮ ಮನೆ ಸುತ್ತ ಗಿಡಗಳಿಗೆ ಮರಗಳಿಗೆ ಬರುತ್ತೆ, ನೀವು ನೋಡಿದ್ದೀರಾ? ಇನ್ನೂ ತುಂಬ ಹಕ್ಕಿ ಬಗ್ಗೆ, ಪ್ರಕೃತಿ ಬಗ್ಗೆ, ವಿಸ್ಮಯದ ಬಗ್ಗೆ ನಿಮ್ಮ ಕತೆ ಹೇಳಬೇಕು ಅಂತ ನನಗೆ ತುಂಬ ಇಷ್ಟ. ಮತ್ತು ನಾವು ಚಿಕ್ಕವರಾಗಿದ್ದಾಗ ಬಳಸುತ್ತಿದ್ದ ಎಷ್ಟೋ ಪದಗಳನ್ನು ನೀವು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕಲ್ತುಕೊಂಡಿರಬೇಕು ಅಲ್ವಾ? ನೀವು ಈ ಪುಸ್ತಕಗಳನ್ನ ಓದಿದ್ದೀರಾ ಅಂತ ಭಾವಿಸಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಈ ಪುಸ್ತಕಗಳಿಲ್ದಿದ್ರೆ ಅಪ್ಪ ಅಮ್ಮಂಗೆ ತಂದ್ಕೊಡಿ ಅಂತ ಕೇಳಿ. ನೀವೆಲ್ಲ ನಿಮ್ಮ ಊರಿನ ಕೆರೆಗೆ ಮತ್ತೆ ಯಾವಾಗ ಹೋಗ್ತೀರಾ? ಮೈಸೂರಿನ ಆಕಾಶವಾಣಿಗೆ ಬರೆದು ತಿಳಿಸ್ತೀರಾ? ಈ ಕತೆ ಕೇಳಿದ ಎಲ್ಲ ಹಕ್ಕಿ ಮರಿಗಳು, ಅಂದರೆ ನೀವು, ನಿಮಗೆ ಇನ್ನೂ ಬೇಕಾದಷ್ಟು ಹಕ್ಕಿ ಸಿಗಲಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್, ಶುಭವಾಗಲಿ. ನಾನು ನಿಮ್ಮ ಸಂಧ್ಯಾ.
1: ಇಲ್ಲಿಗೆ ನಮ್ಮ ಇಂದಿನ ಹಕ್ಕಿಗೂಡು ಕಾರ್ಯಕ್ರಮ ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ, ಬಾಬಾಯ್.
2: ಇದುವರೆಗೆ ಮಕ್ಕಳ ಮಂಟಪದಲ್ಲಿ ಹಕ್ಕಿಗೂಡು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ.

0: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508 ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ. ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30ಕ್ಕೆ ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ವೀವ್ ಅಂದ್ರೆ ಹೆಣೆಯೋದು ಅಥವಾ ನೇಯೋದು ಅಂತ ಅರ್ಥ ಅಲ್ವಾ? ಈ ಹಕ್ಕಿ ತನ್ನ ಗೂಡನ್ನ ಬೇರೆ ಮರದ ನಾರುಗಳಿಂದ ಎಷ್ಟು ಅಂದವಾಗಿ ನೇಯ್ದಿರುತ್ತೆ, ಅದಕ್ಕೆ ಇದು ಬಯಾವೀವರ್ ಬರ್ಡ್.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30ಕ್ಕೆ ಮಕ್ಕಳ ಮಂಟಪ.
2: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
3: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
4: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ. ಕೇಳಿ, ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸಾ ಕಥೆಯ ನಾಟಕ ರೂಪ.
3: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
3: ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
2: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
3: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
2: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮುದಾಯದೊಂದಿಗೆ ಕೃಷಿ ಬದುಕು ಈ ಕುರಿತ ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ MS ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಪ್ರಸ್ತುತಿ NKeshavamurthy.

0: ಸಮಯವಾಗ್ತಿದೆ 4 ಗಂಟೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಮಕ್ಕಳ ನಾಟಕ ಸೆರೆ ತೆರೆ. ರಚನೆ ಮೀನಾ ಮೈಸೂರು. ನಿರ್ಮಾಣ ವೀಮಾ ಜಗದೀಶ್. ಕೇಳಿ ನಾಟಕ ಸೆರೆ ತೆರೆ.

0: ಸಾಕು ಮಕ್ಕಳೇ, ಸಾಕು. ನೀವು ಹೀಗೆ ಮುದುಕ ನಡೆದಾಡಿದ್ರೆ ನನಗೆ ಸುಸ್ತಾಗುತ್ತೆ, ಆಮೇಲೆ ಕತೆ ಹೇಳೋಕ್ಕೆ ನನ್ನ ಕೈಲಿ ಆಗೋದಿಲ್ಲ.
1: ಅಯ್ಯೋ ಪಾಪ.
0: ಮಕ್ಕಳೇ, ಹಾಡು ಸಾಕು, ಈಗ ಮನೆಗೆ ಹೊರಡಿ.
2: ಇನ್ನೂ ಮನೆಗೆ ಯಾಕೆ ಬೇಗ ಹೋಗ್ಬೇಕು? ಇನ್ನೂ ಸ್ವಲ್ಪ ಆಡ್ಲಿ ಬಿಡಜ್ಜ.
0: ನೀವು ಸುಮ್ಮನೆ ಇರೋ ಗುಡ್ಡ.
2: ಸುಮ್ಮನೆ ಇಲ್ಲದೆ ನಾನೇನ್ ಮಾಡ್ತಾ ಇದ್ದೀನಿ? ಕುಣಿತಾ ಇರೋರು ನೀನು, ನಿನ್ ಮಕ್ಕಳು.
0: ಸರಿ ಸರಿ ಮಕ್ಕಳೇ, ಮನೇಲಿ ನಿಮ್ ತಾಯಂದ್ರು ಕಾಯ್ತಾ ಇರ್ತಾರೆ, ಬೇಗ ನಡೀರಿ.
2: ಈ ಬದುಕನಿಗೂ ಮಕ್ಕಳಿಗೂ ಸರಿಯಾಗಿದೆ ಜೋಡಿ.

0: ಸೂರ್ಯ ದೇವರಿಗೆ ನಮಸ್ಕಾರ. ನೀವು ಮನೆಗೆ ಹೊರಟ್ರ?
1: ನಮಸ್ಕಾರ ಅಜ್ಜ. ಈ ದಿನದ ಕೆಲಸ ಮುಗೀತು. ಆ ಮಕ್ಕಳು ಅದೇನೋ ಹೊಸ ಹಾಡು ಹಾಡ್ದಂಗಿತ್ತಲ್ಲ.
0: ಓ, ಹೊಸ ಹಾಡೇನಿಲ್ಲ ಸೂರ್ಯ, ಹಳೆ ಹಾಡೇ.
2: ಅದೇ ಹಳೆ ಹಾಡು, ಹಳೆ ರಾಗ. ಇಂದಿನದನ್ನ ಮುಂದಕ್ಕೆ, ಮುಂದಿನದನ್ನ ಹಿಂದಕ್ಕೆ ಈ ಮುದುಕ ಜೋಡಿಸ್ತಾನೆ. ಅವಿಲ್ ಬಂದು ನನ್ ಮೇಲೆ ಹತ್ತಿ ತಕಪಕ ಕುಣಿತವೆ, ನಗ್ತವೆ, ನೆಗಿತಾವೆ.

0: ಸಂಜೆ ಆಯ್ತು, ಹೇಗಿದೆ ಮನೆ ಹೋಗಿ ಸೇರ್ಕೊಳ್ಳಿ.
1: ಸೋರಿಂಗ್ ಮಾತ್ರ ಗುಡ್ ನೈಟ್ ಹೇಳ್ತಾವೆ, ನಂಗ್ ಮಾತ್ರ ಯಾವತ್ತೂ ಹೇಳಲ್ಲ, ದರಿದ್ರದವು.
2: ಆ ಮಕ್ಕಳನ್ನ ಯಾಕೆ ಬೈತೀಯ? ಮೊದಲು ನೀನು ಅವರನ್ನ ಪ್ರೀತಿಸೋದನ್ನ ಕಲ್ತ್ಕೋ ಅಂತೇನೆ.
1: ಪ್ರೀತಿ ಬೇರೆ ಕೇಳು, ನಿನ್ ಒಣ ಉಪದೇಶ ನನ್ಗೇನು ಬೇಕಾಗಿಲ್ಲ. ಹೋಗು ಹೋಗ್ ಸೂರ್ಯ.
2: ಸುಮ್ನೆ ಯಾಕೆ ಸಿಡುಕತಿಯ?
1: ಸುಮ್ನೆ ಸಿಡುಕಕ್ಕೆ ನಂಗೇನು ಹುಚ್ಚ? ನಿನ್ ಕಾಟ ತಡಿಲಾರದೆ ಸಿಡುಕಿದೆ.
2: ನಾನು ನಿನಗೆ ಕಾಟ ಕೊಡ್ತೀನ.
1: ಸದಾ ನಿಗಿ ನಿಗಿ ಅಂತ ಕೆಂಡಂತೆ ಉರಿದು ನಮ್ನೆಲ್ಲ ಸುಡ್ತೀಯಲ್ಲೋ ಉರಿ ಮೂತಿಯವನೇ.
2: ನನ್ನದೇನು ಉರಿ ಮೂತಿ ಅಲ್ಲ, ನನ್ ಕೆಲ್ಸ ನಾನು ಮಾಡ್ತೀನಿ.
1: ಬರೀ ಸುಡ್ತೀಯದೇ ನಿನ್ ಕೆಲ್ಸದ? ನಿಂದು ಬರೀ ಸುಡೋದೇ ನಿನ್ ಕೆಲ್ಸದ?
2: ಅಯ್ಯಯ್ಯೋ, ಬರೀ ಸುಡ್ತೀನ? ಜನರನ್ನ ಬೆಚ್ಚಿಗಿಡ್ತೀನಿ, ಬೆಳಕು ಕೊಡ್ತೀನಿ.
1: ಹೌದಪ್ಪ ಹೌದು, ನೀನು ಜನರನ್ ಚೆನ್ನ ನೋಡ್ಕೊಂಡ್ರು ಅವ್ರ ಪಾಪ ನಿನ್ನ ಬಯೋದೇ ಇಲ್ಲ.
2: ನನ್ನನ್ನು ಯಾಕೆ ಬೈತಾರೆ?
1: ನೀನ್ ಮಾಡೋ ಕೆಲಸಕ್ಕೆ ಹೊಗಳುತ್ತಾರೆ. ಉದೋ ಉದೋ ಸೂರ್ಯ ದೇವರಿಗೆ, ಮಾರ್ಥಾಂಡಯನಿಗೆ, ಉದಯ ರವಿಗೆ, ಅರುಡರಿಗೆ ಉದೋ ಉದೋ ಅಂತ ಸಹಸ್ರನಾಮ ಮಾಡ್ತಾರೆ.
2: ಸಾಕಯ್ಯ ನಿನ್ನ ಅಣಕ, ಸುಸ್ತಾಗಿ ಮನೆ ಕಡೆ ಹೊರಟ ಸಮಯದಲ್ಲಿ ನಿನ್ನದು ಏನ್ ರಗಳೆ ಅಂತ?
1: ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ನಂಗೂ ಮಾತಾಡೋಕ್ ಹಕ್ಕಿದೆ.
2: ಮಾತಾಡೋ ಹಕ್ಕಿದೆ ಅಂತ ಬೇರೆಯವ್ರನ್ನ ಬಾಯಿಗೆ ಬಂದಾಗ ಅಣಕಿಸೋದು ಅಪರಾಧ ಅಂತ ನಿನಗೆ ಗೊತ್ತಿಲ್ವೇನ?
1: ನಿನ್ನತ್ತ ಕಾದು ನೆಲೆಸ್ಕೊಡ್ಬೇಕಾಗಿಲ್ಲ. ಗೊತ್ತಾಯ್ತು, ಹೋಗೋ ನೀನು ತೊಲಗು ಅಂತ ಜನ ಹೇಳ್ತಾ ಇದ್ದಾರೆ.
2: ಭೂಮಿಗೆ ಬರಬೇಡ ಅಂತ ಹೇಳಕ್ಕೆ ನೀನು ಯಾರು? ನನ್ನ ಕೆಲಸ ನಾನು ಮಾಡ್ತೀನಿ, ಬರೋದು ನನ್ನ ಕೆಲಸ.
1: ಬಾ ಕೆಲಸ ನಿಂದು ದಿನ ಬಂದು ಎಲ್ಲರನ್ನು ಸುಡೋದು, ಇದೊಂದು ಮಾ ಕೆಲಸದ?
2: ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು.
1: ಮಾ ಕೆಲಸ ಗೊತ್ತಿದೆ, ಬೆಳಗ್ಗೆ ಪುಸಕ್ ಅಂತ ಬಂದು ಸಂಜೆ ಟುಸಕ್ ಅಂತ ಹೊರಟೋಗ್ತೀಯ.
2: ಹೌದು, ನಸ್ಕಿನ್ ಸೆರೆ ಸರಿಸ್ತಾ ಬೆಳ್ಳಂ ಬೆಳಗಿಲ್ಲಿಗೆ ಬರಬೇಕು.
1: ಬರೋ ಮೊದಲು ನಿನ್ನ ಕಿರಣಗಳನ್ನ ಹುಣಸೆ ಹಣ್ಣು ಹಚ್ಚಿ ಉಜ್ಜಿ ಉಜ್ಜಿ ತೊಳೆದು ಪಾಪಳ ತಳ ತಳ ಅನ್ನೋ ಹಾಗೆ ಪಾಯಸ ಮಾಡ್ಬೇಕು ಸಾಕು.
2: ಜೊತೆಗೆ ವಿಶಾಲವಾದ ಕತ್ತಲ ಕಂಬಳಿಯನ್ನೂ ಸುತ್ತಬೇಕು.
1: ಪಾಪ ಜನ ಬೆಚ್ಚಿಗೆ ಮಲ್ಕೊಂಡಿರ್ತಾರೆ, ನೀನು ಬಂದು ಅವ್ರ ಕಂಬಳಿ ಕಿತ್ಕೊಂಡು ಕಾಟ ಕೊಡ್ತೀಯ, ಇದು ನಿನ್ ಕೆಲಸ ತಾನೇ.
2: ಕೆಲಸದ ಸಮಯದಲ್ಲಿ ಕೆಲಸ, ಆಟದ ಸಮಯದಲ್ಲಿ ಆಟ, ಇದ ನೀನ್ ಕೇಳಿಲ್ವಾ? ಅಲ್ಲದೆ ನಾನು ಇಲ್ಲಿಗೆ ಬರದೇ ಇದ್ರೆ ನಿಮಗೆ ಬೆಳಕು ಶಾಖ ಎಲ್ಲಿಂದ ಸಿಕ್ಕತ್ತೆ ಅಂತೀನಿ.
1: ಆ ಡಿಸ್ಕಿ ಲ್ಯಾಂಡಲ್ ಮಾತ್ರ ಒಂದೇ ಹಳಿ ಮೇಲೆ ರೈಲು ಓಡೋದು ಅನ್ನೋದನ್ನ ಕೇಳಿದ್ದೆ. ಆದ್ರೆ ನೀನು ಒಂದ್ ಹಳಿನೂ ಇಲ್ದೆ ರೈಲು ಓಡಿಸ್ತೀಯ. ವೆರಿ ಗುಡ್ ವೆರಿ ಗುಡ್.

0: ಹೌದು, ನಾನು ಈಗಲೂ ಏಳು ಕುದುರೆಗಳ ಸರ್ದಾರನೇ. ನೀನು ಹಿಂದೆ ಶ್ರೀಮಂತಿಕೆ ಅಹಂಕಾರದಲ್ಲಿ ಮೆರೀತಿದ್ದೆ, ಈಗ ನೋಡು ಬೋಳು ಬೋಳಾಗಿ.
1: ಹಿಂದಿನದೆಲ್ಲವನ್ನ ಜ್ಞಾಪಕ ಮಾಡ. ನಾನು ಆಗ ಅದೆಷ್ಟು ಸಮೃದ್ಧವಾಗಿದ್ದೆ. ಒಡಲು ತುಂಬಾ ಹಸಿರು, ಅಕ್ಕಿ ಪಕ್ಷಿಗಳು, ಚಿಲಿಪಿಲಿ, ಜರಿಯ ಜಳ ಜಳ ಎಲ್ಲ ಇತ್ತು.
0: ಗತ ಪುರಾಣದ ನೆನಪಿನಿಂದ ಏನು ಪ್ರಯೋಜನ ಹೇಳು?
1: ಈ ಪಾಪಿ ಜರ ನನ್ನ ಒಡಲು ಬರೆದು ಮಾಡಿದ್ರು, ನನ್ನ ಸಿರಿ ಸಂಪತ್ತು ದೋಚಿದ್ರು.
0: ಅವರು ದೋಚುವಾಗ ನೀನೇನು ಕಡ್ಲೆ

0: ಕತ್ತಲು, ನನ್ನ ಹೆಸರೇ ಕತ್ತಲು. ನಾನು ಕಪ್ಪು, ನಾನು ಕಪ್ಪು, ಕಡು ಕಪ್ಪು, ಕಾಡಿಗೆ ಕಪ್ಪು, ಕಾಡಿಗೆ ಕಪ್ಪು, ಇದ್ದಿಲ ಕಪ್ಪು, ಕಾಗೆಯ ಕಪ್ಪು, ಕಾಗೆಯ ಕಪ್ಪು, ಅಯ್ಯೋ ಬೆಪ್ಪು. ಕತ್ತಲು ಕತ್ತಲು ಕತ್ತಲು, ನನ್ನ ಹೆಸರೇ ಕತ್ತಲು.
1: ಸಾಕ್ ತಿಳಿಸಯ್ಯ, ನಿನ್ನ ಆಡು ಕುಡಿತ ನೋಡಕ್ಕೆ ಯಾ

0: ಅದ್ಯಾಕ್ ನನ್ ಬಗ್ಗೆ ಅಷ್ಟೊಂದ್ ಅಸಡ್ಡೆ ನಿಂಗೆ?
1: ಅಸಡ್ಡೆ ಎಲ್ಲದು, ಎಲ್ರಿಗೂ ನಿನ್ ಕಂಡ್ರೆ ತುಂಬಾ ಹೆದರಿಕೆ.
0: ಅದ್ಯಾಕ್ ತುಂಬಾ ಹೆದರಿಕೆ? ನಾನ್ ಬರುದಿಂದ್ಲೇ ಜನರಿಗೆ ವಿಶ್ರಾಂತಿ ಸಿಗೋದು, ಅವ್ರು ನಿದ್ದೆ ಮಾಡುದು.
1: ಏ ನಿನ್ ಬಗಳೆ ಮಾತ್ ಸಾಕಪ್ಪ, ನಂಗೂ ನಿದ್ದೆ ಬರ್ತಾ ಇದೆ.
0: ಅಯ್ಯೋ ನೀನ್ ನಿದ್ದೆ ಮಾಡ್ಬಿಟ್ರೆ ನನ್ ಜೊತೆ ಯಾರಿರ್ತಾರೆ?
1: ನಿನ್ ಜೊತೆ ಹರಟೆ ಹೊಡೆಯಕ್ಕೆ ನಿನ್ ಗೆಳತಿ ಸಂಜೆ ಮಲ್ಗೆ ಕಾಯ್ತಾ ಇದ್ದಾಳೆ. ಇನ್ಯಾಕೆ ಚಿಂತೆ ನಿನ್ಗೆ?
0: ಬೆಕ್ಕಿನ ಹೆಜ್ಜೆ ಹಾಗೆ.

0: ಕಳ್ಳ ನಾನು, ಕಳ್ಳ ನಾನು, ಕತ್ತಲ ಗೆಳೆಯ ನಾನು, ಕತ್ತಲ ಗೆಳೆಯ ನಾನು, ಬೆಳಕೇ ಬೇಡ ಎಂದವ ನಾನು, ಕಳ್ಳ ನಾನು, ಕಳ್ಳ. ಹಾಕುವೆ ಕನ್ನ, ಕದಿಯುವೆ ಚಿನ್ನ, ಒಡವೆ ವಸ್ತ್ರ, ಪಾತ್ರೆ ಪಡಗ, ಎಲ್ಲ ಎಲ್ಲ ಕದಿಯುವೆ ನಾನು, ಕಳ್ಳ ನಾನು, ಕಳ್ಳ.
1: ಅದ್ಯಾ ಕಳ್ಳಣ್ಣ ಖುಷಿಯಾಗಿದ್ಯಲ್ಲ?
0: ಖುಷಿ ಎಲ್ಲಿದೆ ಕತ್ತಲು?
1: ಅದ್ಯಾಕೆ ಬಗ್ಲಲ್ಲಿ ಹೊಸ ಗಂಟಿದ್ರು ಖುಷಿ ಇಲ್ಲ ಅಂತ್ಯಲ್ಲ?
0: ಹೊಸ ಗಂಟೇನೋ ಸರಿ, ಸಣ್ಣ ಪುಟ್ಟದನ್ನು ಕದ್ರೆ ಏನು ಲಾಭ ಇಲ್ಲ.
1: ದೊಡ್ಡನ್ನೇ ಕದಿ, ಯಾರ್ ಬೇಡ ಅಂದವ್ರು?
0: ಕಷ್ಟಪಟ್ಟು ಏನಾದ್ರೂ ಕದ್ದೆ ಅನ್ನು ಪೊಲೀಸರು ಅರ್ಧ ಕಿತ್ಕೊಂಡ್ಬಿಡ್ತಾರೆ.
1: ಅದಕ್ಕೆ ಏನಾದ್ರೂ ಒಂದು ಉಪಾಯ ಹುಡ್ಕೋಣ ತಾಳು.
0: ರಾತ್ರಿ ಕಳೆದದ್ದೇ ತಿಳಿಯಲಿಲ್ಲ, ಆಗಲೇ ಸೂರ್ಯ ಬರ್ತಾ ಇದ್ದಾನೆ. ನಡಿ ನಡಿ, ಹೋಗೋಣ.

ಕಿರಣಗಳೇ, ಜನರ ಕಣ್ಣ ಕಾಮನ ಬಿಲ್ಲುಗಳೇ, ಕಾಂತಿಗಳೇ, ಇನ್ನು ನಿಮ್ಮ ನಿಮ್ಮ ಕೆಲಸಗಳಿಗೆ ನೆಮ್ಮದಿಯಾಗಿ ಹೋಗಿ.

0: ಸೂರ್ಯ ಕಿರ್ಮಿಗಳೆಲ್ಲ ಗುಡ್ಡೆ ಹಾಕೊಂಡು ಬಂದೇ ಬಿಟ್ಟ. ಅವೋ ಕಣ್ಣು ಚುಚ್ಚುತ್ತವೆ.
1: ಸೂರ್ಯ ಮೂಡಿ ಇಷ್ಟು ಹೊತ್ತಾದ್ರೂ ಮಕ್ಳು ಈ ಕಡೆ ಬರಲೇ ಇಲ್ವಲ್ಲ.
0: ಸಾಧ್ಯ? ಇವತ್ತು ಶನಿವಾರ, ಅವಕ್ಕೆಲ್ಲ ಬೆಳಗ್ಗೆ ಸ್ಕೂಲ್ ಇದೆ, ನಿಂಗೆ ಮಾಡೋ ಕೆಲಸ ಇಲ್ಲ. ಸಲ್ಲಿ ಬಂದು ಕೂತ್ಕೊಂಡು ಕೆಲಸ ಅರಟೆ ಹೊಡಿತೀಯ.
1: ಹುಡ್ಡ, ಅದ್ರಿಂದ ನಿನಗೇನಪ್ಪ ಕಷ್ಟ?
0: ಕಷ್ಟನೇ, ಆರಾಮಾಗಿ ಮಲಗೋಣ ಅಂದ್ರೆ ಬಿಡೋದೇ ಇಲ್ಲ. ನೀವು
1: ಇಡೀ ರಾತ್ರಿ ಮಾಡೋ ನಿದ್ದೆ ಸಾಲ್ದ? ಹಾಗಲೂ ಮಾಡ್ಬೇಕಾ? ಸೋಮಾರಿ.

0: ನಾನು ಸೋಮಾರಿ, ನಿನ್ನ ಸೂರ್ಯ ಮಾತ್ರ ಬಹಳ ಚೂಟಿ, ಬಹಳ ದೊಡ್ಡ ಮನುಷ್ಯ.
1: ಹೌದೌದು, ಸೂರ್ಯ ಯಾವತ್ತೂ ದೊಡ್ಡ ಮನುಷ್ಯನೆ.
0: ದೊಡ್ಡ ಮನುಷ್ಯ ಬಂದ ಅಂತ ಆ ಮುದಿ ಕೋಳಿ ಊರಿಗಿಂತ ಮುಂಚೆನೆ ಎದ್ದು ಮಾಡಿನ ಮೇಲೆ ನಿಂತು ಕೊಕೋ ಕೋ ಅಂತ ಸ್ವಾಗತಿಸ್ಬೇಕು.
1: ಅಲ್ವೋ ಗುಡ್ಡ, ನಿನಗೆ ಸೂರ್ಯನ ಬಗ್ಗೆ ಯಾಕೋ ಇಷ್ಟೊಂದು ಹೊಟ್ಟೆ ಕಿಚ್ಚು?
0: ನನಗೆ ಯಾಕೆ ಹೊಟ್ಟೆ ಕಿಚ್ಚು? ಅವನೇನು ಮಾಂತ ಅಜ್ಜಿಗೋ ಸೂರ್ಯನಿಗೂ ಜೋಡಿ ಸರಿಯಾಗಿದೆ. ಗುಣ ಗುಣ ಅನ್ನೋ ಮುದುಕ ನಿಗಿ ನಿಗಿ ಅನ್ನೋ ಉರಿ ಮೋತಿ ಸೂರ್ಯ.

0: ಮಕ್ಕಳೆ ಹೇಳ್ತೀನಿ ಹೇಳ್ತೀನಿ ಮಕ್ಕಳ ಹೇಳ್ತೀನಿ, ನೀವು ಹೀಗೆ ಒಳ್ಳೆಯವರಾಗಿ ಬಾಳಬೇಕು. ಸತ್ಯ ಹರಿಶ್ಚಂದ್ರ, ಮಹಾತ್ಮ ಗಾಂಧಿ, ನೇತಾಜಿ, ಶಾಸ್ತ್ರಿ ಇಂಥವರೆಲ್ಲ ಬಾಳಿದ ಭೂಮಿ ನಮ್ದು.
1: ನಾವು ಒಳ್ಳೆಯವರೇ ಅಲ್ವಾ ಅಜ್ಜ?
0: ಓ, ಈಗ ನೀವೆಲ್ಲರೂ ಒಳ್ಳೆಯವರೇ, ನಾಳೆ ನೀವು ದೊಡ್ಡವರಾದ ಮೇಲೂ ಸಹ ಹೀಗೆ ಒಳ್ಳೆಯವರಾಗೇ ಇರಬೇಕು.
2: ಒಳ್ಳೆಯವರಾಗೆ ಇರ್ತಾರೆ,
1: ಅದು ದೊಡ್ಡವರಾದ್ಮೇಲೆ ತಾನೇ ತಾತ. ಈಗ ನಾವೇನ್ ಮಾಡಬೇಕು ಅಂತ ಹೇಳಿ.
0: ಈಗ ಪರೀಕ್ಷೆ ಹತ್ರ ಬಂತು, ನೀವು ಚೆನ್ನಾಗಿ ಓದ್ಬೇಕು.
1: ಅಜ್ಜ, ದೊಡ್ಡವರಾದ್ಮೇಲೆ ಈ ಶತ್ರುಗ್ ಬೆಳಿತೀವಲ್ವಾ?
2: ಹೌದಪ್ಪ ಹೌದು, ಈ ಅಜ್ಜನ ಮಾತು ಕೇಳ್ತಾ ಇದ್ರೆ ಹಿಮಾಲಯದ ಎತ್ತರಕ್ಕೆ ಬೆಳಿತೀರಿ.
0: ಗುಡ್ಡ, ಮಕ್ಕಳ ಮುಂದೆ ವ್ಯಂಗ್ಯ ಬೇಡ ಕಣ, ಅವರೆಲ್ಲ ಒಳ್ಳೆ ಪ್ರಜೆಗಳಾಗ್ಲಿ.
2: ಬೇಡ ಅನ್ನೇ, ಡಾಕಾಯ್ತರು ಆಗ್ಲಿ.
1: ಈ ಗುಡ್ಡದ ಮಗು ಕಿತ್ ಹಾಕ್ಬಿಡ್ಬೇಕು, ಕಿತ್ತಾಕ್ರೋ ಗುಡ್ಡ.
2: ಎಳಿಬೇಡ.
0: ಓ ಸಾಕು ಮಕ್ಕಳೇ ಸಾಕು, ಯಾರಿಗೂ ಹಿಂಸೆ ಕೊಡಬಾರ್ದು, ಗೊತ್ತಾಯ್ತಾ?
1: ಗೊತ್ತಾಯ್ತು.
0: ನೋಡಿ ಮಕ್ಕಳೇ, ಇವತ್ತಿಗೆ ಇಷ್ಟು ಸಾಕು. ನೀವೆಲ್ಲ ಬಂದು ಬಹಳ ಹೊತ್ತಾಯ್ತು, ಇನ್ನು ಮನೆಗೆ ಹೊರಡಿ. ನೋಡಿ, ಸೂರ್ಯನೂ ಆಗಲೇ ಹೊರಟೇ ಬಿಟ್ಟ. ಕತ್ಲಾಗೋಕ್ ಮುಂಚೆ ನೀವು ಬೇಗ ಬೇಗ ಹೋಗಿ ಮನೆ ಸೇರ್ಕೊಳ್ಳಿ.
2: ಬಾ ಕತ್ಲು, ನಿನಗೆ ಕಾಯ್ತಾ ಇದ್ದೆ.
1: ನಂಗ್ ಕಾಯ್ತಾ ಇದ್ದೆ?
2: ಯಾಕೋ ಒಂಥರ ಬೇಸರ ಕತ್ಲು.
1: ಅದ್ಯಾಕಪ್ಪ ಬೇಸರ?
2: ಆಳು ಉರ್ಕ ಸೂರ್ಯ, ಸಿಡ್ಕ ಅಜ್ಜ, ಇಬ್ರು ನನಗೆ ಅವಮಾನ ಮಾಡಿದ್ರು.
1: ಅಷ್ಟೇನಾ? ಅವರಿಬ್ರಿಗೂ ಬುದ್ಧಿ ಕಲ್ಸಿದ್ರಾಯ್ತು.
2: ಯಾಕ್ ಬುದ್ಧಿ ಕಲ್ಸೋದು?
1: ಕಳ್ಳಿಗೆ ಹೇಳಿ ಏನಾದ್ರೂ ಕಳ್ತನ ಮಾಡಿಸಿದ್ರಾಯ್ತು.
2: ಅವ್ರ ಬಳಿ ಕದಿಯಾಕೇನೈತೆ?
1: ಅಜ್ಜನ್ ಬಳಿ ಏನಿರುತ್ತೆ? ಕೋಲು ಕಂಬ್ಳಿ ಇವನ್ನೇ ಕದಿಸಿದ್ರಾಯ್ತು.
2: ಅದ್ರಿಂದ ಅಷ್ಟೇನೂ ಪ್ರಯೋಜನ ಇಲ್ಲ. ಆ ಸೂರ್ಯರಿಗೆ ಏನಾದ್ರೂ ಮಾಡ್ಬೇಕು, ಅವನಿಂದಲೇ ಅವರಿಗೆಲ್ಲ ಪೊಗರು.
1: ಅದು ಸರಿಯನ್ನು. ಬೆಳಗಿನ ಬೆಳಗ್ಗೆ ಥಳಾಂತ ಹೊಳೆಯೋ ಕಿರಣಗಳನ್ನ ಕೆಲ್ಸ ಕಲಿಸ್ತಾನಲ್ಲ, ಅವುಗಳನ್ನೆಲ್ಲ ಸೆರೆ ಹಿಡಿದ್ಬಿಟ್ರಾಯ್ತು.
2: ನಿನ್ ಪ್ಲಾನ್ ಅದು ಹೈ ಕ್ಲಾಸ್ ಆಗಿದೆ.

0: ನಾನ್ ಕಳ್ಳ ಅಲ್ಲ, ಕಳ್ಳ ಸುಳ್ಳು ಹೇಳೋದಿಲ್ಲ, ನನ್ ಬುಟ್ಪುಡಿ ಬುದ್ಧಿ ಪ್ಲೀಸ್.
1: ಓಹೋಹೋ, ನಮ್ ಕಳ್ಳಣ್ಣ ಏನೋ ಎಡ್ವರ್ಟ್ ಮಾಡ್ಕೊಂಬಿಟ್ಟಿದಾನೆ.
2: ಕಳ್ಳ ಅಲ್ವಂತೆ ಕಳ್ಳ, ಮರ್ಯಾದೆಗೆ ಬಿಚ್ತೀಯ ಇಲ್ವಾ? ಬಿಚ್ಚೋ ಗಂಟನ್ನ ಬಿಚ್ಚ. ಏನೋ ಇದು ಬಿಚ್ಚ. ಅಯ್ಯೋ ರಾಮ, ವಾಚು ದಂತ ಚೂರು ಯಾರ್ ಕೊಟ್ಟಿದ ನಿಂಗಿವಲ್ಲ? ಎಲ್ಲಿನ ಕಳ್ತನ ಮಾಡ್ತಂದೆ?
0: ಕದ್ದಿದ್ದಲ್ಲ ಬುದ್ಧಿ, ದರೋಡೆಕೋರ ಕೊಟ್ಟಿದ್ದು.
2: ಓಹೋ, ದರೋಡೆಕೋರ ಕೊಟ್ಟನಂತೆ. ದರೋಡೆಕೋರ ಪೊಲೀಸ್ರ ಚೆಲ್ಲೆ ಹಣ್ಣು ತಿನ್ಸೋದು ಅಂದ್ರೆ ಅಷ್ಟೀಸಿ ಅನ್ಕೊಂಡಿದ್ಯಾ? ಈಗ ನೋಡು, ನಾಲ್ಕಿಕ್ಕದ್ರೆ

0: ಮನೆಗ್ ಬಾಯ್ ಬಿಡ್ತೀಯಾ ಅಂತ.
1: ಅಯ್ಯೋ ಬುದ್ಧಿ ಹೊಡಿಬೇಡಿ ಬುದ್ಧಿ, ಅಯ್ಯೋ ಬುದ್ಧಿ ಹೊಡಿಬೇಡಿ, ನಾನ್ ಕಳ್ಳ ಅಲ್ಲ ಬುದ್ಧಿ, ಹೊಡಿಬೇಡಿ ಬುದ್ಧಿ, ಕಾಲಕ್ ಬೀಳ್ತೀನಿ ನಿಮ್ಮ ಆಣೆಗ್ಲು. ನನ್ ಕಳ್ಳ ಅಲ್ಲ ಬುದ್ಧಿ, ಕಳ್ಳ ಅಲ್ಲ ಬುದ್ಧಿ.
0: ಬದ್ಮಾಸ್ ಕಳ್ಳ, ತಪ್ಪಿಸ್ಕೊಂಡ್ಬಿಟ್ಟ. ಈ ದಂತ ಚೂರು ವಾಚು ನಾನೇ ಇಟ್ಕೊಂತೀನಿ.

0: ಬಾಗಿಲು ಮುಚ್ಚಿರುವುದು ಗೊತ್ತಾಗದ ಹಾಗೆ ನಾವು ಮೂವರು ಅಡ್ಡ ನಿಂತರೆ ಆಯ್ತು.
1: ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ನಿನ್ನ ಕಳ್ಳ ಅನ್ನೋದು.
0: ಸೂರ್ಯ ಬಂದು ಬಾಗಿಲು ತಟ್ಟಿ ತಟ್ಟಿ

0: ഇരുന്നേക്കില്ലല്ല.
1: ബർത്താനെ
0: വെറുതെ എല്ലി ഹോക്താനെ.
2: ഔദപ്പ ബന്ദേ ബർത്താനെ കായ്തായിരു.
0: അല്ല യാക്കിവരെല്ല ഒന്നര വ്യംഗ്യവായി മാതാടുത്താ ഇരോ ഹാഗിദിയല്ല. അച്ചരി ഗുഡ്ഡ ನೀನ್ ಯಾಕ ಜಾಗ ಬದಲಾಯಿಸಿದೀಯಲ್ಲ?
2: ಅದ ಅದೇ ನಿನ್ ಮಕ್ಕಳು ಕಾಟ ತಡಿಲಾರ್ದೆ ಈ ಕಡೆ ಬಂದೆ ಅಷ್ಟೇ, ಮತ್ತೇನಿಲ್ಲ.
1: ನಿನ್ ಪ್ರಾಣ ಸ್ನೇಹಿತ ಸೂರ್ಯ ಬಾರ್ದೆ ನಾನು ಇನ್ನೂ ಇಲ್ಲೇ ಇರ್ಬೇಕಾಗಿದೆ. ಪಾಪ ಸೂರ್ಯ ಇಲ್ದೆ ನಿಂಗೆ ಬೇಜಾರೇನೋ?
3: ಇನ್ನೆಲ್ಲಿಯ ಸೂರ್ಯ, ಅವನನ್ ಸೆರೆ ಹಿಡಿದಿದ್ದಾರಂತೆ.
0: ಏನ್ ತಮಾಷೆ ಮಾತು, ಸೂರ್ಯನ ಸೆರೆ ಹಿಡಿಯೋಕ್ ಸಾಧ್ಯನಾ?
1: ಅದ್ಯಾಕ ಸಾಧ್ಯ ಇಲ್ಲ? ಸೂರ್ಯ ಏನು ಸೂಪರ್ ಹೀರೋಯಿನ್?
0: ಸುಳ್ಳು ಸುದ್ದಿ ಹೇಳೋಕೂ ಒಂದು ಮಿತಿ ಇರಬೇಕು.
2: ಸುಳ್ಳು ಅಲ್ಲ ಗುಳ್ಳು ಅಲ್ಲ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ.
0: ಅಲ್ಲ ಸೂರ್ಯ ಇಷ್ಟೊತ್ತಾದ್ರೂ ಬರದೇ ಇರೋದು ನೋಡಿದ್ರೆ ಇವ್ರ ಮಾತು ನಿಜಾನ ಇರಬಹುದೋ ಏನೋ.
1: ಏಯ್ ಗುಡ್ಡ, ಅಜ್ಜನನ್ನು ರೇಗಿಸ್ಬೇಡ. ಪಾಪ ಅವನೀಗ ಒಂಟಿ. ಅಯ್ಯೋ ಪಾಪ, ಸೂರ್ಯನ್ಗೆ ಎಂತ ಕಷ್ಟ ಬಂತಪ್ಪ.
0: ಸಾಕು ನೀ ಮಳಕ ನಿಲ್ಸಿ.
2: ಯಾಕಜ್ಜ ಸಾಕು, ದಿನ ನೀವೆಲ್ಲ ಸೇರ್ಕೊಂಡು ನನಗ್ ಸಾಕ್ ಮಾಡ್ತಿದ್ರಿ.
1: ಅಜ್ಜ ಅಜ್ಜ ಎಲ್ ಕೂಗ್ತಿದ್ಯಜ್ಜ, ನಮ್ಗೇನು ಕಾಣಿಸ್ತಾನೆ ಇಲ್ವಲ್ಲ.
0: ಮಕ್ಕಳೇ ಹುಷಾರಾಗಿ ಬನ್ನಿ, ಗುಡ್ಡ ಹೆಬ್ಬಾಗಲ ಕಡೆ ಜರಕೊಂಡು ಬಿಟ್ಟಿದೆ. ಎಳು ಬಿದ್ದೀರಿ ಜೋಪಾನ.
1: ಇನ್ನೂ ಸೂರ್ಯ ಯಾಕ್ ಬಂದಿಲ್ಲ?
4: ಚಳಿ ಅಂತ ಬೆಚ್ಚಗೆ ರಗ್ಗೋದ್ಕೊಂಡು ಮಲಗಿರ್ಬೇಕು.
3: ಪಾಪ ಹುಷಾರಿಲ್ವೇನೋ,
1: ಇವತ್ತು ಸೂರ್ಯ ಗ್ರಹಣ ಇರ್ಬೇಕು.
3: ಹೌದಾ ಅಜ್ಜ?
4: ಗ್ರಹಣ ಬಿಡೋದ್ ಯಾವಾಗ ಅಜ್ಜ?
0: ಇದು ಬಿಡೋ ಗ್ರಹಣ ಅಲ್ಲ ಮಕ್ಕಳೇ, ಬಿಡಿಸಬೇಕಾಗಿರೋ ಗ್ರಹಣ.
5: ಬಿಡಿಸಬೇಕಾಗಿರೋ ಗ್ರಹಣ ಅಂದ್ರೆ ಏನಜ್ಜ?
0: ಏನು ಹೇಳಿ ಮಕ್ಕಳೇ, ಸೂರ್ಯನನ್ನ ಯಾರೋ ಸೆರೆ ಹಿಡಿದಿದ್ದಾರಂತೆ.
1: ಸೂರ್ಯನನ್ನು ಸೆರೆ ಹಿಡ್ದಿದಾರ? ಯಾರಜ್ಜ ಸೆರೆ ಹಿಡ್ದಿರೋದು? ಯಾಕಜ್ಜ ಸೆರೆ ಹಿಡ್ದಿರೋದು?
4: ಹಾಗಾದ್ರೆ ಇನ್ಮೇಲೆ ಬೆಳಕೆ ಸಿಗಲ್ವಾ ಅಜ್ಜ?
1: ಒಳ್ಳೆ ಮಜಾ ಆಯ್ತು, ಇನ್ ಸ್ಕೂಲ್ಗೆ ಹೋಗಾಗಿಲ್ಲ, ಮೂಟೆ ತುಂಬಾ ಪುಸ್ತಕ ಹೊತ್ಕೊಂಡು ಹೋಗಾಗಿಲ್ಲ,
4: ಹೋಮ್ವರ್ಕ್ ಮಾಡೋಂಗಿಲ್ಲ,
1: ಶಾಲೆ ಇಲ್ಲ ಅಂದ್ರೆ ಆಟನೂ ಇಲ್ಲ ಓಟನೂ ಇಲ್ಲ.
0: ಅಷ್ಟೇ ಅಲ್ಲ ಮಕ್ಕಳೇ, ನೀವು ಮರ ಹತ್ತೋಕ್ ಆಗೋದಿಲ್ಲ, ಹಣ್ಣು ಕೀಳೋಕ್ ಆಗೋದಿಲ್ಲ, ಈಜೋದು ಆಗೋದಿಲ್ಲ.
1: ಅಯ್ಯೋ ಇದೆಲ್ಲ ನಮ್ಗೆ ಹೊಳಿಲೇ ಇಲ್ವಲ್ಲ ಅಜ್ಜ.
4: ಅಲ್ಲ ಗೆಳೆಯ.

0: ಸೂರ್ಯ ಈ ಕಡೆ ಬಾರದೆ ಆಗ್ಲೇ 2-3 ದಿನ ಆಯ್ತಲ್ಲ,
1: ಎಲ್ಲಿ ಹೋದ್ನ ಏನೋ,
0: ಎಲ್ಲಿ ಹೋಗಲು ಸಾಧ್ಯ? ಆಕ್ಸಿಡೆಂಟ್ ಏನಾದ್ರೂ ಆಗೋಯ್ತಾ?
1: ಹಾಗೇನಾದ್ರೂ ಆಗಿದ್ರೆ ಇಷ್ಟೊತ್ತರ ಆಗಾಗ್ಲೇ ಟಿವಿ ರೇಡಿಯೋದಲ್ಲೆಲ್ಲ ಬರ್ತಿತ್ತಲ್ಲ.
0: ಇನ್ನೂ ಬೆಳಗಾಗೇ ಇಲ್ವಲ್ಲ,
1: ಯಾರೋ ಅಳ್ತಾ ಇದ್ದಾರೆ,
0: ಈ ಕತ್ಲಲ್ಲಿ ಏನೂ ಕಾಣಿಸಲ್ಲ.

0: ಯಾರು ಯಾರು ಮಾತಾಡ್ತಾ ಇದ್ದಾಗಿತ್ತು?
1: ನಾವಜ್ಜ ಚಳಿ ಗಾಳಿ.
0: ಓ, ನೀವ ಚಳಿ ಗಾಳಿ?
1: ಏನಜ್ಜ ಇದು, ಇಷ್ಟು ದಿವಸ ಆದ್ರೂ ಸೂರ್ಯ ಬಂದೇ ಇಲ್ಲ. ಯಾಕಜ್ಜ ಸೂರ್ಯ ಇನ್ನೂ ಬರ್ಲೇ ಇಲ್ಲ?
0: ಆಗಬಾರದಾಗ ಹೋಗಿದೆ. ಸೂರ್ಯನನ್ನ ಸೆರೆ ಹಿಡಿದಿದ್ದಾರಂತೆ.
1: ಯಾರು ಸೆರೆ ಹಿಡ್ದಿದ್ದಾರೆ? ಎಲ್ಲಿಟ್ಟಿದ್ದಾರಂತೆ?
0: ಯಾರು, ಎಲ್ಲಿ, ಹೇಗೆ ಅಂತ ಯಾವುದು ಸರಿಯಾಗಿ ಗೊತ್ತಿಲ್ಲ. ಆದ್ರೆ
1: ಏನಜ್ಜ,
0: ನನಗೆ ಯಾಕೋ ಆ ಗುಡ್ಡದ ಮೇಲೆ ಅನುಮಾನ.
1: ಹೌದು ಅಜ್ಜ, ನನಗೂ ಗುಡ್ಡದ ಮೇಲೆ ಅನುಮಾನ.
0: ಅದರ ಮೇಲೆ ಅನುಮಾನ ಯಾಕೆ ಅಂತಂದ್ರೆ, ಎಂದೂ ಜಾಗ ಬದಲಾಯಿಸಿದ ಗುಡ್ಡ ಈಗ ಹತ್ತ ಕಡೆಗೆ ಜರುಕೊಂಡಿದೆ. ಆ ಗುಡ್ಡ ಜೊತೆಗೆ ಆ ಕಳ್ಳ, ಕತ್ಲು ಇಬ್ರು ಶಾಮೀಲಾಗಿದ್ದಿರಬೇಕು.
1: ಕಳ್ಳ ಶಾಮೀಲ್ ಆಗಿದ್ನ, ಹಾಗಾದ್ರೆ ವಿಷಯ ತಿಳಿಯೋದು ಏನೇನು ಕಷ್ಟವಿಲ್ಲ. ಅಜ್ಜ, ಈ ರತ್ನದ ಕಂಠಾಭರಣ ಎಷ್ಟು ಚೆನ್ನಾಗಿದೆ. ಹಾವಳು ಸರ, ಪಚ್ಚೆ ಉಂಗ್ರ, ನಾಗ್ರು, ಜಡೆ ಬಿಲ್ಲೆನೂ ಇದೆ. ಇದು ವಜ್ರದ ಉಂಗ್ರ ಇರ್ಬೇಕಂಗಿದೆ ನೋಡು. ಚಿನ್ನ ಡಾಬು, ಬೆಳ್ಳಿ ಖಡ್ಗ, ಹರಳಿನ ಬೈತಲೆ ಬಟ್ಟು, ಮಾಟಿ, ಮೂಗ್ತಿ, ಇಷ್ಟೊಂದು ಒಡವೆಗಳನ್ನ ನಾನ್ ಈ ಜನ್ಮದಲ್ಲೇ ಕಂಡಿರ್ಲಿಲ್ಲ. ಕೊಪ್ಪರಿಗೆ ತುಂಬಾ ಒಡವೆಗಳೇ ಇದೆ ಅಜ್ಜ.
0: ನಿಮ್ಮ ನಿಮ್ಮ ಕೈ ಹಿಡಿಯೋ ಅಷ್ಟೊಂದು ಮಾತ್ರ ತಗೊಳ್ಳಿ. ದುರಾಸೆಯಿಂದ ಗಂಟು ಕಟ್ಕೊಳ್ಬೇಡಿ.
2: ಏ ಕಳ್ಳ, ನೀನೀಗ ನಿನ್ ಕಳ್ಬುದ್ದಿ ತೋರಿಸ್ಬಾರ್ದು, ಗೊತ್ತಾಯ್ತಾ?
3: ಅದೇನೋ ಕೊಪ್ಪರಿಗೆ ಒಡವೆ ಅಂತೆ. ಒಂಚೂರ್ ಹಿಂಗ್ ಹೋಗ್ ಹಂಗ್ ಬರ್ತೀನಿ
1: ನೋಡಕ್. ಎಲ್ ಕಾಣುತ್ತೆ
3: ಅವ್ರಿಗೆಲ್ಲ? ಹೇಗ್ ಕಾಣುತ್ತೋ ಅದೇ.
2: ಅವ್ರುಗಳು ಸುಮ್ನೆ ಮಾತಾಡ್ಕೊಳ್ತಿದ್ದಾರೆ.
3: ಹೇಗಾದ್ರೂ ಆಗ್ಲಿ, ಒಂದ್ಸಲ ಸುಮ್ನೆ ನೋಡ್ ಬರ್ತೀನಿ.
1: ಈ ಹೊತ್ತಲ್ಲಿ ನಿನ್ ಆಸೆ ಬುರ್ತನ ತೋರ್ಸ್ಬೇಡ
2: ಪ್ಲೀಸ್. ನೀನು ಈಗ ಅಲ್ಲಿ ಹೋಗ್ಬಾರ್ದು, ಹೋಗ್ಬೇಡ.
3: ಇಲ್ಲ, ನಾನ್ ಹೋಗ್ಲೇಬೇಕು. ಒಂದ್ ಕೊಪ್ಪರಿಗೆ ಒಡವೆ ಎತ್ಕೊಂಡ್ ಬಂದೇ ಬರ್ತೀನಿ.
0: ನಿಧಾನ ಕಳ್ಳಣ್ಣ, ನಿಧಾನ, ಅವಸರ ಮಾಡಬೇಡ.
3: ಏಯ್, ನಿನ್ ಪುರಾಣ ಬೇಡ, ಕೊಪ್ಪರಿಗೆ ಎಲ್ಲಿದೆ ತೋರಿಸು ಬೇಗ.
0: ಒಡವೆ ನೋಡ್ಬೇಕಾದ್ರೆ ಬೆಳಕು ಬೇಕಲ್ವಾ?
3: ನನಗಾದ್ರೆ ಬೆಳಕು ಬೇಕು. ನಿನ್ ಮಕ್ಕಳಿಗೆಲ್ಲ ಹೇಗ್ ಕಾಣಿಸ್ತು?
0: ಓ, ಅದ ಆಗ ಮಿಂಚು ಹುಳುಗಳ ದಂಡೇ ಇತ್ತ ಹೋಯ್ತಲ್ಲ, ಅದ್ರ ಬೆಳಕಲ್ಲಿ ಮಕ್ಕಳು ತಮಗೆ ಬೇಕು ಬೇಕಾದನ್ನೆಲ್ಲ ಆರಿಸ್ಕೊಂಡ್ರು.
1: ಅಜ್ಜ ಅಜ್ಜ, ನಾನು ಈ ಒಡವೆನ ಯಾರಿಗೂ ಕೊಡಲ್ಲ.
0: ಯಾಕೆ ಮಕ್ಕಳ, ನಿಮಗೆ ಇಷ್ಟೊಂದು ದುರಾಸೆ?
1: ಮಕ್ಕಳೇ, ದುರಾಸೆ ಪಡಬಾರ್ದು.
0: ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಅದೆಷ್ಟು ಸಲ ಹೇಳಿದ್ದೀನಿ ನಿಮಗೆ, ಆದ್ರೂ ನೀವು ಹೀಗೆ ಆಡ್ತೀರಲ್ಲ ಮಕ್ಕಳ.
1: ಸರಿ ಅಜ್ಜ, ಸಾರಿ ಅಜ್ಜ.
0: ಪಾಪ ಕಳ್ಳನಂಗೆ ಏನು ಕಾಣ್ತಾ ಇಲ್ಲ. ಅವನಿಗೆ ಒಡವೆ ಬೇಕಾದ್ರೆ ಸೂರ್ಯ ಬರೋವರೆಗೂ ಕಾಯ್ಲೇಬೇಕು.
3: ಸೂರ್ಯ ಬರಲು ಆಗದಂತೆ ಆ ದಿಡ್ಡಿ ಬಾಗಿಲು ಮುಚ್ಚಿ ಬೀಗ ಹಾಕಿದೀವಲ್ಲ, ಇನ್ನೆಲ್ಲಿಂದ ಬರ್ತಾನವನು?
1: ನಮ್ಗೆ ಪ್ಲಾನ್ ಹೊಳಿಲೇ ಇಲ್ವಲ್ಲ.
0: ಸಾಕು ಸಾಕು, ಮಾತಿಳಿಸಿ, ಕೆಲಸ ಆರಂಭಿಸಿ.

0: ಗುಡ್ಡ ಕತ್ಲ ತಳ್ಳೋಣ, ಐಸಾ ಐಸಾ ಗುಡ್ಡನ್ ಕೆಳಗೆ ಸರಿಸೋಣ, ಐಸಾ ಐಸಾ ಕತ್ಲ ನಾಚೆ ನೋಕೋಣ, ಐಸಾ ಐಸಾ ಕಳ್ಳನ್ ಹಿಡಿದು ಬಡಿಯೋಣ, ಐಸಾ ಐಸಾ ಸೂರ್ಯನ್ ಸೆರೆಯನ್ ಬಿಡಿಸೋಣ, ಐಸಾ ಐಸಾ ತಳ್ಳೋಣ ತಳ್ಳೋಣ, ಐಸಾ ಐಸಾ ತಳ್ಳೋಣ ತಳ್ಳೋಣ, ಐಸಾ
1: ತಳ್ಳಿ ಮಕ್ಕಳೇ ತಳ್ಳಿ, ಕತ್ಲೆ ಕಳೆದು ಬೆಳಕನ್ನು ಹರಿಸಿ.
2: ತಳ್ಳಿ ತಳ್ಳಿ ತಳ್ಳಿ.

0: ಸೆರೆ ತೆರೆ ಮಕ್ಕಳ ನಾಟಕ ಕೇಳಿದಿರಿ. ರಚನೆ ಮೀನಾ ಮೈಸೂರು. ಭಾಗವಹಿಸಿದ ಕಲಾವಿದರು ಕೆ ಕೇಶವಮೂರ್ತಿ, ಸಿಎಲ್ ಚಂದ್ರಶೇಖರ್, ವಿ ಜಯಪ್ರಕಾಶ್, ಕುಮಾರಿಯರಾದ ಯು ನಿಧಿ, ಎಚ್ ಡಿ ಚೇತನ ಹಾಗೂ ಎಂಎಸ್ ರಶ್ಮಿ. ನೆರವು ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ವಿಮಾ ಜಗದೀಶ್. ಈ ನಾಟಕ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಸಮಯವಾಗಿದೆ 4:30.
0: ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಲನಚಿತ್ರ ಕಲಾವಿದರು ಹಾಗೂ ಚಿತ್ರ ಸಾಹಿತಿಗಳು ಆದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದ.
2: ಪ್ರಿಯ ಶ್ರೋತೃಗಳೇ, ನೀವೆಲ್ಲ ಸಿನಿಮಾ ನೋಡೋದಕ್ಕೆ ಹೋದಾಗ ಸಾಮಾನ್ಯವಾಗಿ ಪರದೆ ಮುಂದೆ ಕಾಣಿಸುವಂಥ ನಾಯಕ ನಾಯಕಿ ಮುಂತಾದ ಪಾತ್ರಧಾರಿಗಳು, ಹಿನ್ನೆಲೆ ಸಂಗೀತ ಇವುಗಳನ್ನೆಲ್ಲ ಕೇಳಿ ನೋಡಿ ಆನಂದ ಪಡ್ತಿರ್ತೀರಿ. ಆದರೆ ಆ ಸಮಯದಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥ ಎಷ್ಟೋ ಜನ ನಿಮ್ಮ ಕಣ್ಣು ಮುಂದೆ ಬರೋದಿಲ್ಲ. ಇದಕ್ಕೆ ಕಾರಣ ನಿಮಗೆ ಅವರು ಪರಿಚಯ ಇರೋದಿಲ್ಲ. ಇಡೀ ಚಿತ್ರದಲ್ಲಿ ಸಂಭಾಷಣೆಯನ್ನು ಒದಗಿಸಿರ್ತಾರೆ ಅವರು, ಯಾವ ಪಾತ್ರ ಯಾವ ಮಾತಾಡಬೇಕು ಅಂತೇಳಿ ಎಲ್ಲ ಬರೆದಿರ್ತಾರೆ. ಇದ್ರ ಜೊತೆಗೆ ಯಾವ್ಯಾವ ಪಾತ್ರಗಳು ಯಾವ ಥರ ಸಂಭಾಷಣೆ ಹೇಳಬೇಕು ಅನ್ನೋದಕ್ಕೆ ನಿರ್ದೇಶಕರಿಗೆ ಸಹಕಾರಿಯಾಗಿ ಸಹಾಯಕ ನಿರ್ದೇಶಕರು ಕೆಲಸ ಮಾಡಿರ್ತಾರೆ. ಇಂಥವರಲ್ಲಿ ಒಬ್ಬರು ಕುಣಿಗಲ್ ನಾಗಭೂಷಣ್ ಅವರು. ಕುಣಿಗಲ್ ನಾಗಭೂಷಣ್ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ಇವಾಗ ನೋಡಿ, ಸಾಮಾನ್ಯವಾಗಿ ನಮ್ಮ ಶ್ರೋತೃಗಳಿಗೆ ಅಥವಾ ಪ್ರೇಕ್ಷಕರಿಗೆ ಈ ಸಹಾಯಕ ನಿರ್ದೇಶಕರು ಅಥವಾ ಚಿತ್ರ ಸಾಹಿತಿ ಊರುಗಳ ಬಗ್ಗೆ ಅಷ್ಟಾಗಿ ಪರಿಚಯ ಇರೋದಿಲ್ಲ.
3: ಹೌದು ಹೌದು.
2: ಆದ್ದರಿಂದ ನಿಮ್ಮ ಕೆಲವು ಅನುಭವಗಳನ್ನ ಅನಿಸಿಕೆಗಳನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಬೇಕು. ಈಗ ನೋಡಿ, ನೀವು ಚಿತ್ರಕ್ಕೆ ಮೊದಲು ಬಂದಿದ್ದು ಏನಾಗಬೇಕು ಅಂತ ಬಂದಿದ್ರಿ? ಎಲ್ಲರ ಹಾಗೆ ನೀವು ಪಾತ್ರ ಮಾಡಬೇಕು ಅಂತ ಬಂದಿದ್ದೀರಾ ಅಥವಾ ಬೇರೆ ಯಾವುದಾದ್ರು ರೀತಿಯಲ್ಲಿ ನಿಮ್ಮ ಸೇವೆ ಸಲ್ಲಿಸಬೇಕು ಅಂತ ಬಂದಿದ್ದೀರಾ?
3: ನಾನು ಚಿತ್ರರಂಗ ಪ್ರವೇಶ ಮಾಡಿದ್ದು ಹಿನ್ನೆಲೆ ಗಾಯಕ ಆಗಬೇಕು ಅಂತ. ಯಾತಕ್ಕೆ ಅಂದರೆ ಅದಕ್ಕೊಂದು ಕಾರಣ, ನಾನು ನಮ್ಮ ತಂದೆ ಒಳ್ಳೆ ವಯಲಿನ್ ವಿದ್ವಾನ, ಅವರ ಮಗ ಆಗಿರೋದ್ರಿಂದ ನಾನು ತುಂಬ ಚೆನ್ನಾಗಿ ಹಾಡ್ತಾಯಿದ್ದೆ. ಕಾಲೇಜ್ ಡೇಸ್ನಲ್ಲಿ ಸುಮಾರು ಒಂದು 40-50 ಫಸ್ಟ್ ಪ್ರೈಸ್ಗಳು, ಬೆಳ್ಳಿ ಕಪ್ಗಳೆಲ್ಲ ತೊಗೊಂಡಿದ್ದೆ. ಆವಾಗ ಎಲ್ಲರೂ ಚೆನ್ನಾಗಿದೆ ವಾಯ್ಸು ಅಂತ ನಮಗೆ ಹುಮ್ಮಸ್ ಕೊಡ್ತಾಯಿದ್ರು. ಅದರಿಂದಾಗಿ ನಾನು ಹಿನ್ನೆಲೆ ಗಾಯಕ ಆಗಬೇಕು ಅಂತ ಆಸೆಪಟ್ಟು ಸಂಗೀತನೂ ಕಲ್ತ್ಕೊಂಡು ವೀಣೆನೂ ಕಲ್ತ್ಕೊಂಡು, ಆವಾಗ ಮದ್ರಾಸ್ಗೆ ಹೋಗಬೇಕಾದ್ರೆ ನನಗೆ ಯಾರೂ ಪರಿಚಯ ಇರಲಿಲ್ಲ. ಆವಾಗ ವಿಜಯನಗರದ ವೀರಪುತ್ರ ಅಂತ ಒಂದು ಚಿತ್ರ ಬಿಡುಗಡೆ ಆಯಿತು,
2: ನಾಗೇಂದ್ರ ಇದು.
3: ಆವಾಗ ನಾಗೇಂದ್ರ ಅವರಿಗೆ ಮೊದಲನೇ ಶೋ, ಮೊದಲನೇ ಟಿಕೆಟ್ ನಾನೇ ಕೊಟ್ಟು ಹೋಗಿದ್ದು. ಅಂದರೆ ಬೆಳಗ್ಗೆ 4:15 ಕ್ಯೂ ನಿಂತ್ಕೊಂಡು ಫಸ್ಟ್ ಟಿಕೆಟ್ ತೊಗೊಂಡು ನೋಡಿದೆ. ಆವಾಗ ನಾಗೇಂದ್ರ ಅವರು ಬಂದಿದ್ದರು, ಅವ್ರ ಹತ್ರ ಹೋಗಿ ನನ್ನ ಹಾಲ್ ಹೇಳ್ಕೊಂಡೆ, ಈ ಥರ ನಾನು ಹಿನ್ನೆಲೆ ಗಾಯಕ ಆಗಬೇಕು ಅಂತ ಇದ್ದೀನಿ, ನಾನು ದಯವಿಟ್ಟು ನಿಮ್ಮ ಚಿತ್ರದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಪ್ರತಿಯೊಬ್ಬರು ಕೇಳೋ ಹಾಗೆ ನಾನು ಕೇಳಿದೆ. ಆದರೆ ಅವರು ನನ್ನ ಒಂದು ಸ್ಫೂರ್ತಿ ನೋಡಿ, ನೀನು ಈ ಥರ ಬರೀ ಹಿನ್ನೆಲೆ ಗಾಯಕ ಆದರೆ ಯಾವುದು ಆ ಪ್ರಯೋಜನ ಆಗೋಲ್ಲಪ್ಪ, ನೀನು ಯಾವುದಾದ್ರು ಒಂದು ತಾಂತ್ರಿಕತೆಯಲ್ಲಿ ನಿಪುಣತೆ ಪಡ್ಕೊಂಡು ಬಂದರೆ ಅದರಿಂದ ನೀನು ಒಳಗಡೆ ಹೊಕ್ಕು, ನಿನಗೆ ಇಷ್ಟ ಬಂದಿದ್ದನ್ನು ಆರಿಸ್ಕೋಬೋದು ನೀನು ಅಂದರು. ಏನಿದೆ ಆವಾಗ ಅಂತ ಕೇಳಿದ್ದಕ್ಕೆ, ಆವಾಗ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಇದೆ ಎಸ್ ಜೆ ಪಾಲಿಟೆಕ್ನಿಕಲಲ್ಲಿ, ಅಲ್ಲಿ ಡಿಪ್ಲೊಮಾ ಮಾಡ್ಕೊಂಬಾ, ಕ್ಯಾಮ್ರಾಮನ್ ಆಗಿ ಬಾ, ಆವಾಗ ಅಲ್ಲಿ ಒಳಗಡೆ ಹೋದ್ಮೇಲೆ ನಿಂಗೆ ಯಾವ್ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಆರಿಸ್ಕೋಬೋದು ಅಂತ ಹೇಳಿದರು. ಅದರಿಂದ ಪ್ರಯತ್ನಪಟ್ಟು ಎಸ್ ಜೆ ಪಾಲಿಟೆಕ್ನಿಕಲಲ್ಲಿ 1961 ನಾನು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋವಿಂದ ನಿಹಲಾನ್ ಅಂತ ಇವತ್ತಿನ ಸಹ ಪ್ರಖ್ಯಾತ ಕ್ಯಾಮ್ರಾಮನ್ನು ನಿರ್ದೇಶಕರಾಗಿರುವಂಥವ್ರು, ಅವರು ನನ್ನ ಕ್ಲಾಸ್ಮೇಟು, ಅವರು ನಾನು ಅಕ್ಕಪಕ್ಕದಲ್ಲೇ ಕೂತ್ಕೋತಾ ಇದ್ವಿ. ಆ ಥರ ಅವ್ರ ಜೊತೇಲಿ ಇದ್ದುಕೊಂಡು 3 ಡಿಪ್ಲೊಮಾ ಸಿನಿಮಾಟೋಗ್ರಫಿ ಮಾತುಕೊಂಡು ಮದ್ರಾಸ್ಗೆ ಹೋದೆ. ಮದ್ರಾಸ್ಗೆ ಹೋಗಿ ಸುಮಾರು 2 ಕಾಲ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್, ಹಾರ್ಮೋನಿಯಂ

0: ಆ ಒಂದು ಡೈಲಾಗ್ ಹೇಳ್ಕೊಡೋವಾಗ, ಆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋವಾಗ ನನ್ನ ಹುಮ್ಮಸ್ಸು, ನನ್ನ ಉತ್ಸಾಹ ಅದೆಲ್ಲ ನೋಡಿ ರಾಜ್ಕುಮಾರ್ ಅವರಿಗೆ ನಾನು ಭಾಳ ಮೆಚ್ಚುಗೆ ಆಗಿ ಅಲ್ಲಿಂದ ಅವರ ಸುಮಾರು 27 ಚಿತ್ರಗಳಿಗೆ, ಅಂದರೆ ಸಿಪಾಯಿ ರಾಮು, ಬಂಗಾರದ ಮನುಷ್ಯ, ಕುಲಗೌರವ, ಚಕ್ರತೀರ್ಥ, ಈ ಚಿತ್ರಗಳಿಗೆಲ್ಲ ನಾಗಭೂಷಣ ಬೇಕು, ನಾಗಭೂಷಣ ಬೇಕು ಅನ್ನೋ ಲೆವೆಲ್ಗೆ ನಾನು ಅವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಸುಮಾರು 74ನೇ ಇಸ್ವಿವರೆಗೂ ಸಹ ನಿರ್ದೇಶಕನಾಗಿ ದುಡಿದೆ. ಆ ಸಹ ನಿರ್ದೇಶನ ಆದಮೇಲೆ ನಾನು 2 ಚಿತ್ರ ನಿರ್ದೇಶನ ಮಾಡಿದೆ.
1: ಯಾವ್ಯಾವ ಚಿತ್ರಗಳು?
0: ಬಾಳು ಜೇನು ಅಂತ, ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತನ ಫಸ್ಟ್ ಕನ್ನಡ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ನಾನು. ನಂದು ಚಿತ್ರ ಬಿಡುಗಡೆ ಆಗೋದು ತಡವಾಯಿತು, ಆದ್ದರಿಂದ ಆ ಹೆಸರು ಬೇರೆಯವ್ರಿಗೆ ಹೋಯಿತು. ಆ ರಜನಿಕಾಂತ್ ಹಾಕೊಂಡು ಬಾಳು ಜೇನು ಅಂತ ಮಾಡಿದೆ. ಆಮೇಲೆ ಆಶೀರ್ವಾದ ಅಂತ ಒಂದು ಮಾಡಿದೆ. ಅವೆರಡು ನಿರ್ದೇಶಕನದಲ್ಲಿ ಭಾಳ ಅಚ್ಚುಮೆಟ್ಟಿಗೆ ಪ್ರಶಂಸೆ ಗಳಿಸಿದ್ರು ಕೂಡ ಗಲ್ಲಾಪೇಟೆಯಲ್ಲಿ ಯಶಸ್ವಿ ಆಗಲಿಲ್ಲ, ಅದರಿಂದ ನನ್ನ ನಿರ್ದೇಶನಕ್ಕೆ ಯಾರೂ ಬುಕ್ ಮಾಡಲಿಲ್ಲ. ಮತ್ತು ಆಗ ಆ ಚಿತ್ರದಲ್ಲಿ ಬರ್ತಕ್ಕಂಥ ಸಂಭಾಷಣೆಗಳ ಬಗ್ಗೆ ಜನಗಳು ಮೆಚ್ಚುಗೆ ಸೂಚಿಸಿದ್ರು. ಆಗ ನಿರ್ಮಾಪಕರುಗಳೆಲ್ಲ, ನೀನು ಸಂಭಾಷಣೆ ಬರ್ಕೊಡೋದಾದರೆ ನಮ್ಮ ಪಿಕ್ಚರ್ ನೀ ಕೆಲಸ ಮಾಡಪ್ಪ ಅನ್ನೋ ಥರ ಹೇಳಿದರು. ಆವತ್ತಿಂದ ಆಚೆಗೆ ಸಿರಿತನಕ್ಕೆ ಸವಾಲು, ಸಾಹಸ ಸಿಂಹ, ನಾಗಕಾಳ ಭೈರವ, ಚಿನ್ನದಂಥ ಮಗ, ಇವಾಗ 100 ದಿವಸ ಹೃದಯ ಗೀತೆ, ಈ ಥರ ಸುಮಾರು 80 ಚಿತ್ರಗಳಿಗೆ ಕೇವಲ ಸಂಭಾಷಣೆಗಾರನಾಗಿಯೇ ಮುಂದುವರೆದೆ. ಆವಾಗ ನನಗನ್ನಿಸ್ತು, ಇಲ್ಲದೇ ಇರೋ ಅನ್ನ ಹುಡುಕೊಂಡು ಹೋಗಿ ಒದ್ದಾಡ್ತಾ ಇದ್ದೆ ಇಷ್ಟು ವರ್ಷ, ನನ್ನ ಅನ್ನ ಎಲ್ಲಿದೆ ಅಂದರೆ ಪೇಪರು ಪೆನ್ನಲ್ಲಿದೆ ಅಂತ ತಿಳ್ಕೊಂಡು ಆವತ್ತಿಂದ ಪೇಪರು ಪೆನ್ನು ಬಟ್ಟೆಯಾಗಿ ಹಿಡ್ಕೊಂಡು ಆವತ್ತಿಂದ ನನ್ನ ಅಲ್ಲದ ಅನ್ನ ತಿನ್ಕೊಂಡು ಕನ್ನಡ ಪ್ರೇಕ್ಷಕರಿಗೆಲ್ಲ ಡೈಲಾಗ್ಸ್ ಬರ್ಕೊಡ್ತಾ ಇವತ್ತು ಕಾಲ ಕಳೀತಾ ಇದ್ದೀನಿ.
1: ನೋಡಿ, ಈಗ ಸಂಭಾಷಣೆ ಬರೆಯುವಂಥವನ ಪಾತ್ರ ಏನು ಇಡೀ ಚಿತ್ರದಲ್ಲಿ? ಯಾಕೆಂದರೆ ನಮ್ಮ ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಚಿತ್ರ ಸಾಹಿತಿ ಆಗಲಿ ಅಥವಾ ಸಂಭಾಷಣೆ ಬರೆಯೋರ ಒಂದು ಪಾತ್ರ ಏನು. ಚಿತ್ರದ ಒಂದು ಚಿತ್ರೀಕರಣ ಮಾಡೋದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ಮಾಡ್ತಾರೆ, ಆದರೆ ಸರಿಯಾದಂಥ ಒಂದು ಸ್ಕ್ರಿಪ್ಟ್ ಇದ್ದರೆ ಅಥವಾ ಸಂಭಾಷಣೆ ಸರಿಯಾಗಿ ರೆಡಿಯಾಗಿದ್ದರೆ ಚಿತ್ರ ಯೋಜಿತ ರೀತಿಯಲ್ಲಿ ನಡೆಯುತ್ತೆ ಅಂತೇಳಿ ಎಲ್ಲರ ನಂಬಿಕೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಪೂರ್ತಿ ಸಂಭಾಷಣೆಯನ್ನು ನೀವು ಸಿದ್ಧಪಡಿಸಿರ್ತೀರ, ಅದಕ್ಕೆ ತಯಾರಿ ಹೇಗೆ ಮಾಡ್ತೀರ ಒಂದು ಯಾವುದೇ ಒಂದು ಚಿತ್ರಕ್ಕೆ ಒಪ್ಪಿಕೊಂಡ್ರೆ?
0: ಹೌದು, ಈಗ ಏನಾಗುತ್ತೆ ಅಂದರೆ ಮೊದಲು ಹಿಂದಿನ ಕಾಲದಲ್ಲಿ ಮೂಕಿ ಚಿತ್ರ ಅಂತ ಬರ್ತಿತ್ತು, ಆವಾಗ ಸಂಭಾಷಣೆ ಏನು ಬೇಕಾಗಿರಲಿಲ್ಲ, ಬರೀ ಚಿತ್ರಕತೆ ಮಾತ್ರ ಇದ್ಬಿಟ್ಟು ಸಾಕಾಗ್ತಿತ್ತು, ಅದ್ರ ಪ್ರಕಾರ ಆ್ಯಕ್ಷನ್ ತಗೋತಾ ಇದ್ರು. ಆದರೆ ಟಾಕಿ ಚಿತ್ರ ಬಂದಮೇಲೆ ಒಬ್ಬೊಬ್ಬ ಕಲಾವಿದರು ಕೂಡ ಅವನು ಮಾತಾಡೋ ಭಾವ, ಆ ಒಂದು ಮಾತಾಡೋ ಭಾಷೆ, ಆ ಒಂದು ಧ್ವನಿ ಅನ್ನೋದು ಪ್ರೇಕ್ಷಕರ ಕಿವಿಗೆ ಮುಟ್ಟುತ್ತದೆ. ಆ ಕಿವಿಗೆ ಮುಟ್ಟುವಾಗ ಆ ಮಾತು ಧ್ವನಿ ಯಾವಾಗ ಬಂತು ಅದಕ್ಕೆ ಸಂಭಾಷಣೆ ಅಂತ ಬಂತು. ಈ ಸಂಭಾಷಣೆ ಹೇಗೆ ಬರಿತೀವಿ ಹಾಗಂತ ಕೇಳ್ಬೋದು, ಕೇಳ್ತಿದ್ದೀರಾ? ಅದಕ್ಕೆ ಏನಪ್ಪ ಅಂದರೆ, ಈಗ ಒಬ್ಬ ನಿರ್ಮಾಪಕರು ಒಂದು ಕತೆ ತೊಗೊಂಬರ್ತಾರೆ, ಅಥವಾ ಒಬ್ಬ ನಿರ್ಮಾಪಕರು ನಾವು ಪಿಕ್ಚರ್ ತೆಗಿಬೇಕು ಅಂತಲೂ ಬರ್ತಾರೆ. ಆವಾಗ ಈ ಒಂದು ಕತೆ ಚೆನ್ನಾಗಿರುತ್ತೆ ಅಥವಾ ಒಂದು ಯಾವುದೋ ಒಂದು ಪುಸ್ತಕ ಓದಿರ್ತೀವಿ ನಾವೆಲ್ಲೋ, ಇದು ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದ್ರೆ ಆವಾಗ ಅದಕ್ಕೆ ಕೂತ್ಕೊಂಡು ಫಸ್ಟು ಚಿತ್ರಕತೆ ಅಂತ ಮಾಡ್ತೀವಿ. ಆ ಚಿತ್ರಕತೆಗೆ ಈ ಸಿನಿಮಾ ಅನ್ನೋದು ನಂದು ಒಬ್ಬಂದೇ ಕೆಲಸ ಅಂತಲ್ಲ, ಇದು ಇಟ್ಸ್ ಎ ಯೂನಿಟ್ ವರ್ಕ್ ಅಂತ. ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಸುಮಾರು ಒಂದು 100 ಜನ ತಾಂತ್ರಿಕರಿದ್ರೆ ಆ 100 ಜನರ ಶ್ರಮ ಸಾಧನೆಯೇ ಒಂದು ಚಿತ್ರ ಆಗತ್ತೆ. ಇದು ಯಾರೊಬ್ಬರು ಸ್ವತ್ತು ಅಲ್ಲ. ಆ ರೀತಿ ಅಂದಾಗ ಸಂಭಾಷಣೆಗಾರನಾಗಿ ಈ ಚಿತ್ರಕತೆ ರೆಡಿ ಮಾಡಿಕೊಡ್ತಾರೆ. ಕೊಟ್ಟಾಗ ಏನು ಮಾಡೋದು, ಈ ಪಾತ್ರ ಹೀಗೆ ಅಂತ ನಾವು ಡಿಸ್ಕಷನ್ ಮಾಡಿದಾಗ ಈ ಪಾತ್ರಕ್ಕೆ ಈ ಥರ ಸಂಭಾಷಣೆ ಬರೆದ್ರೆ ಚೆನ್ನಾಗಿರುತ್ತೆ, ನಮ್ಮ ಪ್ರೇಕ್ಷಕರು ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಯಾ ಪಾತ್ರಗಳಲ್ಲಿ ತಲ್ಲೀನಾಗಿ ಮೈಮರೆತು ಆ ಡೈಲಾಗ್ಸ್ನ ಬರಿತೀನಿ. ಆ ಡೈಲಾಗ್ಸು ಆ ಕಲಾವಿದರುಗಳು ಆ ತೆರೆ ಮೇಲೆ ಹೇಳಿದಾಗ ಅದನ್ನು ಪ್ರೇಕ್ಷಕರ ಕಿವಿ ಮುಟ್ಟಿದಾಗ ಆ ಪ್ರೇಕ್ಷಕರು ಕೊಡೋ ಉತ್ಸಾಹ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಡೈಲಾಗ್ ಬರೀಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿ ಇವತ್ತು ದಿವಸ ಆ ಥರ ಡೈಲಾಗ್ ಬರಿತಿದ್ದೀನಿ. ನಾನು ಪ್ರತಿ ಪಿಕ್ಚರ್ಗೂ ಬರ್ಕೊಡ್ಬೇಕಾದ್ರೆ ಇವತ್ತೊಂದು ಸೀನ್ ಬರ್ಕೊಡೋದು, ನಾಳೆ ಇನ್ನೊಂದು ಸೀನ್ ಬರ್ಕೊಡೋದು, ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂತಂದರೆ ಇಲ್ಲೊಂದು ಒಂದು ಭಾವನೆ ಇರುತ್ತೆ, 2 ದಿವಸ ಆದಮೇಲೆ ಇನ್ನೊಂದು ಥರ ಬದಲಾಗ್ಬೋದು. ಅದರಿಂದ ಮೊದಲು ಕತೆ ಹೇಳಿದ ತಕ್ಷಣ, ಚಿತ್ರಕತೆ ಹೇಳಿದ ತಕ್ಷಣವೇ ಮೊದಲನೇ ಸೀನಿಂದ ಶುಭಂವರೆಗೂ ಎಲ್ಲ ಡೈಲಾಗ್ಸ್ಗಳು ಬರೆದು ಅದನ್ನು ನಿರ್ಮಾಪಕರು, ನಿರ್ದೇಶಕರು ಹಾಗೂ ಸಹ ನಿರ್ದೇಶಕರು 3 ಜನ ಮುಂದೆ ಕೂರಿಸ್ಕೊಂಡು ಅವರಿಗೆ ಫುಲ್ ಮಾನೋ ಆ್ಯಕ್ಟಿಂಗ್ ಅಂತ ಮಾಡ್ತೀನಿ. ಅಂದರೆ ದಿನೇಶ್ ಮಾತಾಡಿದಾಗೂ ಮಾತಾಡ್ತೀನಿ, ಉಮಾಶ್ರೀ ಮಾತಾಡಿದಾಗೂ ಮಾತಾಡ್ತೀನಿ, ಹೀರೋ ಮಾತಾಡಿದಾಗೂ ಮಾತಾಡ್ತೀನಿ, ಹೀರೋಯಿನ್ ಮಾತಾಡಿದಾಗೂ ಮಾತಾಡ್ತೀನಿ, ಕೋಪದಿಂದ ವಿಲನ್ ಮಾತಾಡಿದಾಗೂ ಮಾತಾಡ್ತೀನಿ. ಅಂದರೆ ಒಬ್ಬಟ್ಟು 2.5 ಗಂಟೆ ಕಾಲ ಫುಲ್ ಚಿತ್ರನ ಮಾನೋ ಆ್ಯಕ್ಟಿಂಗ್ ಮಾಡಿ ಆವಾಗ ಈ ಭಾವನೆಯನ್ನು ನಾನು
1: ಬರೀ ಮಾತಿನ ರೂಪದಲ್ಲೇ
0: ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಡೈಲಾಗ್ಗಳು, ಆ ಪಿಕ್ಚರ್ ವಿಜುವಲೈಸ್ ಮಾಡ್ಕೋತಾ ಇರ್ತಾರೆ. ಆವಾಗ ಏನಾಗುತ್ತೆ, ಕೆಲವರಿಗೆ ಇದು ಜಾಸ್ತಿ ಆಯಿತು ಅಂತಂತಾರೆ, ಆವಾಗ ಅದನ್ನು ಕಮ್ಮಿ ಮಾಡ್ಕೊಡೋದು, ಇವಾಗ ಇದು ಕರೆಕ್ಟಾಗಿದೆ ಅಂತಂತಾರೆ, ಅದನ್ನು ಅದೇ ಥರ ತೆಗಿತಾರೆ. ಇದು ನನ್ನ ರೀತಿಯಲ್ಲಿ ಈಗ ಈ ಒಂದು ಚಿತ್ರ ನೋಡ್ಬೇಕಾದ್ರೆ ಸಂಭಾಷಣೆ ಅನ್ನೋದು ಮುಖ್ಯ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದ್ರಿಂದ ಆ ಮುಖ್ಯವಾದಂಥ ಒಂದು ಸಂಘಟನೆನ ಘಟನೆನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ನಿರ್ದೇಶ ಅದೇ ಭಾವನೆಯಲ್ಲಿ ಕಲಾವಿದರ ಕಲ್ಲಿ ಹೇಳಿಸುತ್ತಾರೆ, ಆ ಹೇಳಿಸಿದ್ದನ್ನು ಪ್ರೇಕ್ಷಕರು ಮೆಚ್ಕೋತಾರೆ. ಇದು ನನ್ನ ರೀತಿ.
1: ಇವಾಗ ನೋಡಿ, ಅನೇಕ ರೀತಿಯ ನಿರ್ಮಾಪಕರು ಚಿತ್ರಗಳನ್ನ ತೆಗಿತಾ ಇರ್ತಾರೆ, ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ರೀತಿಯ ತಮ್ಮದೇ ಆದ ಶೈಲಿಯಲ್ಲಿ ತೆಗಿತಾ ಇರ್ತಾರೆ. ಹೀಗಾಗಿ ಬೇರೆ ಬೇರೆ ನಿರ್ದೇಶಕರು ನಿಮ್ಗೆ ಗೊತ್ತಾಗಿರ್ತಾರೆ ಯಾವ್ಯಾವ ನಿರ್ದೇಶಕರು ಯಾವ ಥರ ತೆಗಿತಾರೆ, ಯಾವ್ಯಾವ ಕಲಾವಿದರು ಯಾವ ಪಾತ್ರಗಳನ್ನ ಯಾವ ಥರ ಮಾಡಬಲ್ಲರು ಅಂತ. ಸೊ ಹೀಗಾಗಿ ಆಯಾ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಮತ್ತು ಕಲಾವಿದರಿಗೆ ಅತ್ಯಂತ ಚೆನ್ನಾಗಿ ಹೊಂದುವಂಥ ಒಂದು ಸುವರ್ಣ ಮಾಧ್ಯಮ ರೀತಿಯಲ್ಲಿ ನೀವು ಸಂಭಾಷಣೆಯನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಈ ರೀತಿ ಎಲ್ರಿಗೂ ಹೊಂದಿಕೆ ಆಗಬೇಕಾದ್ರೆ ನಿಮಗೆ ಯಾವ ರೀತಿಯ ಹೊಂದಿಕೆ ಮಾಡುವಂಥ ಒಂದು

0: ಪ್ರಭಾವ ಹೇಗೆ ಸೃಷ್ಟಿಸ್ಕೊಳ್ತೀವಿ?
1: ಅದೇ ಸಂಭಾಷಣೆಗಾರನ ವಿಶೇಷತೆ ಅಂದರೆ ಅವನು ಪರಕಾಯ ಪ್ರವೇಶ ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಅಂದರೆ ಒಬ್ಬ ನಿರ್ದೇಶಕನಾಗಿ ಅವನ ಹೃದಯದಲ್ಲಿ ಅಡಗಬೇಕು, ಒಬ್ಬ ಕಲಾವಿದನಾಗಿ ಅವನ ಹೃದಯದಲ್ಲಿ ಆ ಸಂಭಾಷಣೆ ಬರಿತೀನಿ. ಈಗ ಉದಾಹರಣೆಗೆ ಒಂದು ದೃಶ್ಯವನ್ನು ತಗೊಳ್ತೀವಿ. ಆ ದೃಶ್ಯವನ್ನು ತೊಗೊಂಡಾಗ ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾರ್ಯಾರು ಬರ್ತಾರೆ ಅನ್ನೋದನ್ನು ಮನಸ್ಸಿನಲ್ಲಿ ತಗೊಳ್ತೀವಿ. ಇವಾಗ ದಿನೇಶ್ ಬರ್ತಾರೆ, ಉಮಾಶ್ರೀ ಬರ್ತಾರೆ, ಈ ಥರ ಸತ್ಯಭಾಮ ಅವರು ಬರ್ತಾರೆ. ಈ ಒಂದು ಬಂದಾಗ ಇವರು ಈ ಥರ ಮಾತಾಡ್ತಾರೆ, ಈ ಶೈಲಿಯಲ್ಲಿ ಮಾತಾಡಿದ್ರೆ ಆವಾಗ ಜನಗಳಿಗೆ ಒಪ್ಕೊಳ್ತಾರೆ ಅಂದ್ಬಿಟ್ಟು ಅವ್ರದೇ ಆದ ಒಂದು ರೀತಿಯಲ್ಲಿ ಆ ಸಂಭಾಷಣೆ ಬರಿತೀನಿ. ಅದೇ ಇವಾಗ ನಾಯಕ ವಿಷ್ಣುವರ್ಧನ್ ಅವರು ಒಂದು ಎಮೋಷನ್ ಅಂತ ಹೇಳ್ತಾರೆ, ಕೋಪಾಗ್ನಿಯಿಂದ ಮಾತಾಡೋಂಥ ಮಾತಿನ ಸನ್ನಿವೇಶ ಬರುತ್ತೆ. ಆಗ ಮಾಮೂಲಿ ಡೈಲಾಗ್ ಬರ್ತು ಅಂದರೆ ಅವರ ರಸಿಕರಿಗೆ ಮೆಚ್ಚುಗೆ ಆಗೋಲ್ಲ. ಆ ವಿಷ್ಣುವರ್ಧನ್ ಸ್ಟೈಲೇ ಒಂದಿದೆ. ಆ ರೀತಿ ಮಾತಾಡಿದಾಗ ಏನಾಗುತ್ತೆ, ಜನಗಳು ಚಪ್ಪಾಳೆ ತರ್ತಾರೆ. ಆ ಚಪ್ಪಾಳೆ ಅವರು ಎಷ್ಟು ಹೊಡಿತಾರೋ ಅಷ್ಟು ನಮಗೆ ಸಂತೋಷ, ಅಷ್ಟು ನಮಗೆ ತೃಪ್ತಿ ಸಿಗುತ್ತೆ. ಈ ರೀತಿ ಒಂದೊಂದು ಪಾತ್ರದಲ್ಲೂ ಇವನ ಜವಾನನ ಪಾತ್ರ ಮಾಡಿದ ಕೂಡ ಅದರಲ್ಲೂ ಸಾಹಿತಿ ಅದನ್ನು ಐಕ್ಯವಾಗಿ ಪರಕಾಯ ಪ್ರವೇಶ ಮಾಡಿ ಬರೆದಾಗ ನಿಜವಾಗ್ಲೂ ಚಿತ್ರ ಅದು ತನ್ನ ಒಂದು ಮಾಡಿದ ಕರ್ತವ್ಯನೂ ಒಂದು ಇದಾಗತ್ತೆ, ಅದರಿಂದ ಜನ ಮೆಚ್ಚುಗೆಯೂ ಸಿಕ್ಕತ್ತೆ ಅನ್ನೋದು ನನ್ನ ಒಂದು ಸ್ವಂತ ಅನುಭವದ ಮಾತು.
2: ನಾಗಭೂಷಣರೇ, ಒಂದು ಪ್ರಶ್ನೆ ಕೇಳಬೇಕು ಅಂತ ನಿಮಗೆ. ಇವಾಗ ನೀವು ಹೇಳಿದ್ರೆ ಎಲ್ಲ ಪಾತ್ರಗಳಿಗೂ ನ್ಯಾಯವನ್ನು ಒದಗಿಸುವ ಹಾಗೆ ಆ ಪಾತ್ರಗಳನ್ನು ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಗಳಿಗೆ ಸಂಭಾಷಣೆಯನ್ನು ಸೃಷ್ಟಿ ಮಾಡ್ತೀರಿ ಅಂತ. ಆದರೆ ಒಂದು ಮಾತನ್ನು ಕೇಳಿದ್ರೆ ತಪ್ಪು ತಿಳ್ಕೊಬೇಡಿ, ಭಾಳಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ನಾಯಕ ಪಾತ್ರಧಾರಿಗೋ ನಾಯಕಿ ಪಾತ್ರಧಾರಿಗೋ ಹೆಚ್ಚಿನ ಒಂದು ಪ್ರಾಮುಖ್ಯತೆ ದೊರೆಯಬೇಕಾದ ಸಹಜ ನಿಜ. ಆದರೆ ಒಂದೊಂದು ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಪೋಷಕ ಪಾತ್ರಗಳಾಗಲಿ ಅಥವಾ ಒಂದು ಚಿಕ್ಕ ಪಾತ್ರವಾಗಲಿ ಆ ಪಾತ್ರಗಳಿಗೆ ಸ್ವಲ್ಪವಾದರೂ ಇರುವಂಥ ಅವಕಾಶವನ್ನು ಮೀರಿಸ್ಬಿಡುತ್ತೆ ಇವರ ಪಾತ್ರಗಳು, ಆ ಒಂದು ಅವಕಾಶವನ್ನು ಎಳ್ಕೊಂಡ್ಬಿಡುತ್ತೆ. ಇದ ರೀತಿಲಿ ಒಂದು ರೀತಿಲಿ ಕೆಲವು ಪಾತ್ರಗಳಿಗೆ ಅನ್ಯಾಯ ಒದಗಿಸಿದಾಗ ಆಗಲಿಲ್ಲ.
1: ಇಲ್ಲ, ಹಾಗಾಗೋದಿಲ್ಲ. ಯಾತಕ್ಕೆ ಅಂತಂದರೆ ಈಗ ಒಂದು ಒಬ್ಬನ ವ್ಯಕ್ತಿನ ನಾವು ಒಳ್ಳೆಯವನು ಅಂತ ತೋರ್ಬೇಕಾದ್ರೆ 10 ಜನದ ಸಪೋರ್ಟಿಂಗ್ ಇಟ್ಕೊಂಡಿರಬೇಕು. ಆ ಥರ ಒಂದು ಇವನ ಜವಾನನ ಕ್ಯಾರೆಕ್ಟರ್ ಆಗಲಿ ಅಥವಾ ಒಂದು ಅಡಿಗೆ ಭಟ್ಟನ ಕ್ಯಾರೆಕ್ಟರ್ ಆಗಲಿ, ಅವನ ಮಾತಾಡಿದ್ರೆ ಆ ಮಾತಾಡಿದ ಒಂದು ಎಲಿವೇಷನ್ ಆಗುತ್ತೆ ಇವನ ಹೀರೋ ಕ್ಯಾರೆಕ್ಟ್ರು, ಅದನ್ನು ತೊಗೊಂಬರ್ತೀವಿ ಅಷ್ಟೇ ಹೊರತು ಅವನ ಕಳಪೆ ರೀತಿಯಲ್ಲಿ ಏನು ತರೋಕ್ಕೆ ಸಾಧ್ಯವೇ ಇಲ್ಲ. ಅವಾಗ ಒಬ್ಬ ದುರ್ಗುಣ ಇರೋವಂಥ ವಿಲನ್ ತೋರಿಸ್ತೀವಿ, ಆ ವಿಲನ್ ಎದುರುಗಡೆ ಹೀರೋ ನಿಂತಿರ್ತಾನೆ. ಅವಾಗ ದುರ್ಗುಣ ಆಗಿರೋಂಥವನ್ನ ನಾವು ಎಲಾಬ್ರೇಟ್ ಮಾಡಿದ್ರೇನೆ. ಇವಾಗ ರಾವಣ ಇದ್ದರೆ ತಾನೇ ರಾಮನಿಗೆ ಹೆಸರು, ರಾವಣ ಇಲ್ಲದೆ ರಾಮನಿಗೆ ಏನು ಹೆಸರು ಬರ್ತಿತ್ತು? ಆ ಥರ ಒಬ್ಬ ವ್ಯಕ್ತಿ ಒಳ್ಳೆತನ ತೋರಿಸ್ಬೇಕಾದ್ರೆ 10 ಜನ ಕೆಳಗಡೆ ಇದ್ದೇ ಇರಬೇಕು. ಆ ಒಂದು ರೀತಿಯಲ್ಲಿ ಭಾವನೆಯಲ್ಲಿ ನಾವು ಬರಿತೀವಿ. ಅಂದರೆ ಪ್ರತಿ ಚಿತ್ರದಲ್ಲೂ ಪ್ರತಿ ದೃಶ್ಯದಲ್ಲೂ ಆ ದೃಶ್ಯಕ್ಕೂ ಆ ಚಿತ್ರದ ಕಥೆಗೂ ಹೊಂದಾಣಿಕೆ ಆಗುವಂಥ ಡೈಲಾಗ್ ಬರಿತೀವಿ ಅಷ್ಟೇ ಹೊರತು ಸಂಬಂಧ ಇಲ್ದಿರೋ ಡೈಲಾಗ್ ಬರೆದ್ರೆ ಜನ ನೋಡೋದಿಲ್ಲ.
2: ಇವಾಗ ನೀವು ಹೇಳಿದ್ದೇನು ಅಂತಂದರೆ ಒಂದು ಪಾತ್ರ ಬಿಳಿ ಆಗಬೇಕು ಅಂದರೆ ಅನೇಕ ಪಾತ್ರಗಳು ಕಪ್ಪಿರಬೇಕು, ಬಿಳಿ ಎದ್ದು ಕಾಣಬೇಕು ಅಂದರೆ ಕಪ್ಪಿರಬೇಕು,
1: ಕಪ್ಪಿರಬೇಕು, ಹೌದು
2: ಇರಬೇಕು ಅಂತ ನೀವು ಹೇಳಿದ್ರಿ. ನಾನು ಕೇಳಿದ್ದು ಏನು ಅಂತಂದರೆ ಇವಾಗ ಎಷ್ಟೋ ಪಾತ್ರಗಳಿರುತ್ತೆ ಒಂದು ಚಿತ್ರದಲ್ಲಿ, ಒಂದು ದೃಶ್ಯದಲ್ಲಿ ಎಷ್ಟೋ ಪಾತ್ರಗಳು ಬರುತ್ತೆ. ಮುಖ್ಯ ಪಾತ್ರಗಳ ಮೇಲೆ ಹೆಚ್ಚಾಗಿ ಕೇಂದ್ರೀಕೃತವಾಗುತ್ತೆ ವ್ಯವಸ್ಥೆಯಲ್ಲಿ, ಇರಲಿ ಸಹಜ. ಆದರೆ ಒಂದೊಂದು ಸಲ ಸಣ್ಣ ಪಾತ್ರದಲ್ಲೂ ಸಹ ಕೆಲವು ಸಣ್ಣ ಕಲಾವಿದರು ಅಭಿನಯಿಸಿರ್ಬೇಕಾದ್ರೆ, ಚಿಕ್ಕ ಕಲಾವಿದರು ಅಭಿನಯಿಸಿರ್ಬೇಕಾದ್ರೆ ಅವರ ಕೆಲವೊಂದು ಸಂಭಾಷಣೆ ಆಗಲಿ ಕೆಲವೊಂದು ಮಾತಿನಿಂದ ಕ್ಲಿಕ್ ಆಗುವಂಥ ಸಾಧ್ಯತೆಗಳಿರುತ್ತೆ.
1: ಹೌದು,
2: ಕೆಲವೊಂದು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳು ಕೆಲವೇ ಸೆಕೆಂಡ್ಗಳು ಕಾಣಿಸ್ಕೊಂಡ್ರೂ ಅದರ ಪ್ರಭಾವ ಬಹಳ ಚೆನ್ನಾಗಿ
1: ಮೂಡುತ್ತೆ.
2: ಆದರೆ ಇಂಥ ಅವಕಾಶಗಳು ಹೆಚ್ಚಿಗೆ ಇರೋದಿಲ್ಲ.
1: ಇರುತ್ತೆ ಇರುತ್ತೆ, ಇಲ್ಲ ಅಂತಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಇರುತ್ತೆ ಅಷ್ಟೇ. ಈಗ ಆ ಪಾತ್ರದಿಂದ ಏನಾದರೂ ವಿಶೇಷತೆ ಇರಬೇಕು ಅಂತ ಇದ್ದರೆ ಅದು ಬೆಳವಣಿಗೆ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ಮನೆಯೊಳಗೆ ಒಬ್ಬನ ಮೇಲೆ ಏನೋ ಒಬ್ಬ ಅಡುಗೆ ಭಟ್ಟನ ತೋರಿಸ್ತೀವಿ, ಆ ಅಡುಗೆ ಭಟ್ಟನ ತೋರಿಸಿದಾಗ ಅವನ ಮೇಲೆ ಕೇಂದ್ರೀಕೃತ ಮಾಡಿರ್ತೀವಿ, ಹೀರೋನು ಡಮ್ಮಿ ಮಾಡಿರ್ತೀವಿ. ಯಾಕೆಂದರೆ ಯಾವುದೋ ಒಂದು ದೃಶ್ಯದಲ್ಲಿ ಅವನ ಒಂದು ಒಳ್ಳೆತನನೋ ಅಥವಾ ಒಂದು ಕೆಟ್ಟತನನೋ ಅದು ಹೊರಹೊಮ್ಮಬೇಕು, ಅದಕ್ಕೋಸ್ಕರ ಒಂದು ದೃಶ್ಯದಲ್ಲಿ ಆ ಥರ ಅವನಿಗೆ ಮೇಲ್ಮಟ್ಟಕ್ಕೆ ಮಾಡಿರ್ತೀವಿ. ಈ ಥರ ಯಾವುದೇ ದೃಶ್ಯ ತೊಗೊಂಡ್ರೂ ಕೂಡ ಒಬ್ಬನ ಕೀಳುಮಟ್ಟಕ್ಕೆ ತಂದು ಇನ್ನೊಬ್ಬನ ಒಳ್ಳೆ ಮಟ್ಟಕ್ಕೆ ತರಬೇಕು ಅನ್ನೋ ಭಾವನೆ ಬರೋದಿಲ್ಲ. ಆ ಕಥೆಯಲ್ಲಿ ಅಲ್ಲಿ ಬರಬೇಕು ಅಂತಲೇ ಅವ ಬರಲೇಬೇಕಾಗತ್ತೆ, ವೈಯಕ್ತಿಕವಾಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ.
2: ಇವಾಗ ನೋಡಿ, ಸಂಭಾಷಣೆ ಬರೆಯೋರು ಎಷ್ಟೋ ಜನ ಇದ್ದರೂ ಸಹ ಅವರವರ ಒಂದು ಛಾಪ್ ಇದ್ದೇ ಇರುತ್ತೆ.
1: ಹೌದು,
2: ಇರುತ್ತೆ. ಈಗ ನೀವು ಚಿತ್ರಕ್ಕೆ ಆ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಸಂಭಾಷಣೆಯನ್ನು ಬರೀತಾ ಇರ್ತೀರಿ. ನೀವು ಹೇಳಿದ್ರೆ ಯಾವುದೇ ನಿರ್ಮಾಪಕರು ಬಂದರೆ ಮೊದಲಿನಿಂದ ಕೊನೆ ತನಕ ಎಲ್ಲ ಇಡೀ ಸ್ಕ್ರಿಪ್ಟನ್ನು ತಯಾರು ಮಾಡಿಬಿಡ್ತೀನಿ.
1: ಹೌದು,
2: ಇದಕ್ಕೆ ಎಷ್ಟು ಸಮಯ ತಗೊಳ್ತೀರಿ? ಕಥೆಯನ್ನು ಆಧರಿಸಿ ತಗೊಳ್ತೀರಾ ಅಥವಾ ಯಾವ ರೀತಿ ನಿಮ್ಮ ಒಂದು ಮೂಡ್ ಆಧರಿಸಿ?
1: ಇಲ್ಲ, ತರಹವರಿ ಇರುತ್ತೆ. ಇವಾಗ ಪ್ರೊಡ್ಯೂಸರು ಕಥೆನೇ ತೊಗೊಂಡ್ಬರ್ತಾರೆ, ಸರ್ ಈ ಕಥೆ ಇದೆ, ಇದನ್ನು ನೀವು ಡೆವಲಪ್ ಮಾಡಿಬಿಟ್ಟು ಪಿಕ್ಚರ್ ಮಾಡಿಕೊಡ್ಬೇಕು ಸರ್ ಅಂದರೆ ಸಂಭಾಷಣೆ ಮಾಡಿಕೊಡ್ಬೇಕು ಅಂತ ಬರ್ತಾರೆ. ಆವಾಗ ಅವ್ರು ಹೇಳಿದ್ದೇನೋ ಒಂದು ಟ್ರ್ಯಾಕ್ ಅಂತ ಒಂದು 4 ಲೈನ್ ಕಥೆ ಹೇಳ್ತಾರೆ, ಅದನ್ನು ಸುಮಾರು 80 ದೃಶ್ಯಗಳಷ್ಟನ್ನ ನಾವು ಹೆಣಿಬೇಕು. ಒಂದಾದಮೇಲೆ ಒಂದು ಸೀನ್ ನಂಬರ್ 1 ಹೀಗೆ ಬರಬೇಕು, ಸೀನ್ ನಂಬರ್ 2 ಹೀಗೆ ಬರಬೇಕು ಅಂತ ಚಿತ್ರಕಥೆ ಅಂತ ಮೊದಲು ತಯಾರು ಮಾಡ್ಕೋತೀವಿ. ಆ ಚಿತ್ರಕಥೆನಲ್ಲಿ ಏನಪ್ಪ ಅಂದರೆ ಕೀ ಡೈಲಾಗ್ಸ್ ಅಂತ 1-2 ಡೈಲಾಗ್ ಮಾತ್ರ ಇರುತ್ತೆ. ಅದನ್ನು ಎಲ್ಲರೂ ಸೇರಿಕೊಂಡು ಡೈರೆಕ್ಟ್ರು ಪ್ರೊಡ್ಯೂಸರು ಸೇರಿಕೊಂಡು ಡಿಸ್ಕಷನ್ ಮಾಡಿ ಸ್ಕ್ರೀನ್ ಪ್ಲೇ ಅಂತ ತಯಾರು ಮಾಡ್ತೀವಿ. ದಟ್ ಈಸ್ ಚಿತ್ರಕಥೆ. ಫಸ್ಟ್ ಕತೆ ಬರುತ್ತೆ, ಅದು ಸಿನಾಪ್ಸಿಸ್, ಕಥಾ ಸಾರಾಂಶ. ಚಿತ್ರಕಥೆ, ಚಿತ್ರಕಥೆ ಆದಮೇಲೆ ಮೊದಲನೇ ದೃಶ್ಯ ಪ್ರಾರಂಭ ಆಗಿದ್ದರಿಂದ ಹಿಡಿದು ಕಡೆ ದೃಶ್ಯ ಶುಭಂವರೆಗೂ ಏನು ಬರಬೇಕು, ನಾವೇನು ಜನಕ್ಕೆ ತೋರಿಸ್ಬೇಕು ಅನ್ನೋದನ್ನು ಅದರಲ್ಲಿ ಅಳವಡಿಸ್ತೀವಿ. ಅದನ್ನು ಇಟ್ಕೊಂಡು ಆವಾಗ ಸಂಭಾಷಣೆ ಬರಿತೀನಿ. ಇವಾಗ ಇದಿಷ್ಟು ಮೂರು ನಾನೇ ಮಾಡಬೇಕಾದ ಸಂದರ್ಭ ಬಂದಾಗ ಕೇವಲ ಮಿನಿಮಮ್ ಇಂದ 20-25 ದಿವಸಗಳವರೆಗೂ ಬೇಕಾಗತ್ತೆ. ಈಗ ಕೆಲವರು ಕಥೆ ತಂದುಬಿಡ್ತಾರೆ, ಚಿತ್ರಕಥೆನೂ ತಂದುಬಿಡ್ತಾರೆ, ನೀವು ಬರೀ ಸಂಭಾಷಣೆ ಮಾತ್ರ

0: ಕೊಡಿ ಸರ್ ಅಂತ ಹೇಳಿದಾಗ, ಎರಡು ದಿವಸ ಅವರ ಯಾವ ಭಾವನೆಯಲ್ಲಿ ಆ ಚಿತ್ರಕಥೆ ಮಾಡಿದ್ದಾರೆ ಅನ್ನೋದನ್ನು ಎರಡು ದಿವಸ ಕತೆ ಕೇಳಿಬಿಟ್ಟು ಮೂರನೇ ದಿವಸ ನಾನು ಶುರು ಮಾಡ್ತಂದರೆ ಒಂದು ವಾರ ಸಾಕು. ಒಂದು ವಾರದಲ್ಲಿ ಡೈಲಾಗ್ಸ್ ಬರೆದು ಮತ್ತೆ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲರಿಗೂ ರೀಡಿಂಗ್ ಕೊಟ್ಟು ಅವ್ರು ಏನಾದರೂ ಕರೆಕ್ಷನ್ಸ್ ಬೇಕು ಅಂದರೆ ಅದನ್ನು ಮಾಡಿ ಫೈಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಅವ್ರ ಪಾಡಿ ಅವ್ರು ಶೂಟಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾದರೂ ಅವಕಾಶಗಳು ಬದಲಾವಣೆ ಮಾಡಬೇಕಾಗಿ ಬಂದಾಗ ನನ್ನನ್ನು ಕರೆಸ್ತಾರೆ. ಆವಾಗ ಹೋಗಿ ಅವರ ಒಂದು ರುಚಿಗೆ ತಕ್ಕಂತೆ, ಅವರ ಒಂದು ಇಷ್ಟಕ್ಕೆ ತಕ್ಕಂತೆ ನಾನು ಅದನ್ನು ಬದಲಾವಣೆ ಮಾಡಿಕೊಟ್ಟು ಬರ್ತೀನಿ.
1: ಈಗ ನೀವು ಸಂಭಾಷಣೆಯನ್ನು ಬರೆದಿರ್ತೀರಿ. ಈಗ ನಾನು ನೋಡಿದ ಹಾಗೆ ಪುಟ್ಟಣ್ಣ ಕಣಗಾಲ್ ಅಂತ ನಿರ್ದೇಶಕರು ಕೊನೆಗಳಿಗೆಯಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಎಷ್ಟೋ ಸಂಭಾಷಣೆಯನ್ನು ಬದಲಾಯಿಸುತ್ತಾರೆ. ಅಂತ ಎಷ್ಟೋ ನಿರ್ದೇಶಕರು ಸಂಭಾಷಣೆ ಏನೇ ಇದ್ರೂ ಸಹ ಕೊನೆಗಳಿಗೆ ಚಿತ್ರೀಕರಣ ಮಾಡುವಾಗಲೇ ಫೈನಲ್ ಡೈಲಾಗ್ ಬರೋದು.
0: ಹೌದು.
1: ಈ ಥರ ಬೇರೆ ಬೇರೆ ನಿರ್ದೇಶಕರು ಇರಬೇಕಾದ್ರೆ ನಿಮ್ಮ ಸಂಭಾಷಣೆ ಮೂಲ ರೀತಿಯಲ್ಲೇ ಉಳಿದೇ ಇದ್ರೆ ಅವಾಗ ನಿಮ್ಗೆ ಏನು ಅನಿಸುತ್ತೆ?
0: ಇಲ್ಲ, ಆ ಥರ ಇವಾಗ ಪುಟ್ಟಣ್ಣ ಅವರು ಒಬ್ಬರೇ ಅಷ್ಟೇ ಹೊರತು ಇವಾಗಿನ ಡೈರೆಕ್ಟರ್ ಯಾರೂ ಆ ಥರ ಬದಲಾವಣೆ ಮಾಡ್ತಾ ಇಲ್ಲ. ನನಗೆ ನಾನು ಸುಮಾರು 80 ಪಿಕ್ಚರ್ ಬರೆದಿನಿ. ಇವರು ಯಾತಕ್ಕೆ ಋಣಮುಕ್ತಳು ಪುಟ್ಟಣ್ಣ ಅವ್ರ ಜೊತೆ ನಾನು ಸಂಭಾಷಣೆಗಾರ. ಆ ಋಣಮುಕ್ತಳ ಜೊತೆನಲ್ಲಿ ಸುಮಾರು 5 ಸಾರಿ ಚಿತ್ರಕಥೆನ ಡೈಲಾಗ್ಸ್ ಬರದೆ ಇದೆ ಹೋಟೆಲ್ಲಿ ಕೂತ್ಕೊಂಡು ರೂಮ್ ಮಾಡಿ 5 ಸಾರಿ ಬರದೆ. 5 ಸಾರಿ ಬರೆದಾಗಲೂ ಕೂಡ ಪ್ರತಿದಿನ ಅವರು ಬದಲಾವಣೆ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಅಷ್ಟೇ ಹೊರತು ಇದೇ ಸೀಮಿತ ಅಂತ ಹೇಳಲಿಲ್ಲ. ಯಾತಕ್ಕೆ ಅಂದರೆ ಇದು ಚಿತ್ರಕಣಯ್ಯ, ಇದಕ್ಕೆ ಸೀಮಿತ ಅನ್ನೋದಿಲ್ಲ. ಪ್ರತಿದಿನ ವೃದ್ಧಿ ಆಗ್ತಾನೆ ಹೋಗ್ತಾ ಇರುತ್ತೆ. ಇದ್ರು ಆವಾಗ ಜೊತೆಲೇ ಸೆಟ್ಟಲ್ಲಿದ್ದು ಅವ್ರು ಏನಾದ್ರು ಒಂದು ದೃಶ್ಯ ಹೇಳಿದ್ರೆ ಈ ಥರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂದರೆ ಇಲ್ಲ ಸರ್ ಈ ಥರ ಮಾತಾಡೋದು ಚೆನ್ನಾಗಿರುತ್ತೆ, ಅವ್ರು ಹೀಗೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಉಭಯತಾಪಿ ಒಂದು ಡಿಸ್ಕಷನ್ ಮಾಡಿಕೊಂಡು ಅಲ್ಲೇ ಸ್ಪಾಟಲ್ಲೇ ಬರೆದಿದ್ದುಂಟು. ಆದರೆ ಇವತ್ತಿನ ನಮ್ಮ ನಿರ್ದೇಶಕರು ಇಡೀ ಚಿತ್ರಕಥೆನ ಚಿತ್ರನ ತನ್ನ ತಲೆಯಲ್ಲಿ ತುಂಬಿಕೊಂಡು ಪಿಕ್ಚರ್ ತೆಗಿತಾ ಇರೋದ್ರಿಂದ ಅವರಿಗೆ ಸಂಭಾಷಣೆ ಮೊದಲೇ ಬರ್ಕೊಟ್ಟಿದ್ರೆ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಅವ್ರು ಯಾವುದು ಬದಲಾವಣೆ ಮಾಡ್ತಾ ಇಲ್ಲ ನನಗೆ ತಿಳಿಮಟ್ಟಿಗೆ.
1: ಒಂದು ಸಲ ನೀವು ಬರ್ಕೊಟ್ಬಿಟ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ನಿಮ್ಮ ಜವಾಬ್ದಾರಿ ಮುಗಿದ ಹಾಗೆ.
0: ಜವಾಬ್ದಾರಿ ಅಂತಲ್ಲ, ಅದನ್ನು ಅದೇ ಥರ ಚಿತ್ರೀಕರಣ ಮಾಡ್ತಾರೆ ಅನ್ನೋ ನಂಬಿಕೆನೂ ಇರೋದ್ರಿಂದ ಕ್ಲೀನಾಗಿ ಅವ್ರಿಗೆ ಬರ್ಕೊಟ್ಬಿಡ್ತೀನಿ ಅವ್ರಿಗೆ.
1: ಈಗ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ಬರ್ಕಟ್ಟಂಥ ಸಂಭಾಷಣೆನ ಪೂರ್ತಿಯಾಗಿ ಅವ್ರು ಬದಲಾವಣೆ ಮಾಡಿಬಿಟ್ಟು ನಿಮಗೆ ಕೊಟ್ಟ ನೀವು ಇಟ್ಟಂಥ ಒಂದು ಮೂಲ ಉದ್ದೇಶಕ್ಕೆ ವಿರುದ್ಧವಾದಂಥ ಯಾವುದಾದ್ರು ರೀತಿಯಲ್ಲಿ ಆಯ್ತಂದ್ರೆ ಅವಾಗ ನಿಮ್ಗೆ ಏನು ಅನಿಸುತ್ತೆ?
0: ಅವಾಗ ಅನಿಸುತ್ತೆ ಓ ನಾನೇ ತಪ್ಪು ಮಾಡಿಬಿಟ್ಟೇನೋ ಅಥವಾ ಒಂದು ವೇಳೆ ಕೇಳಿದ್ದೀರಿ ಚೆನ್ನಾಗಿರ್ತಿತ್ತೇನೋ ಅಂತ. ಅಂದರೆ ಕೆಲವು ಸಂದರ್ಭಗಳು, ಕೆಲವರ ಒಂದು ಕಾಶಿಟ್ ಪ್ರಾಬ್ಲಮ್ಸು ಇದೆಲ್ಲ ಆಗೋಬಿಟ್ಟು ಬದಲಾವಣೆ ಮಾಡೋ ಚಾನ್ಸಸ್ ಇದೆ. ಆದರೆ ನನ್ನ ಅನಿಸಿಕೆನಲ್ಲಿ ಅಥವಾ ನನ್ನ ಅನುಭವದಲ್ಲಿ ಆ ಥರ ಜಾಸ್ತಿ ಬದಲಾವಣೆ ಆಗಿಲ್ಲ. ಯಾವುದೇ ಕಾರಣ ಆದರೂ ಕೂಡ ನಾಗಭೂಷಣ ಫ್ರೀಯಾಗಿ ಸಿಗ್ತಾನೆ ಕರ್ಕೊಂಬಾ ಅಂತ ಹೇಳ್ಬಿಟ್ಟು ನನ್ನೆದುರಿಗೆ ಬದಲಾವಣೆ ಮಾಡಿರೋದೇ ಉಂಟು. ನನಗೆ ತಿಳಿದೇ ಯಾವುದು ಬದಲಾವಣೆ ಇದುವರೆಗೂ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ.
1: ಇವಾಗ ನೋಡಿ ನೀವು ಸಂಭಾಷಣೆಗಳು ಬರಿಬೇಕಾದ್ರೆ ರೂಮ್ನಲ್ಲಿ ಕೂತ್ಕೊಂಡು ಹಾಗೆ ಬರೆದು ಬಿಡ್ತೀರಾ ಸೀದಾ, ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಯಾವ ಚಿತ್ರೀಕರಣ ಮಾಡುವಂಥ ಸ್ಥಳಗಳನ್ನು ನೋಡಿ ಆ ಸ್ಥಳಗಳಿಗೆ ತಕ್ಕ ಹಾಗೆ ಸ್ಫೂರ್ತಿಯಿಂದ ಬರೆದಿದ್ದು ಅಂತ ಬರೆಯೋದು?
0: ಇಲ್ಲ, ಆ ಥರ ಬರೆದಿಲ್ಲ. ರೂಮಲ್ಲೇ ಕೂತ್ಕೊಂಡು ಬರೆಯೋದು. ಆ ರೂಮಲ್ಲಿ ಕೂತ್ಕೊಂಡು ಬರೆಯೋದಕ್ಕೆ ಮುಂಚೆ ನಿರ್ಮಾಪಕರು ನಿರ್ದೇಶಕರು ಜಾಗಗಳು ಹೇಳ್ತಾರೆ, ಇಂಥ ಜಾಗದಲ್ಲಿ ಈ ಥರ ಸೀನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ ಹಾಗಂತ ಹೇಳ್ತಾರೆ. ಆ ಒಂದು ಅಂದಾಜ ಮೇಲೆ ಈ ಜಾಗ ಇಂಥ ಜಾಗದಲ್ಲಿ ಚೆನ್ನಾಗಿರುತ್ತೆ ಈ ದೃಶ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ರೂಮಲ್ಲೇ ಕೂತ್ಕೊಂಡು ಸಂಭಾಷಣೆ ಬರ್ತೀನಿ. ರೂಮು ಅಂತಂದರೆ ಒಂಟಿಯಾಗಿರಬೇಕು, ಯಾವ ಒಂದು ಜಂಜಾಟನೂ ಇರಬಾರ್ದು. ಅದಕ್ಕೆ ಕೂಡ ನಾನು ಮನೇಲೂ ಕೂಡ ನಮ್ಮ ಮನೆಯವ್ರಿಗೆ ಸುಪ್ರೀಂ ಕೋರ್ಟ್ ಅಂದರೆ ನನ್ನ ಹೆಂಡತಿಗೆ ಹೇಳಿಬಿಟ್ಟಿದ್ದೀನಿ, ಯಾವುದೂ ಡಿಸ್ಟರ್ಬ್ ಮಾಡಿಬಿಡಿ, ಬೆಳಗ್ಗೆ 7 ಗಂಟೆಗೆ ಹೋಗ್ತೀನಿ, ರಾತ್ರಿ 10 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ನೀನು ಇದೆಯಾ ಇಲ್ವಾ ಅನ್ನೋದನ್ನು ನೀವು ಯೋಚನೆ ಮಾಡಲೇಬೇಡಿ. ನನಗೇನಾದ್ರು ಬೇಕಾದ್ರೂ ನಾನೇ ಫೋನ್ ಮಾಡ್ತೀನಿ ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ. ಅವರು ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಮನೇಲೇ ಫೋನ್, ಅದಕ್ಕೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಏನೇ ಹೇಳಿದ್ರು ಕೂಡ ನೋಡ್ತಾರೆ ಸಾಯಂಕಾಲ 7 ಗಂಟೆಗೆ ಬರ್ತಿದ್ದಾಗೆ ನಮ್ಮ ಮನೆಯವರು ನಗ್ನಾಗ್ತಾ ಬಂದರೆ ಓ ಇವತ್ತು ಯಾವುದೋ ಕಾಮಿಡಿ ಸೀನ್ ಬರ್ದು ಏನ್ಕೋತಾರೆ. ಸೀರಿಯಸ್ ಆಗಿ ಬಂದರೆ ಅವಳು ಮಕ್ಕಳ ಜೊತೆಲಿ ತುಂಬ ಸೀರಿಯಸ್ಸಲ್ಲಿದ್ದಾರೆ, ಯಾವುದೋ ಹೆಚ್ಚು ಕಮ್ಮಿ ಡೈಲಾಗ್ ಆಗಿರಬೇಕು, ಮಾತಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದಾಳೆ. ಇದರಿಂದ ಕೇವಲ 4 ಗೋಡೆಗಳ ಮಧ್ಯ ನಾನೇ ನಾನಾಗಿ ಆ ಪಾತ್ರಗಳ ತಲ್ಲೀನಾಗಿ ಬರೆಯೋದ್ರಿಂದ ನನ್ನ ಮನಸ್ಸಿಗೆ ಏನಂತಂದರೆ ಜಾಸ್ತಿ ಬದಲಾವಣೆ ಆಗ್ತಾ ಇಲ್ಲ. ಅದು ಒಂದು ತಲೆ ಇನ್ನೊಂದು ಕಡೆ ಇಟ್ಟು ಇನ್ನೊಂದು ತಲೆ ಬರೆಯೋವಣಿಗೆ ಇತ್ತು ಅಂದರೆ ಆವಾಗ ನಾನು ಬರೆಯೋದೊಂದು ಅವ್ರು ತೆಗಿಯೋದೊಂದು ಆಗಿಬಿಟ್ರೆ ನಿರ್ದೇಶಕನ ಭಾವನೆ ಏನೋದು ಅರ್ಥ ಮಾಡ್ಕೊಂಡು ಬರೆಯೋದ್ರಿಂದ ಆ ಒಂದು ಬದಲಾವಣೆಗೆ ಅವಕಾಶ ಆಗ್ತಾ ಇಲ್ಲ.
1: ಇವಾಗ ನೋಡಿ, ಸಾಮಾನ್ಯವಾಗಿ ಕೆಲವು ಕಥೆಗಳನ್ನು, ಕಾದಂಬರಿಗಳನ್ನು, ಕವಿತೆಗಳನ್ನು ಬರೆದಂಥವ್ರನ್ನ ಸಾಹಿತಿಗಳು ಅಂತ ಗುರುತಿಸ್ತಾರೆ. ಅವರಿಗೆ ಎಷ್ಟೋ ಸಂದರ್ಭಗಳಲ್ಲಿ ಕರೆದು ಸಾಹಿತಿಗಳು ಅಂತ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಅನೇಕ ಚಿತ್ರಗಳಲ್ಲಿ ಈ ಒಂದು ಸಂಭಾಷಣೆಯನ್ನು ಸೃಷ್ಟಿಸುವಂತಹ ನಿಮ್ಮಂಥ ಎಷ್ಟೋ ಜನ ಇದ್ದಾರಲ್ಲ, ಇವುಗಳನ್ನು ಸಾಹಿತ್ಯದ ಒಂದು ಭಾಗ ಅಂತ ಜನ ಅದಕ್ಕೆ ಗುರುತಿಸಲ್ಲ. ಅಂದರೆ ಪ್ರೇಕ್ಷಕರು ಮೆಚ್ಚಿದ್ರೂ ಸಹ, ರಸಿಕರು ಮೆಚ್ಚಿ ಗೌರವಿಸಿದ್ರೂ ಸಹ, ಸಾಮಾನ್ಯವಾಗಿ ಒಂದು ರೀತಿಯಲ್ಲಿ ಈ ಕಲಾತ್ಮಕ ರಂಗದಲ್ಲಿ ಆಗಲಿ ಅಥವಾ ಬರವಣಿಗೆಯ ಒಂದು ವಲಯದಲ್ಲಿ ಇದನ್ನು ಸಾಹಿತ್ಯ ಅಂತ ಗುರುತಿಸಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ?
0: ಈಗ ನಾವು ಸಾಹಿತ್ಯ ಅಂದರೆ ತೆರೆ ಹಿಂದೆ ಇರೋರು ಅಂತ ಅರ್ಥ. ತೆರೆ ಹಿಂದೆ ಅಂತಂದರೆ ಈಗ ಪ್ರತಿದಿನ ನಿಮ್ಮಲ್ಲಿ ಊಟ ಮಾಡುವಂಥ ಸಾಂಬಾರೇ ತಗೊಳ್ಳಿ, ಒಂದು ಚಿತ್ರ. ಆ ಸಾಂಬಾರ್ಗೆ ಈರುಳ್ಳಿಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ ಇವೆಲ್ಲ ಹಾಕಿದಾಗ ಏನಾಗುತ್ತೆ, ಈ ಸುಲಭವಾಗಿ ಹೇಳ್ಬಿಡ್ತಾರೆ, ಓ ಈರುಳ್ಳಿ ಹುಳಿನ ಮಾಡಿದ್ರ ನಿಮ್ಮಲ್ಲಿ, ಓ ಬೆಂಡೆಕಾಯಿ ಹುಳಿ ಮಾಡಿದ್ರ, ಬದನೆಕಾಯಿ ಹುಳಿ ಮಾಡಿದ್ರ ಅಂತ ಹೇಳ್ತಾರೆ. ಆದರೆ ಆ ಈರುಳ್ಳಿ ಬೆಂಡೆಕಾಯಿಗೆ ರುಚಿಯಾಗಿತ್ತು ಅಂತ ತಿಂತಾರಲ್ಲ, ಅದಕ್ಕೆ ಸೇರೋ ಉಪ್ಪು, ಹುಣಸೆಹಣ್ಣು, ಮೆಣಸಿನ ಪುಡಿನೆಲ್ಲ ಮರೆತೇ ಹೋಗ್ಬಿಡ್ತಾರೆ. ಬರೀ ತರಕಾರಿ ತಿನ್ನೋಕ್ಕಾಗೋದಿಲ್ಲ ಜಾಸ್ತಿ, ಅದಕ್ಕೆ ಉಪ್ಪು, ಹುಣಸೆಹಣ್ಣು, ಖಾರ ಎಲ್ಲ ಸೇರಿ ಆವಾಗ ಕಂಡಿಗೆ ಬೀರೋ ಹೋಳ್ನ ತಿಂತಾ ಇದ್ದಾಗ ಹಬ್ಬ ಎಷ್ಟು ರುಚಿಯಾಗಿತ್ತು ಗೊತ್ತಾ? ಈರುಳ್ಳಿ ಕಾಯಿ
1: ಹೋಳುಗಳು ಸಹ ಉಪ್ಪು ಖಾರದಲ್ಲಿ ಚೆನ್ನಾಗಿ ನೆಂದಿರಬೇಕು,
0: ಚೆನ್ನಾಗಿ ನೆಂದಿರಬೇಕು. ಆ ಉಪ್ಪು, ಖಾರ, ಮೆಣಸಿನ ಪುಡಿನೇ ನಿರ್ದೇಶಕ, ಸಾಹಿತಿ, ಕ್ಯಾಮ್ರಾಮೆನ್ನು, ಆ ಹೋಳುಗಳೇ ಕಲಾವಿದರುಗಳು. ಪಿಕ್ಚರ್ ನೋಡೋವಾಗ ವಿಷ್ಣುವರ್ಧನ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತಂತಾರೆ. ಆ ವಿಷ್ಣುವರ್ಧನ್

0: ಕೊಟ್ಟಿರೋರು, ಈ 4 ಜನ ರುಚಿ ಕೊಟ್ಟಿರೋರು, ಇವನ್ನೆಲ್ಲ ಮರ್ತೋಗ್ತಾರೆ. ಯಾವತ್ತು ಈ ಉಪ್ಪು ಖಾರ ಹುಣಸೆ ಹಣ್ಣನ್ನು ಅರ್ಥ ಮಾಡ್ಕೋತಾರೋ ಆವತ್ತು ನಿಜವಾಗ್ಲೂ ಚಿತ್ರ ಯಶಸ್ವಿ ಆಗುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಅಂತ ಒಂದು ನನ್ನ ಸ್ವಂತ ಅಭಿಪ್ರಾಯ ಇದು.
1: ಈಗ ನೀವು ಪ್ರೇಕ್ಷಕರ ದೃಷ್ಟಿಯಿಂದ ಇದನ್ನು ಹೇಳಿದ್ರಿ, ಸಾಮಾನ್ಯ ಪ್ರೇಕ್ಷಕರನ್ನು ಬಿಡಿ, ಈಗ ಬರಹಗಾರರು ಇವರ ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ಚಿತ್ರ ಸಾಹಿತಿಗಳು ಸಾಹಿತಿಗಳಲ್ಲ ಅಂತ ಕೆಲವು ಜನರ ಅಭಿಪ್ರಾಯ. ನಿಮ್ಮನ್ನು ಬೇರೆ ರೀತಿ ಅಂದರೆ ಕೆಲವು ಕಥೆಗಳು ಕಾದಂಬರಿಗಳನ್ನು ಬರೆದವರು ಪ್ರಕಟಿಸಿದವ್ರನ್ನ ಅವರು ಸಾಹಿತಿ ಅಂತ ಕರೀತಾರೆ ಜನ.
0: ಹೌದು.
1: ಈಗ ನೀವು ಎಷ್ಟೋ ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದು ಸಾಹಿತಿಯಾಗಿದ್ದರೂ ಸಹ ಚಿತ್ರ ಸಾಹಿತಿಯಾಗಿದ್ದರೆ ಸಾಮಾನ್ಯ ಅರ್ಥದಲ್ಲಿ ನಿಮ್ಮನ್ನು ಸಾಹಿತ್ಯ ಅಂತ ಗುರುತಿಸಲ್ಲ ನಿಮ್ಮ ಕೃತಿಯನ್ನು
0: ಗುರುತಿಸ.
1: ಈ ಬಗ್ಗೆ ನಿಮ್ಮ ಅನಿಸಿಕೆ
0: ಏನಾಗುತ್ತೆ ಅಂದರೆ, ಇಲ್ಲಿ ನನ್ನ ಒಂದು ಅನಿಸಿಕೆ ಅಂದರೆ ಪ್ರತಿಯೊಬ್ಬರು ಸಾಹಿತಿಗಳೇ. ಹಾಗೆ ಹೇಳೋಕೆ ಹೋದರೆ ನೀವು ಸಾಹಿತಿನೇ, ನಾನು ಸಾಹಿತಿನೇ, ಇನ್ನೊಬ್ಬರು ಸಾಹಿತಿನೇ, ಪೆನ್ನು ಪೇಪರ್ ಇಟ್ಕೊಂಡು 4 ಲೈನ್ ಬರೆದಿವನ್ನ ಸಾಹಿತಿನೇ. ಆದರೆ ಆ ಭಾವನೆಯಿಂದ ಬರೆದಕ್ಕಂಥವನೇ ಅವನು ಸಾಹಿತಿ. ಈಗ ಯಾತಕ್ಕೆ ಅಂದರೆ ಕೇವಲ ಪುಸ್ತಕ ಬರೆದು ಆ ಪುಸ್ತಕದಿಂದ ಒಂದು ಆದರ್ಶ ತೋರಿಸ್ಕೊಟ್ಟು ಆ ಪುಸ್ತಕ ಪ್ರಿಂಟಾಗಿ 10 ಜನ ಓದಾಗ ಅವನು ಸಾಹಿತಿ, ಚಿತ್ರರಂಗಕ್ಕೆ ಬರೆಯೋ ಸಂಭಾಷಣೆ ಅವನು ಸಾಹಿತಿ ಅಲ್ಲ ಅಂತಾರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರರಂಗದಲ್ಲಿ ಬರೆಯೋನು ಕೂಡ ಒಂದು ಪಾತ್ರನ ಅನುಭವಿಸಿ ಆ ಪಾತ್ರನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸಂಭಾಷಣೆ ಬರೀತಾನೆ, ಅವನು ಸಾಹಿತಿ ಅಂತಲೇ ಹೇಳಲೇಬೇಕು ಅವನಿಗೆ. ಅದು ಬೇರೆಯವ್ರು ಹೇಳಲ್ಲ ಅಂತಾರೆ ಅದಕ್ಕೆ ನಾವೇನು ಹೊಣೆಗಾರರಾಗಕ್ಕಾಗಲ್ಲ. ನನ್ನ ಮಟ್ಟಿಗೆ ಒಳಗೆ ನಾನು ಸಾಹಿತಿ ಅಂತ ನಿಸ್ಸಂದೇಹವಾಗಿ, ಕಡಾಖಂಡಿತವಾಗಿ, ನಿರ್ದಾಕ್ಷಿಣ್ಯವಾಗಿ, ನಿಸ್ಸಂದೇಹವಾಗಿ, ನಿಸ್ಸಂಕೋಚವಾಗಿ, ನಿರ್ಭಯವಾಗಿ ನಾನು ಹೇಳ್ತೀನಿ.
1: ಈಗ ನೋಡಿ, ನೀವು ಸಾಹಿತಿನೂ ಆಗಿದ್ದೀರಿ, ಅನೇಕ ಚಿತ್ರಗಳಿಗೆ ಸಹ ನಿರ್ದೇಶಕರು ಆಗಿದ್ದೀರಿ, 2 ಚಿತ್ರಗಳಿಗೆ ನಿರ್ದೇಶಕರು ಆಗಿದ್ದೀರಿ. ಯಾವುದೇ ಒಂದು ಚಿತ್ರನ ನಿಮ್ಮ ಒಂದು ಬರಿಬೇಕಾದ್ರೆ ಅದಕ್ಕೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ನಿರ್ದೇಶಕತನ ಮುಂದೆ ಓಡ್ತಾ ಇರುತ್ತೋ, ಕಲಾವಿದ ಕೆಲವು ಚಿತ್ರಗಳಲ್ಲಿ ನೀವು ಇತ್ತೀಚೆಗೆ ಅಭಿನಯಿಸ್ತಾ ಇದ್ದೀರಿ, ಅದರಿಂದ ಕಲಾವಿದತನ ಮುಂದೂಡ್ತಿರ್ತೋ ಅಥವಾ ಸಾಹಿತಿ ಹಿಡಿತದಲ್ಲಿಟ್ಟಿರ್ತೋ?
0: ಇಲ್ಲ, ನಿರ್ದೇಶಕನ ಮುಖ್ಯ. ಯಾತಕ್ಕೆ ಅಂತ ಹೇಳಿದ್ರೆ, ನಾನು ಯಾವುದೇ ಸಂಭಾಷಣೆ ಬರಿಬೇಕಾದ್ರೂ ಕೂಡ ನಾನು ನಿರ್ದೇಶಕ ಆಗಬೇಕು ಅನ್ನೋ ಒಂದು ಬೆಟ್ಟದಷ್ಟು ಆಸೆ ಹೊತ್ಕೊಂಡು ಅದಕ್ಕೋಸ್ಕರ 27 ಚಿತ್ರಗಳಲ್ಲಿ ನಿರ್ದೇಶಕನಾಗೇ ದುಡಿದೆ ನಾನು. ಕೆಲವು ಕಡೆಯಲ್ಲೆಲ್ಲ ಇವನ್ ದಾರಿ ತಪ್ಪಿದ ಮಗ ಅಂತ ಒಂದು ಚಿತ್ರ ಸಾಮಾನ್ಯ 99% ಏನು ನಾನೇ ನಿರ್ದೇಶನ ಮಾಡಿದ್ದೆ ಅದನ್ನು. ಅದು ನಟರಾಮ ರಾಜ್ಕುಮಾರ್ ಅವರು ಕೂಡ ಒಂದು ದಿವಸ 25 ವಾರ ಓಡಿದಾಗ ಫಂಕ್ಷನಲ್ಲಿ ಹೇಳಿದರು, ಇಡೀ ಚಿತ್ರ ಪೂರಾ ಕುಣಿಗಲ್ ನಾಗಭೂಷಣ ಅವರು ನಿರ್ದೇಶನ ಮಾಡಿದ್ದಾರೆ, ಅವರಿಗೆ ಆದಷ್ಟು ಬೇಗ ನಮ್ಮ ಒಂದು ಸಂಸ್ಥೆಯಿಂದ ಒಂದು ಚಿತ್ರ ಕೂಡ ಕೊಡ್ತೀನಿ ಅಂತ. ಏನೋ ನನ್ನ ದುರದೃಷ್ಟವಶಾತ್ ಅದು ಸಿಕ್ಕಲಿಲ್ಲ. ಈಗ ಆ ಥರ ನಾನು ಪ್ರತಿಯೊಂದು ನನಗೆ ಈಗ ಈಗಿನ ಡೈರೆಕ್ಟರ್ಗಳಿಗೆ ಈಗಿನ ಒಂದು ಕೆಲವು ತಾಂತ್ರಿಕಜ್ಞರಿಗೆಲ್ಲ ನಾನು ಕಂಡು ಇಷ್ಟ ಯಾಕೆಪ್ಪ ಅಂತಂದರೆ, ನಿರ್ದೇಶಕನದ ಲೆವೆಲಲ್ಲೇ ನಾನು ಡೈಲಾಗ್ ಬರ್ಕೊಡ್ತೀನಿ. ಮೊದಲನೇದು ಸೈಲೆಂಟ್ ಶಾಟ್ ಅಂದರೆ ಆ್ಯಕ್ಷನ್ನಿಂದ ಹಿಡಿದು ಡೈಲಾಗ್ ಮಾತಾಡೋದ್ರಿಂದ ಹಿಡಿದು ಯಾವ ಡೈಲಾಗ್ಗೆ ಯಾವ ಭಾವ ಬರಬೇಕು ಅನ್ನೋದನ್ನು ಆ್ಯಕ್ಷನ್ ಸಮೇತ ನಾನು ಬರ್ಕೊಡ್ತೀನಿ. ಅದರಿಂದ ಎಷ್ಟೋ ಜನ ನಿರ್ದೇಶಕರು, ಸರ್ ನೀವು ಸ್ಕ್ರಿಪ್ಟ್ ಬರ್ಕೊಟ್ಬಿಟ್ರೆ ಕನ್ನಡ ಇದ್ದಾಗಿರುತ್ತೆ ಸರ್, ನೀವೇ ಬರ್ಕೊಡ್ಬೇಕು ಸರ್ ಅಂತ ಇವತ್ತಿನ ಸಹ ಡಿಮ್ಯಾಂಡ್ ಆಗ್ತಾ ಇದೆ. ಅಂದರೆ ಒಬ್ಬ ನಿರ್ದೇಶಕನಾಗಿ ಸಾಹಿತಿಯಾಗಿ ನಾನು ಡೈಲಾಗ್ಸ್ ಬರಿತೀನಿ ಅಷ್ಟೇ ಹೊರತು ನಾನೊಬ್ಬ ನಟನಾಗಿ ಅಲ್ಲ. ನಟನೆ ಅನ್ನೋದು ಕೇವಲ ಇತ್ತೀಚೆಗೆ ಏನೋ ಯಾರೋ ಬಲವಂತ ಮಾಡ್ತಾರೆ ಪಾರ್ಟ್ ಮಾಡ್ತೀನಿ ಅಷ್ಟೇ ಹೊರತು ನಟನಾಗೇ ನಾನು ಮುಂದುವರಿಬೇಕು ಅಥವಾ ನಟನಾಗೇ ನಾನು ಪ್ರಕಾಶಕ್ಕೆ ಬರಬೇಕು ಅಂತ ನನಗೆ ಖಂಡಿತ ಆಸೆ ಇಲ್ಲ.
1: ಈಗ ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಿದ್ದವರು ಕ್ಯಾಮ್ರಾ ಮುಂದೆ ಬಂದಿದ್ದೀರಲ್ಲ, ಏನನ್ಸುತ್ತೆ?
0: ಜನಗಳೆಲ್ಲ ಚಪ್ಪ ಗುರ್ತಿದ್ದಾಗ, ಮುಂಚೆ ಅಂದಾಗ ಯಾರು ಎದುರು ಸಿಕ್ಕಿದಾಗ, ನಾನು ರೀ ಕುಣಿಗಲ್ ನಾಗಭೂಷಣ ಅಂತ ಚಿತ್ರ ಸಾಹಿತಿ, ಓಹೋ ನೀವಾ ಅನ್ನೋರು. ಇವಾಗ ಎದುರು ನಿಂತ್ಕೋತಾ, ಏ ಇವರೇ ಕಣೋ ಕುಣಿಗಲ್ ನಾಗಭೂಷಣ ಸಾಹಿತಿ ಅನ್ನೋ ವ್ಯತ್ಯಾಸ ಇದೆ. ಅಂದರೆ ಜನ ಗುರ್ತಿಡಿತಾರೆ, ಯಾಕೆಂದರೆ ಹೋಳು ಅಂತ ಹೇಳಿದ್ನಲ್ಲ, ಆ ಹೋಳಾಗಿ ನಾನು ಬಂದಿರೋದ್ರಿಂದ, ಓ ಇವನೇ ಕಣೋ ಬದನೆಕಾಯಿ, ಇವನೇ ಕಣೋ ತೊಗರಿಕಾಯಿ, ಇವನೇ ಕಣೋ ಹುರುಳಿಕಾಯಿ ಅಂತ ಹೇಳ್ತಾರೆ ಅಷ್ಟೇ ಹೊರತು. ಮುಂಚೆ ಆಗಿದ್ದರೆ ಓಹೋ ಹುರುಳಿಕಾಯಿ ಇದ್ದಿದ್ದು ಉಪ್ಪು ಇವನ, ಹುರುಳಿಕಾಯಿ ಇದ್ದಿದ್ದು ಮೆಣಸಿನ ಪುಡಿ ಇವನ ಅಂತ ಅಂತಿದ್ರು. ಈಗ ಆ ವ್ಯತ್ಯಾಸ ಇದ್ದು ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಷ್ಟೇ.
1: ಈಗ ಮತ್ತೆ ನಿಮ್ಮ ಸಂಭಾಷಣೆ ಇದಕ್ಕೆ ಬಂದರೆ, ಈಗ ಸಂಭಾಷಣೆ ಬರೆಯುವಾಗ ನೀವು ಯಾವ ರೀತಿ ಸಿದ್ಧತೆ ಮಾಡ್ತೀರಾ? ಅಂದರೆ ಈಗ ನೀವು ಬೇಕಾದಷ್ಟು ಬೇರೆ ಬೇರೆ ಹಿನ್ನೆಲೆ ಸಾಹಿತ್ಯವನ್ನು, ಇದಕ್ಕೆ ಬೇಕಾದಂತಹ ದಾಸರ ಶರಣರ ಈ ಥರದ ಬೇರೆ ಹಳೆಯ ಸಾಹಿತ್ಯವನ್ನು, ದಾಸ ಸಾಹಿತ್ಯ ಈ ಥರದ್ದೆಲ್ಲ ಆಧುನಿಕ ಸಾಹಿತ್ಯವನ್ನು ಇವನ್ನೆಲ್ಲ ಸತತವಾಗಿ ಅಭ್ಯಾಸ ಮಾಡ್ತಿರ್ತೀರಾ. ಚಿತ್ರೀಕರಣ ಇಲ್ಲದೇ ಇದ್ದಾಗ ಬಿಡುವನ್ನೆಲ್ಲ ಸಹ ಇದಕ್ಕೆ ಸಹ ಸಿದ್ಧತೆ ಮಾಡ್ಕೊಳ್ತಿರ್ತೀರಾ?
0: ಹೌದು ಹೌದು, ಅದಕ್ಕೆ ಸಿದ್ಧತೆ ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಮಾಳ್ಪವರಿಂದ ಕಂಡು ಅಂತ ಚೂಡಾರತ್ನನೇ ಹೇಳಿದಾನೆ ಹಿಂದೆ. ಹಾಾಗೆ ಕೆಲವು ಸ್ಫೂರ್ತಿಯಿಂದ ಸಿಗುತ್ತೆ, ಕೆಲವರು ಯಾರ್ಯಾರೋ ಮಾತಾಡ್ಕೋತಾ ಇರ್ತಾರೆ, ಆ ಮಾತಾಡೋವಾಗ ಒಂದು ಒಳ್ಳೆಯ ಡೈಲಾಗ್ ಸಿಕ್ಕಿರುತ್ತೆ, ಅದನ್ನು ಹಾಗೆ ಗ್ರಾಸ್ ಮಾಡ್ಕೊಳ್ತೀನಿ. ನನ್ನ ತಲೆಯನ್ನು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಅದು ಯಾವತ್ತೋ ಒಂದು ದಿವಸ ಉಪಯೋಗಕ್ಕೆ ಬರುತ್ತೆ. ಆ ಥರ ಕೆಲವು ಸಾಹಿತಿಗಳು ಕೆಲವು ಡೈಲಾಗ್ಸ್ನ ಬರೆದಿರ್ತಾರೆ, ಅದನ್ನು ಒಂದು ವಿಧದಲ್ಲಿ ಬರ್ತೀವಿ ನಾವು, ಇನ್ನೊಂದು ರೀತಿ ಯಾಕೆ ಬರಿಬಾರ್ದು ಅನ್ನೋದ್ಬಿಟ್ಟು ಅದನ್ನೂ ಉಂಟು. ಈ ಥರ ಅದು ಅಭ್ಯಾಸ ಮಾಡಿದಷ್ಟು, ಇವಾಗ ಒಂದು ಕತ್ತಿನ ಸಾಣೆ ಹಿಡಿದಷ್ಟು ಚೂಪಾಗತ್ತಷ್ಟೇ ಹೊರತು ಮೂಲೆ ಕೂರಿಸಿದ್ರೆ ಕೂರಿಸ್ದಂಗೆ ಇರುತ್ತೆ, ತುಕ್ಕಿಡ್ದೋಗುತ್ತೆ ಅಷ್ಟೇ. ಆ ಸಾಣೆ ಹಿಡಿಬೇಕಾದ್ರೆ ಈ ಓದು ಚಟ ಇರಲೇಬೇಕು, ನೋಡೋ ಹವ್ಯಾಸ ಇರಲೇಬೇಕು. ಈ ಥರ ಬರಿತೀನಿ.
1: ನಾಗಭೂಷಣ ಅವರೇ, ಮುಂದೆ ನಿಮ್ಮ ಯೋಜನೆಗಳೇನು, ನಿಮ್ಮ ಜೀವನದಲ್ಲಿ ಗುರಿ ಏನು, ಮುಂದೆ ಏನು ಸಾಧಿಸಬೇಕು ಅಂತಿದ್ದೀರ?
0: ಈಗಾಗಲೇ ನಾನು ಸಾಕಷ್ಟು ಸಾಧಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ಮನುಷ್ಯನ ಹುಟ್ಟಬೇಕು, ಮನುಷ್ಯನ ಹುಟ್ಟಿದ ಮೇಲೆ ಮನೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಒಂದು ನಂದೆ ಅಂತ ಒಂದು ಮನೆ ಇರಬೇಕು. ಈ ಒಂದು ಚಿತ್ರರಂಗಕ್ಕೆ ನಂಬ್ಕೊಂಡ ಮೇಲೆ ನನಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಕಡೇ ಉಸಿರಿರೋವರೆಗೂ ಪೆನ್ನು ಪೇಪರ್ ಹಿಡ್ಕೊಂಡು ಡೈಲಾಗ್ಸ್ ಬರೀತಾ ಜನಗಳ ಮೆಚ್ಚುಗೆ ಗಳಿಸ್ಕೊಂಡು ಇನ್ನೂ ಬೇಕು ಅಂತಿರುವಾಗಲೇ ಕೊನೆ ಉಸಿರೆಳೆಯೋದು ಸಂತೋಷ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಇದ್ರ ಮೇಲೆ ನಾನೇನು ಕನ್ನಡ ಚಿತ್ರ ಉದ್ಧಾರ ಮಾಡ್ತೀನಿ ಅಥವಾ ಕನ್ನಡ ಚಿತ್ರರಂಗನ ಎಲ್ಲೋ ತೊಗೊಂಡೋಗ್ಬಿಡ್ತೀನಿ ಅಂತ ಹೇಳೋಕ್ಕೆ ನಾನು ಎಲ್ಲರೂ ಸಾಮಾನ್ಯ

0: ನಾನು. ಆದರೆ ನನ್ನ ಕೊಟ್ಟ ಕೆಲಸನ, ಸಂಭಾಷಣೆನ ಅಚ್ಚುಕಟ್ಟಾಗಿ ಜನಗಳ ಮೆಚ್ಚುಗೆ ಆಗೋ ಹಾಗೆ ಬರೆಯೋದಕ್ಕೆ ಪ್ರೇಕ್ಷಕರ ಒಂದು ಪ್ರೋತ್ಸಾಹ, ಅವರ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡು ನನ್ನ ಕರ್ತವ್ಯದಲ್ಲೇ ನಾನು ಮುಂದುವರ್ಕೊಂಡು ಹೋಗ್ತೀನಿ.
1: ಒಳ್ಳೆಯದು ಕುಣಿಗಲ್ ನಾಗಭೂಷಣ ಅವರೇ, ಇಲ್ಲಿ ತನಕ ನಿಮ್ಮ ಚಿತ್ರರಂಗದ ಅನೇಕ ಅನುಭವಗಳನ್ನು, ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಬಹುಶಃ ಇದನ್ನೆಲ್ಲ ಕೇಳಿ ನಮ್ಮ ಶ್ರೋತೃಗಳು ಸಹ ಆನಂದಿಸಿಯಾರು ಅಂತೇಳಿ ನಮ್ಮ ಹಾರೈಕೆ. ಇಲ್ಲಿ ತನಕ ನಿಮ್ಮ ಅನುಭವ ಅನಿಸಿಕೆಗಳನ್ನು ಹೇಳಿದ್ದಕ್ಕೆ ನಿಮಗೆ ಆಕಾಶವಾಣಿ ಹಾಗೂ ಶ್ರೋತೃಗಳ ಪರವಾಗಿ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಹಿರಿಯ ಚಲನಚಿತ್ರ ಕಲಾವಿದರು ಹಾಗೂ ಚಿತ್ರ ಸಾಹಿತಿಗಳು ಆದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
3: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
4: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
3: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
4: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
5: ಕೇಳುಗರೆ ಗಮನಿಸಿ, ಜುಲೈ 19 ಬೆಳಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆದುಳಿನ ಆರೋಗ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ಜುಲೈ 20 ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು.

ಗಮನಿಸಿ, ಅಪರಿಚಿತ ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಬಂದಿರುವ ಪ್ರಕಟಣೆ. ಇದೇ ತಿಂಗಳು 5ನೇ ತಾರೀಕು ಮೈಸೂರು ರೈಲು ನಿಲ್ದಾಣದ ರಿಫ್ರೆಶ್ಮೆಂಟ್ ರೂಮ್ ಕಾರಿಡಾರ್ ಹತ್ತಿರ ಸುಮಾರು 35ರಿಂದ 40 ವರ್ಷದ ಅಪರಿಚಿತ ಹೆಂಗಸು ಸ್ವಾಭಾವಿಕವಾಗಿ ಮೃತಪಟ್ಟಿದ್ದು, ಸ್ಥಳದಲ್ಲಿ ವಾರಸುದಾರರು ಪತ್ತೆಯಾಗಿರುವುದಿಲ್ಲ. ಅವರ ಮುಖಚಹರೆ ಈ ರೀತಿ ಇದೆ. ಸುಮಾರು 35ರಿಂದ 40 ವರ್ಷಗಳು, 5 ಅಡಿ ಎತ್ತರ, ದೃಢಕಾಯ ಶರೀರ, ಗೋಧಿ ಮೈಬಣ್ಣ, ಕೋಲು ಮುಖ, ದಪ್ಪ ಮೂಗು, ತಲೆಯಲ್ಲಿ ಸುಮಾರು 6 ಇಂಚು ಉದ್ದದ ಕಪ್ಪು ಕೂದಲು, ಎಡಗೈಯಲ್ಲಿ ಇಂಗ್ಲಿಷ್ನಲ್ಲಿ ಎ ಎಂದು, ತಮಿಳಿನಲ್ಲಿ ಪಳನಿ ಎಂದು ಹಸಿರು ಬಣ್ಣದಲ್ಲಿ ಹಚ್ಚೆ ಇರುತ್ತದೆ. ಪತ್ತೆಯಾದಾಗ ಇವರು ನೇರಳೆ ಬಣ್ಣದ ಸಣ್ಣ ಹೂವಿನ ಚಿತ್ರವಿರುವ ಕುರ್ತಾ, ಪಿಂಕ್ ಬಣ್ಣದ ಸಣ್ಣ ಹೃದಯ ಚಿತ್ರವಿರುವ ಪ್ಯಾಂಟ್ ಧರಿಸಿದ್ದಾರೆ. ಇವರ ಬಗ್ಗೆ ಅಥವಾ ಇವರ ವಾರಸುದಾರರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ಮೈಸೂರು ರೈಲ್ವೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಅಪರಿಚಿತ ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಬಂದಿರುವ ಪ್ರಕಟಣೆಯನ್ನು ಕೇಳಿದಿರಿ.

ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಇವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 5 ಗಂಟೆ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
5: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು.

0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾಗು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಮರವನ್ನು ಪ್ರೀತಿಸುವೆ ನಾನು.
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ

0: ನಾಟಕ ರೂಪ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
2: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
2: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
2: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ನೀವು ಟ್ಯೂನ್ ಇನ್ ಮಾಡಿದ್ದೀರಾ ಎಫ್ಎಂ 100.6 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ ಎಂಎಸ್. ಸಮಯ ಸರಿಯಾಗಿ 5:05:30.

ಇದೀಗ ಪ್ರಸಾರವಾಗ್ತಾ ಇದೆ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳಿ ಆನಂದಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮಕ್ಕೆ 5:05 ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ಕಾರ್ಯಕ್ರಮದ ಮೊದಲಿಗೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಹಾಡಿರುವ ಅಜಯ್ ಚಿತ್ರದ ಗೀತೆ, ಸಾಹಿತ್ಯ ಹಂಸಲೇಖ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಮಣಿ ಶರ್ಮಾ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ, ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಇಂದಿನ ಕಾರ್ಯಕ್ರಮದ ಮೊದಲ ಸಂದೇಶ ಯಾರು ಯಾವ ಗೀತೆಯನ್ನು ಮೆಚ್ಚಿ ಕಳಿಸಿದ್ದಾರೆ ನೋಡೋಣ. ಎಸ್ ಜಾನಕಿ ಹಾಗೂ ಶಂಕರ್ ನಾಗ್ ಅವರು ಹಾಡಿರುವ ರಕ್ತ ತಿಲಕ ಚಿತ್ರದ ಈ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ. ಚಿ ಉದಯಶಂಕರ್ ಅವರು ರಚಿಸಿರುವ ಈ ಗೀತೆಗೆ

0: ಗಪ್ಕೊಂಡ್ರೆ ಹಿಂಸೆ ಆಗತ್ತೆ ಕಣೆ, ಬಿಡ.
1: ಅಪ್ಪ, ಇವನೊಬ್ಬ ಭಕ್ತ, ಇದಕ್ಕೇನು ಆಗಲ್ಲ.
2: ಏನು ಆಗಲ್ಲ ನನ್ಗೆ, ಏನು ಆಗಲ್ಲ, ಏನು ಆಗಲ್ಲ ನನ್ಗೆ, ಏನು ಆಗಲ್ಲ, ಏನು ಆಗಲ್ಲ ನನ್ಗೆ, ಏನು ಆಗಲ್ಲ.
3: ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯ ಪ್ರಕಟಣೆ ಇದೆ ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು 57001. ಈ ವಿಳಾಸದಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿರುವ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಕಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಗಮನಿಸಿ, ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31 ತಾರೀಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಜಿಲ್ಲಾ ಕಚೇರಿಯ ದೂರವಾಣಿ ಸಂಖ್ಯೆ 0821-249-11-1, 0821-249-11-1. ಪ್ರಕಟಣೆ ಕೇಳಿದಿರಿ.

ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಬಂದಿದೆ. ಪಾಂಡವಪುರದ ಹರಳಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ, ಯೋಗೇಶ್ ಹಾಗೂ ಕುಟುಂಬದವರು. ಇವರಿಗಾಗಿ ಇವರ ಮೆಚ್ಚಿನ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ ಬ್ರಾಟ್ ಚಿತ್ರದಿಂದ. ಸಾಹಿತ್ಯ ಶಶಾಂಕ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ, ಗೀತೆಯನ್ನು ಹಾಡಿದ್ದಾರೆ ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್.

ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ

0: ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಗಮನಿಸಿ, ಜುಲೈ 19 ಬೆಳಗ್ಗೆ 9:40 ಅಂದರೆ ನಾಳೆ ಬೆಳಗ್ಗೆ 9:40 ನಮ್ಮ ನಿಲಯದಿಂದ ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆದುಳಿನ ಆರೋಗ್ಯ ವಿಷಯದ ಕುರಿತು ಮೈಸೂರಿನ JSS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ TS ವಾಸನ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಚಿತ್ರ ಶರಪಂಜರ. ಪಿ ಸುಶೀಲಾ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನ ಬಿಂದು ಪ್ರಕಾಶ್. ಕಣಗಾಲ ಪ್ರಭಾಕರ್ ಶಾಸ್ತ್ರಿ ಅವರು ರಚಿಸಿರುವ ಈ ಗೀತೆಗೆ ಸ್ವರ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
1: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ
2: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ, ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ, ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ, ನಾನ್ ಯಾರು?
1: ಪ್ರೀತಿ ಓಡಿದೆ ಯಾವ ಚಿಪ್ಪಿನಲ್ಲಿ.
0: ಮರೆಯದೆ ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6
1: ಮುಂಗಾರು ಮಳೆಯೇ.
3: ಹಳ್ಳಿ ಹೈದ ಚಿತ್ರದ ಈ ಗೀತೆಯನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಗಾನಸುಮ ಪಟ್ಟಸೋಮನಹಳ್ಳಿ. ಎಂ ರಂಗಾರಾವ್ ಅವರ ಸ್ವರ ಸಂಯೋಜನೆಯಲ್ಲಿ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

ಕೆಲವರ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇದ್ದೀರಾ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಶಬ್ದವೇದಿ ಚಿತ್ರದ ಗೀತೆ. ಈ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು. ಎಸ್ ಜಾನಕಿ ಹಾಗೂ ಮನು ಅವರು ಹಾಡಿರುವ ಬೆಳ್ಳಿ ಮೋಡಗಳು ಚಿತ್ರದ ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್. ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ, ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಇಳಯರಾಜಾ ಹಾಗೂ ಚಿತ್ರ ಅವರುಗಳ ಯುಗಳ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ನೀವೀಗ ಕೇಳ್ತಾ ಇದ್ದೀರಾ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಸಂಗೀತ ಸಂಯೋಜಿಸಿದ್ದಾರೆ ಇಳಯರಾಜಾ. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಕೆಆರ್ ಪೇಟೆಯಿಂದ ಸುಚಿತ್ರಾ.

ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ಇದೀಗ ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳುವ ಸಮಯ. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನಿಂದ ಸೌಭಾಗ್ಯ ಸಿದ್ದರಾಜು, ಜೀವನ್ ಹಾಗೂ ಕುಟುಂಬದವರು. ಗೀತೆಯನ್ನು ಹಾಡಿದ್ದಾರೆ ಜೋಗಿ ಪ್ರೇಮ್ ಹಾಗೂ ಸಂಗಡಿಗರು, ಚಿತ್ರ ಟಗರುಪಲ್ಯ. ಸಂಗೀತ ಸಂಯೋಜನೆ ವಾಸುಕಿ ವೈಭವ್, ಸಾಹಿತ್ಯ ಧನಂಜಯ ಅವರದು.

ಇದುವರೆಗೂ ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ 5:05 ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಪ್ರಸಾರ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ. ನೋಡೋಣ ಯಾರೆಲ್ಲ ಸಂದೇಶ ಕಳಿಸಿದ್ರು ಅಂತ. ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಹಾಗೂ ಕುಟುಂಬದವರು, ಹೆಬ್ಬಾಳಿನಿಂದ ಪ್ರಸನ್ನ ವೆಂಕಟೇಶ್, ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಸುಪ್ರೀತ್, ಬೆಳ್ಳಿ, ಕುಮಾರಿ, ಮುದ್ದಳ್ಳಿ ಪುಟ್ಟಸ್ವಾಮಿ, ವಿಜಯ, ನಾಗೇಂದ್ರ, ಮುರಳಿ, ನಿತ್ಯ, ಶೋಭಾ, ವೇಣು, ಭಾಗ್ಯಮ್ಮ, ಶಾರದಮ್ಮ ಮೈಸೂರಿನಿಂದ, ಮೈಸೂರಿನ ಅಶೋಕಪುರಂನಿಂದ ಶಿವಸ್ವಾಮಿ, ಭುವನಶ್ರೀ, ಮೃತ್ಯುಂಜಯ, ಪದ್ಮಾವತಿ, ಮಹೇಶ್, ನಿರ್ಮಲಾ ಭಾರತಿ ಹಾಗೂ ಕುಟುಂಬದವರು, ಹೆಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗಗನ್, ಭುವನ್, ಗುರು, ಮನು, ಅಜಯ್, ಹನುಮನಾಳು, ಸರಸ್ವತಿ, ರಮ್ಯಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್ ಮೈಸೂರಿನಿಂದ, ಬೆಂಗಳೂರಿನ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು, ಹೊಸಹಳ್ಳಿಯಿಂದ ಹವ್ಯಾನ್, ಕೃಷ್ಣ, ತ್ರಿಷಿಕಾ, ಬಾಲಕೃಷ್ಣ.

0: ಹಾಗೂ ಕುಟುಂಬದವರು ದೇವಲಿಂಗೇಗೌಡ, ಪದ್ಮಾದೇವಲಿಂಗೇಗೌಡ ಅಂಕುಶಪುರದಿಂದ, ನೀಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿ ಅವರು, ರಾಜೇಂದ್ರ ನಗರ ಇಲ್ಲಿಂದ ಸತೀಶ್ ವೆಂಕಟೇಶ್ ಹಾಗೂ ಕುಟುಂಬದವರು, ಚೈತ್ರ ಲತಾ ದಿನೇಶ್ ಅಮೂಲ್ಯ ಮೈಸೂರಿನ ಹೆಬ್ಬಾಳಿನಿಂದ, ರಾಜಮಣಿ ರಾಜಶೇಖರ್ ಹೊಮ್ಮರಗಳಿಯಿಂದ, ರಾಜರಾಜೇಶ್ವರಿ ನಗರದಿಂದ ರಾಘು ಸಂದೇಶ ಕಳಿಸಿದ್ದಾರೆ. ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾ ಆಚಾರ್ ಹಾಗೂ ಕುಟುಂಬದವರು, ಶ್ರೀರಂಗಪಟ್ಟಣ ತಾಲೂಕಿನಿಂದ ಲಕ್ಷ್ಮೀ ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಕುಟುಂಬದವರು, ಜೆಪಿ ನಗರದಿಂದ ತಾರಾ ಸಂದೇಶ ಕಳಿಸಿದ್ದಾರೆ. ಬಜಾರ್ ರವಿಕುಮಾರ್, ಹನುಮಯ್ಯ, ವೆಂಕಟೇಶ್, ಮಹದೇವಸ್ವಾಮಿ, ನಂಜನಗೂಡಿನ ತೊರೆಮಾವಿನಿಂದ, ರಾಮಕೃಷ್ಣನಗರದಿಂದ ನಿರ್ಮಲಾ ಮಹಾದೇವ್, ಶ್ವೇತಾ ಲೋಕೇಶ್ ಬಿಂಡಿಗನವಲೆ ಗ್ರಾಮದಿಂದ, ಗುಂಡ್ಲುಪೇಟೆಯಿಂದ ಚಂದನ್, ಪ್ರತಾಪ್, ಸತೀಶ್ ಹಾಗೂ ಸ್ನೇಹಿತರು, ರಾಘವೇಂದ್ರ ನಿಸರ್ಗ, ಪೂರ್ಣಿಮಾ ಹೆಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಾಗರತ್ನ ಶ್ರೀನಿವಾಸ್ ಕಿಕ್ಕೇರಿಯಿಂದ, ಎಸ್ವಿಪಿ ನಗರದಿಂದ ಸುಜಾತ ಸಂದೇಶ ಕಳಿಸಿದ್ದಾರೆ. ಸುಪ್ರೀತ್, ಪ್ರಣೀತ್, ರಾಜಮ್ಮ, ಜ್ಯೋತಿ, ವಿಕ್ಕಿ ಗುಂಡ್ಲುಪೇಟೆ ತಾಲೂಕಿನ ಪಂಚನಹಳ್ಳಿ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಗದಗದಿಂದ ಸಂಜೀವ, ಪ್ರಶಾಂತ್, ಸಂತು, ಚೆನ್ನೈನ ಬಡಾವಣೆ ಮಂಡ್ಯದ ಚೆನ್ನೈನ ಬಡಾವಣೆಯಿಂದ ಪಾರ್ವತಿ ಸಂದೇಶ ಕಳಿಸಿದ್ದಾರೆ. ನಜರ್ಬಾದ್ನಿಂದ ಯೋಗಾನಂದ ರಾಮ್ಪುರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ ರಾಮ್ಪುರೆ ಹಾಗೂ ಕುಟುಂಬದವರು, ಬೆಳವಾಡಿ ಗ್ರಾಮದಿಂದ ಪ್ರಿಯದರ್ಶಿನಿ, ಜಯಶ್ರೀ, ಶ್ರೀಧರ್, ಸಮೃದ್, ಪ್ರಿಯಾ, ಕೋಮಲ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾಗಮಧು ಹಾಗೂ ಸ್ನೇಹಿತರು ದಟ್ಟಗಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸಿಂಧುವಳ್ಳಿಯಿಂದ ಚೈತ್ರ, ಸುಭಾನ್ ಕೋರಿ, ಹಗರಿಬೊಮ್ಮನಹಳ್ಳಿಯಿಂದ ಇನ್ನೂ ಸಾಕಷ್ಟು ಸಂದೇಶಗಳು ಈಗಲೂ ಕೂಡ ಬರ್ತಾ ಇದೆ. ನಾಳೆ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಇದೇ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶ ಕಳಿಸಿ ನೀವು ಕೂಡ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5:57.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
7: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
6: ಪ್ರತಿ ಶನಿವಾರ ರಾತ್ರಿ 8:00.
8: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18 ರಾತ್ರಿ 8:00.

0: ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ, ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸಾ ಕಥೆಯ ನಾಟಕ ರೂಪ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
2: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
2: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
2: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸಂಜೆಯ 6 ಗಂಟೆ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿರಂಗ, ಸಮುದಾಯದೊಂದಿಗೆ ಕೃಷಿ ಬದುಕು. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಜಗ್ಗನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ನಮ್ಮ ನಿಲಯದಿಂದ ನಾಟಕ ಅಮಾಸ. ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳನ್ನು ಆಧರಿಸಿದ ಬಾನುಲಿ ನಾಟಕ ಸರಣಿ. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯಲ್ಲಿ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವವ್ರತ್ ಮಿಶ್ರಾ ಅವರ ಸಿತಾರ್ ವಾದನ. ನಾಳೆ 6:10 ಗೀತಾರಾಧನ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಂ ಕೊಟ್ರಯ್ಯ ಅವರಿಂದ. 6:35 ಹಾಗೂ ಸಂಜೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ ಬಿಎಸ್ ರಾಜನಾಂ, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾವಾಹಿನಿ 7:30 ಬೆಳಗ್ಗೆ 7:45 8:30 ಸಂಜೆ 4:45 ಕನ್ನಡ ಚಿತ್ರಗೀತೆಗಳು. 9:40 ನಮ್ಮ ಆರೋಗ್ಯ. ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಮಾರ್ಗದರ್ಶಿ ಚೈತನ್ಯ ಚಿಲುಮೆ. 11:00 ಮಿಶ್ರ ಮಾಧುರ್ಯ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ. 1:20 ಭಾವಗೀತೆಗಳು ಡಾಕ್ಟರ್ ಎಡಿ ಶ್ರೀನಿವಾಸನ್ ಅವರಿಂದ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಹುಲಿ ಹಾಲಿನ ಮೇವು. 3:40 ಸಿರಿಗನ್ನಡಂ ಗೆಲ್ಗೆ ಜಿ ಕೆ ರವೀಂದ್ರ ಕುಮಾರ್ ಅವರಿಂದ. 3:45 ಯಕ್ಷಗಾನ ತಾಳಮದ್ದಲೆ. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ. ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನ ಮಹೋತ್ಸವ ಪ್ರಯುಕ್ತ ಆಯೋಜಿಸಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಡಾಕ್ಟರ್ ಸರಸ್ವತಿ ಪ್ರಕಾಶ್ ಅವರಿಂದ. 8:00 ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ಸಂಸತ್ತಿನ ಕಾರ್ಯಕಲಾಪಗಳ ಮುನ್ನಾ ದಿನದ ಧ್ವನಿಮುದ್ರಣ ಪ್ರಸಾರ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. ಕಾರ್ಯಕ್ರಮ ಮಧುರೈ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ ದ ನ್ಯೂ

0: ಇಶಾ.
1: ಆಕಾಶವಾಣಿ ಮೈಸೂರು.
2: ಹರಿತೆ ಜಗತ್ತು,
1: ಸಸ್ಯವೈದ್ಯರ ಕಿವಿಮಾತು,
2: ಪ್ರಾಯೋಜಿತ ಬಾನುಲಿ ಸರಣಿ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
4: ಹೊಸ ಚಿಗುರು ಹಳೆ ಬೇರು
3: ಕೂಡಿರಲು ಮರಸುವ.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮಕಾಪುರ.
5: ಗಿಡ ಈ ಗಿಡ ಒಂದೊಂದು ಜೇಂಗುಡ.
1: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
6: ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಚಾರ ಗಿಡಗಳ ಬದುಕಿನ ಅಧ್ಯಾತ್ಮ ಮತ್ತು ರೈತನ ಬದುಕಿನ ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ದೇವಸ್ಥಾನ, ಮರ ಅಥವಾ ಪೂಜೆಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ. ನಮ್ಮ ಜೀವನವನ್ನು ಅರ್ಥಕೊಳ್ಳೋದು, ಪ್ರಕೃತಿ ನಿಯಮಗಳನ್ನು ಗೌರವಿಸೋದು ಮತ್ತು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸೋದು, ಅದೇ ನಿಜವಾದ ಅಧ್ಯಾತ್ಮ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಗಿಡವು ನಮಗೆ ಒಂದು ಆಧ್ಯಾತ್ಮಿಕ ಪಾಠವನ್ನು ಕಲಿಸುತ್ತೆ. ಒಂದು ಪುಟ್ಟ ಬೀಜವನ್ನು ಗಮನಿಸಿ, ಅದು ಮಣ್ಣಿನೊಳಗೆ ಹೂತೋಗುತ್ತೆ, ಕತ್ತಲೆಯನ್ನು ಎದುರಿಸುತ್ತೆ, ತನ್ನ ಹೊರಗಿನ ಗಟ್ಟಿಯಾದ ಹೊದಿಕೆಯನ್ನು ಒಡೆದು ಮೊಳಕೆಯಾಗಿ ಹೊರಬರುತ್ತೆ. ತನ್ನನ್ನು ತಾನು ಒಡೆದುಕೊಳ್ಳದೆ ಅದು ಎಂದಿಗೂ ಮರ ಆಗೋದಿಲ್ಲ. ನಮ್ಮ ಜೀವನವೂ ಹಾಗೆಯೇ, ಕಷ್ಟಗಳು ನಮ್ಮನ್ನು ಮುರಿಯೋದಕ್ಕೆ ಬರೋದಿಲ್ಲ, ನಮ್ಮನ್ನು ರೂಪಿಸೋದಕ್ಕೆ ಬರ್ತವೆ. ಇನ್ನೊಂದು ಅದ್ಭುತವನ್ನು ನೋಡಿ, ಗಿಡ ಎಂದಿಗೂ ತನ್ನ ಫಲವನ್ನು ತಾನೇ ತಿನ್ನೋದಿಲ್ಲ, ತನ್ನ ನೆರಳನ್ನು ತಾನೇ ಅನುಭವಿಸೋದಿಲ್ಲ, ತನ್ನ ಹೂವಿನ ಪರಿಮಳವನ್ನು ತಾನೇ ಸವಿಯೋದಿಲ್ಲ, ತನ್ನ ಸಂಪೂರ್ಣ ಜೀವನವನ್ನು ಇದರದಾಗಿ ಅರ್ಪಿಸುತ್ತೆ. ಇದೇ ನಿಸ್ವಾರ್ಥ ಸೇವೆಯ ಪರಮ ಆಧ್ಯಾತ್ಮ. ನಮ್ಮ ರೈತನ ಬದುಕು ಇದಕ್ಕಿಂತ ಭಿನ್ನ ಅಲ್ಲ. ರೈತನು ಬೀಜ ಬಿತ್ತುವಾಗ ಅದು ಮೊಳಕೆ ಹೊಡೆಯುತ್ತೆ ಅಂತ ನಂಬಿಕೆಯಿಂದ ಬಿತ್ತುತ್ತಾನೆ. ಮಳೆ ಬರ್ತದೋ ಇಲ್ಲವೋ ಗೊತ್ತಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೂ ಆಸೆಯನ್ನು ಕಳೆದುಕೊಳ್ಳೋದಿಲ್ಲ. ನಂಬಿಕೆ ಮತ್ತು ಪರಿಶ್ರಮದ ಈ ಸಂಗಮವೇ ರೈತನ ಆಧ್ಯಾತ್ಮ. ರೈತನು ಭೂಮಿಯನ್ನು ಕೇವಲ ಜಮೀನಾಗಿ ನೋಡೋದಿಲ್ಲ, ತಾಯಿಯಾಗಿ ಕಾಣ್ತಾನೆ. ಜಾನುವಾರುಗಳನ್ನು ಕೇವಲ ಆಸ್ತಿಯಾಗಿ ನೋಡೋದಿಲ್ಲ, ಕುಟುಂಬದ ಸದಸ್ಯರಂತೆ ಪ್ರೀತಿಸ್ತಾನೆ. ಬೀಜವನ್ನು ಕೇವಲ ಧಾನ್ಯ ಎಂದು ಪರಿಗಣಿಸೋದಿಲ್ಲ, ಮುಂದಿನ ಪೀಳಿಗೆ ಭರವಸೆ ಎಂದು ಕಾಪಾಡುತ್ತಾನೆ. ಆದ್ದರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ಗೋವು, ಗಂಗೆ, ಗಿಡ ಮತ್ತು ಗುರು ಈ ನಾಲ್ಕಕ್ಕೂ ಪೂಜ್ಯ ಸ್ಥಾನ ನೀಡಲಾಗಿದೆ. ಇದು ಕೇವಲ ನಂಬಿಕೆಯ ಸಂಕೇತಗಳಲ್ಲ, ಬದುಕಿನ ಮೂಲಾಧಾರಗಳೂ ಹೌದು. ಇಂದು ನಾವು ವಿಜ್ಞಾನವನ್ನು ಅಳವಡಿಸ್ಕೋಬೇಕು. ಉತ್ತಮ ಬೀಜ, ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ, ಸಮತೋಲನ ಪೋಷಕಾಂಶ ನಿರ್ವಹಣೆ ಮತ್ತು ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೋಬೇಕು. ಆದರೆ ಅದರ ಜೊತೆಗೆ ಪ್ರಕೃತಿಯ ಬಗ್ಗೆ ಕೃತಜ್ಞತೆ, ಮಣ್ಣಿನ ಬಗ್ಗೆ ಗೌರವ ಮತ್ತು ಜೀವ ಜಗತ್ತಿನ ಬಗ್ಗೆ ಕರುಣೆ, ಈ ಮೌಲ್ಯಗಳನ್ನು ಉಳಿಸ್ಕೋಬೇಕು. ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದಾದಾಗ ಮಾತ್ರ ಕೃಷಿ ನಿಜವಾದ ಅರ್ಥದಲ್ಲಿ ಸಮೃದ್ಧಿಯಾಗುತ್ತೆ. ಪ್ರಿಯ ಶ್ರೋತೃಗಳೇ, ಒಂದು ಮರ ನಮ್ಮನ್ನು ಕೇಳೋದಿಲ್ಲ, ನೀನು ಯಾವ ಜಾತಿಯವನು, ಯಾವ ಧರ್ಮದವನು, ಯಾವ ಭಾಷೆಯವನು ಅಂತ. ಅದು ಎಲ್ಲರಿಗೂ ನೆರಳು ಕೊಡುತ್ತೆ. ನದಿಯು ಎಲ್ಲರ ದಾಹವನ್ನು ತಣಿಸುತ್ತೆ. ಸೂರ್ಯನು ಎಲ್ಲರ ಮೇಲೂ ಸಮಾನವಾಗಿ ಬೆಳಕು ಚೆಲ್ತಾನೆ. ಪ್ರಕೃತಿಯ ಈ ಸಮದೃಷ್ಟಿಯೇ ನಮಗೆ ನಿಜವಾದ ಆಧ್ಯಾತ್ಮವನ್ನು ಕಲಿಸುತ್ತೆ. ನಾವು ರೈತನನ್ನು ಕೇವಲ ಅನ್ನದಾತ ಅಂತ ಕರಿಬಾರ್ದು, ಆತ ಜೀವದಾತ. ಏಕೆಂದರೆ ಆತ ಮಣ್ಣಿನಲ್ಲಿ ಜೀವವನ್ನು ಬಿತ್ತುತ್ತಾನೆ, ಭರವಸೆಯನ್ನು ಬೆಳೆಸ್ತಾನೆ ಮತ್ತು ಸಮಾಜದ ಬದುಕನ್ನು ಪೋಷಿಸ್ತಾನೆ. ಕೊನೆಯಲ್ಲಿ ಒಂದು ಚಿಂತನೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಒಂದು ಬೀಜ ತನ್ನನ್ನು ತಾನು ಮಣ್ಣಿಗೆ ಅರ್ಪಿಸಿದಾಗ ಸಾವಿರಾರು ಬೀಜಗಳನ್ನು ಹುಟ್ಟಿಸುತ್ತೆ. ಒಬ್ಬ ರೈತ ತನ್ನ ಬದುಕನ್ನು ಸಮಾಜಕ್ಕೆ ಅರ್ಪಿಸಿದಾಗ ಕೋಟ್ಯಾಂತರ ಜೀವಗಳನ್ನು ಪೋಷಿಸ್ತಾನೆ. ಆದ್ದರಿಂದ ಗಿಡಗಳಿಂದ ಸೇವೆಯ ಆಧ್ಯಾತ್ಮವನ್ನು, ರೈತನಿಂದ ಸಮರ್ಪಣೆಯ ಆಧ್ಯಾತ್ಮವನ್ನು ಕಲಿಯೋಣ. ಪ್ರಕೃತಿಯನ್ನು ಪ್ರೀತಿಸೋಣ, ಮಣ್ಣನ್ನು ಗೌರವಿಸೋಣ, ರೈತನನ್ನು ಗೆಲ್ಲಿಸೋಣ. ಧನ್ಯವಾದಗಳು, ನಮಸ್ಕಾರ.
2: ಹರಿತೆ ಜಗತ್ತು,
1: ಸಸ್ಯವೈದ್ಯರ ಕಿವಿಮಾತು. ಕಾರ್ಯಕ್ರಮ ಆಲಿಸಿದಿರಿ
7: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
2: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
1: ಪವರ್ ಪ್ಲಸ್ ಬಳಸಿ
2: ಬೆಳೆಗೆ ಸಾರ,
1: ರೋಗ ದೂರ,
2: ಬೆಳೆ ಚಂದ,
1: ರೈತನ ಮೊಗವಂದ.
2: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
1: ಪವರ್ ಪ್ಲಸ್.
2: ಸಂಪರ್ಕಿಸಿ
1: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
2: ಮೊಬೈಲ್ ಸಂಖ್ಯೆ 9880622979.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ.

0: ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:15:30.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು.
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ.
2: ಕಸ್ತೂರಿ ಮಾತ್ರೆ ತಿನ್ನಿ,
3: ನಾಕರಿಗೆ ಜೈ ಎನ್ನಿ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು
2: ನಾವು ನಮ್ಮೂರು ನಮ್ಮ ಬದುಕಿನ ತವರೂರು
3: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ
4: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ
3: ಪ್ರತಿ ಶನಿವಾರ ರಾತ್ರಿ 8:00
1: ಈ ಸರಣಿಯ ಮೊದಲ ಕಥಾನಾಟಕ ಅಮಾಸ ಇದೇ ಶನಿವಾರ 18 ರಾತ್ರಿ 8:00 ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8:00 ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
4: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ
3: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
4: ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು
3: ಪ್ರತಿ ಶನಿವಾರ ರಾತ್ರಿ 8:00
4: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ಲಾಸ.
3: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರ

0: ಆಕಾಶವಾಣಿ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ.
1: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ನಾವು ಬೇಡದೆ ಇರೋ ಎಲೆಕ್ಟ್ರಿಸಿನ ನಾವು ಮುಟ್ಟೋದಿಲ್ಲ. ನಾವು ಬೇಡದೆ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲೆ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವು ಏನ್ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗುತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ, ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಏನ್ ಮಾಡಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ, ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದ್ದಾರೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗೋದು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ನೋಡೋ ಇದಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್, ಅಲ್ಲಿಂದ ಎಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರ್, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದ್ದಾರೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್. ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ. ಆಕ್ಚುಲಿ ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತೇಳಿ ಆ 33% ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
0: ವಿಜಯ್ ನಿಶಾಂತ್ ಅವರೇ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:35.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: kswssb.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ
1: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
3: ಈ ಸರಣಿಯ ಮೊದಲ ಕಥಾನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ.
1: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಕೇಳಿ ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ. ಇಂದಿನ ಕಥಾನಾಟಕ ಅಮಾಸ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ರಚನೆ ದೇವನೂರು ಮಹಾದೇವ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
4: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ್ತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ.

0: ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. ಒಂದು ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ.

0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
1: ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು, ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 ಅವರ್ಸ್ ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟ್ ಅಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಎಸ್ಟಿ ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಇಂಡಿಕಾ ಕಾಫಿ ಬ್ರಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 cm ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:50. ಕೇಳಿ ಕಾರ್ಯಕ್ರಮ ಕೃಷಿ ರಂಗ.

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತು ಸಂವಾದವನ್ನು ಆಲಿಸಲಿದ್ದೀರಿ. ಭಾಗವಹಿಸಲಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
1: Mysore sandal
2: nodu ide nan favorite soap mysore sandal confidence koduva ekaika sabunu mysore sandal soap
3: neevu khasagi vahana chalakara nirvahakara mechanic athwa motaru sarige kshetrada karmikara
4: nimagagi ide karnataka rajya motaru sarige hagu idare sambandhita karmika samajika bhadrate mattu kshema abhivruddhi mandali
3: kevala 50 rupayi nondani shulka pavatisi smart card padiyiri apagata vime makkala shikshanakke dana sahaya herige batye seridante aneka saulabhya ಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳು.
7: ರೂತ್ ಜಾಕ್ಲಿನ್ ಅವರೇ ನಮಸ್ಕಾರ.
8: ನಮಸ್ಕಾರ ಕೇಶವ್ ಸರ್.
7: ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ ರೂತ್ ಜಾಕ್ಲಿನ್ ಅವರೇ?
8: ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇನೆ. ಸೊ ನಂದು BSc ನರ್ಸಿಂಗ್ ಮುಗಿಸ್ಕೊಂಡು ನಾನು ಆಪರೇಷನ್ ಥಿಯೇಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಮಿಷನ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅದಾದಮೇಲೆ ಒಂದಷ್ಟು ನಮ್ಮ ಕಾಲೇಜ್ ಡೇಸ್ ಮುಗಿಸಾದ್ಮೇಲೆ ಟ್ರೈನಿಂಗ್ ಟೈಮಲ್ಲಿ ಒಂದಷ್ಟು ಸ್ಕೂಲ್ ಮಕ್ಕಳುಗಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ಒಂದಷ್ಟು ಚಟುವಟಿಕೆಗಳನ್ನ ಮಾಡಿಸ್ತಾ ಬರ್ತಾ ಇದ್ವಿ. ಸೊ ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಕ್ಕಳುಗಳಿಗೆ ಮಾಡ್ತಾ ಬರ್ತಾ ಇದ್ವಿ. ಸೊ ಅದು ನಮಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸು ಮತ್ತು ದಸರಾ ಹಾಲಿಡೇಸಲ್ಲಿ ಫ್ರೀ ಕ್ಯಾಂಪ್ಗಳನ್ನ ಮಾಡ್ತಾ ಬರ್ತಾ ಇದ್ವಿ.
7: ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು?
8: ಅಪ್ಪ ಬಂದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದರು, ಅಮ್ಮ ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು, ಬಟ್ ತುಂಬ ಲಾಂಗ್ ಟೈಮಲ್ಲಿ. ಸೊ ಅದಾದಮೇಲೆ ಕೆಲಸ ಬಿಟ್ಟು ಮನೇಲೇ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು.
7: ಎಷ್ಟು ಜನ ಮಕ್ಕಳು ನೀವು?
8: ನಾವು 3 ಜನ ಮಕ್ಕಳು, ನಾನೇ ದೊಡ್ಡವಳು, ತಂಗಿ ಮತ್ತು ತಮ್ಮ ಇಬ್ಬರು ಇದ್ದಾರೆ.
7: ನೀವು ನರ್ಸ್ ಆಗೋ ಸಲುವಾಗೇ BSc ನರ್ಸಿಂಗ್ ಓದಿದ್ದ?
8: ಇರಲಿಲ್ಲ, ಬಟ್ ನನಗೆ ಇದ್ದಿದ್ದು ಒಂದು ಅಕೌಂಟ್ಸ್ ಫೀಲ್ಡಿಗೆ ಹೋಗಬೇಕಂತ ಆಸೆ ಇತ್ತು. ಬಟ್ ಅನಿವಾರ್ಯ ನಾನು BSc ನರ್ಸಿಂಗ್ ಹೋಗಿ ಅಲ್ಲಿ ಒಂದು ಟ್ರೈನಿಂಗ್ ಮಾಡಬೇಕಾಗಿತ್ತು. ಸೊ ಅದು ನನಗೆ ಯಾವತ್ತೂ ಬೇಜಾರು ಅನಿಸಲಿಲ್ಲ, ಯಾಕೆಂದರೆ ಅಲ್ಲಿ ಕಲಿತಿದ್ದ ನಾನು ಇದುವರೆಗೂ ನಾನು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಫುಡ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ, ಸೊ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಆಗಿದೆ.
7: ರೂತ್ ಜಾಕ್ಲಿನ್ ಅವರೇ, ನಮ್ಮ ಸುಪ್ರೀತ್ ಅವರು ಹೇಗೆ ಪರಿಚಯ ಆಗಿದ್ದು ತಮಗೆ?
8: ಸುಪ್ರೀತ್ ಅವರು ನಾವು 10th class ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ನಾವು ಫ್ರೆಂಡ್ಸು ಒಂದು ಇಲ್ಲ ಅಂದ್ರೂ ಒಂದು 25-30 ಜನ ಫ್ರೆಂಡ್ಸ್ ಇದ್ವಿ. ಸೊ ಎಲ್ಲರದು ಒಂದು ಆಗಿನ ಟೈಮಲ್ಲಿ ಎಲ್ಲರದು ಒಂದೇ ಮನಸ್ಥಿತಿ ಆ ಥರ ಅಂದ್ಕೊಂಡು ನಾವೆಲ್ಲ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅವಾಗವಾಗ ಸಿಗೋದು ಟ್ಯೂಷನ್ಸ್ಗಳಲ್ಲಿ ಬೇರೆ ಬೇರೆ ಥರ ಚಟುವಟಿಕೆಗಳಲ್ಲಿ ಕಲಿಯೋದ್ರ ಬಗ್ಗೆ ಆಸಕ್ತಿ, ಸೋಷಲ್ ಸೈನ್ಸು ಇದ್ರ ಬಗ್ಗೆ ಎಲ್ಲ ಕಲಿತಾ ಇದ್ವಿ. ಹೋಗ್ತಾ ಹೋಗ್ತಾ ಹೋಗ್ತಾ ನಮ್ಮ ಹೈಯರ್ ಎಜುಕೇಷನ್ಗೆ ಹೋಗಬೇಕಾದ್ರೆ ಬೇರೆ ಬೇರೆ ಕಡೆ ಎಲ್ಲರೂ ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ನಮ್ಮ ಒಂದು 10-12 ಜನ ಇದ್ವಿ, ಅವರೆಲ್ಲ ಒಂದು ಮೈಸೂರಲ್ಲೇ ಈ ಸ್ಕೂಲ್ ಮಕ್ಕಳುಗಳಿಗೆ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿದ್ನಲ್ಲ. ಸೊ ಆವಾಗ ನಾವುಗಳು ಒಂದೊಂದೊಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ತೊಗೊಂಡು ಅಥವಾ ಸಬ್ಜೆಕ್ಟ್ಗಳನ್ನ ತೊಗೊಂಡು ಆ ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ತಾ ಇದ್ವಿ. ಸೊ ಹಾಗಾಗಿ ನನಗೆ ಸುಪ್ರೀತ್ ಪರಿಚಯ.
7: ಪ್ರೀತಿ ಯಾವಾಗಾಯಿತು?
8: ಪ್ರೀತಿ ಆಗಿಲ್ಲ, ಬಟ್ ಅದೇ ಒಂದೇ ಮೈಂಡ್ ಸೆಟ್ ಇದ್ದಿರಿಂದ ಮುಂದೆ ಈ ಕೆಲಸನ ಮಾಡ್ಕೊಂಡು ಹೋಗಕ್ಕೆ ಈಸಿ ಆಗತ್ತೆ ಅನ್ನೋ ಒಂದು ಇದ್ರ ಪ್ರಕಾರ ನಾವು ಇಷ್ಟಪಟ್ಟು ಆಮೇಲೆ ಮದುವೆ ಮನೇಲಿ ಹೇಳಿ ಮದುವೆ ಮಾಡ್ಕೊಂಡ್ವಿ.
7: ಓಕೆ, ಅಂದರೆ ಮದುವೆ ಆದಮೇಲಿನ ಪ್ರೀತಿ ತಮ್ಮದು. ಓಕೆ, ಆಯ್ತಮ್ಮ. ಈಗ ಸುಪ್ರೀತ್ ಅವರೇ ನಿಮ್ಮ ಬಗ್ಗೆ ಒಂಚೂರು ಹೇಳಿ.
9: ಸರ್, ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಸಿದ್ಧಾರ್ಥ ಲೇಔಟಲ್ಲಿ. 10th standard ನನ್ನ ಎಜುಕೇಷನ್ ಎಲ್ಲ ಮೈಸೂರಲ್ಲೇ ಆಯಿತು. ಸೊ 10th ಆದಮೇಲೆ ನನ್ನ ಹೈಯರ್ ಎಜುಕೇಷನ್ಗೆ ಅಂತ ಬ್ಯಾಂಗ್ಳೂರಿಗೆ ಹೋದ್ವಿ. ಬಟ್ ನನಗೆ ಮೊದಲಿಂದನೂ ಒಂದು ಆಂಟ್ರಪ್ರಿನರ್ಶಿಪ್ ಜರ್ನಿ ಅನ್ನೋದು ನನಗೆ ತುಂಬ ಕನ್ಸು ಕಟ್ತಾ ಇದ್ದಿದ್ದು ಒಂದು ವಿಷಯ. ಸೊ ಹೆಂಗೆ ಅಂದರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ಹಾಲಿಡೇಸ್ಗಳು ಬಂದಾಗ ನಾವೇ ಮನೆಗಳಲ್ಲಿ ರೇಡಿಯೋ ಥರ ಮಾಡ್ಕೊಳ್ಳೋದು, ರೆಕಾರ್ಡ್ ಮಾಡೋದು. ಹಾಗೆ ಸಣ್ಣ ಸಣ್ಣ ವಾಕ್ಮ್ಯಾನ್ಗಳು ಬರ್ತಾಯಿತ್ತು. ಸೊ ಆ ವಾಕ್ಮ್ಯಾನ್ಗಳಲ್ಲಿ ನಾವೇ ಅಡ್ವರ್ಟೈಸ್ಮೆಂಟ್ ಬರೆಯೋದು, ಸಣ್ಣ ಸಣ್ಣ ಕತೆಗಳು ಬರೆಯೋದು. ಸೊ ಈ ಥರದ್ದೆಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಅದೊಂದು ಆಂಟ್ರಪ್ರಿನರ್ಶಿಪ್ ಕನಸು ಶುರು ಆಗಿತ್ತು. ಸೊ ಅದಾದಮೇಲೆ ನಾನು 9th standardಲ್ಲಿ ಇದ್ದಾಗಲೇ ನಮ್ಮ ತಂದೆಗೆ ಬಂದು ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸ್ಟಾರ್ಟ್ ಮಾಡ್ತೀನಿ, ನನಗೊಂದು 2 TATA Sumo ಮತ್ತು 2 Ambassador ತಕ್ಕೊಡಿ ಅಂತ ಕೇಳಿದ್ದೆ. ಆಗ ಎಲ್ಲ ಮನೆಯವರೆಲ್ಲ ಕೂತು 10th ಒಂದು ಮಾಡ್ಕೋಬಿಡು. ಸೊ 10th

0: ಮಾಸ್ ಕಾರ್ಡ್ ಬಂದಮೇಲೆ ನೀನು ಏನು ಬೇಕಾದರೂ ಮಾಡುವಂತೆ ಅಂತಂದರು. ಅದಾದಮೇಲೆ ಟೆಂತ್ ಮುಗೀತು, ಆಮೇಲೆ ಇಲ್ಲ ಒಂದು ಡಿಪ್ಲೊಮಾ ಮಾಡ್ಕೊಬಿಡು ಅಂತಂದರು. ಸರಿ ಆಯಿತು ಅಂತ ಹೇಳಿ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ಗೋಸ್ಕರ ಬ್ಯಾಂಗ್ಳೂರ್ ಆಕ್ಸ್ಫರ್ಡ್ ಕಾಲೇಜಿಗೆ ಅಲ್ಲಿ ಹೋದೆ. ಸೊ ಅದಾದಮೇಲೆ ಇಲ್ಲ ಒಂದು ಡಿಗ್ರಿ ಬರಲಿ ಬಿ ಅನ್ನೋ ಥರದಲ್ಲಿ ಬಂತು. ಸೊ ಆಗ ನಾನೇನು ಮಾಡಿದೆ, ಈವ್ನಿಂಗಲ್ಲಿ ಪರ್ಸ್ಯೂಯಿಂಗ್ ಮಾಡ್ತಾ ಬೆಳಗ್ಗೆ ಹೊತ್ತು ನಾನು ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೂ ಎಕ್ಸ್ಪೋಜರ್ ಬೇಕಾಗಿತ್ತು.
1: ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ನೀವು?
0: ಕೆ ಎಸ್ ವೈಲಿ ಓಪನ್ ಯೂನಿವರ್ಸಿಟಿಲಿ ಇಂಜಿನಿಯರಿಂಗ್ ಮಾಡಿಕೊಂಡೆ. ಡಿಪ್ಲೊಮೋ ಕಾಲೇಜಲ್ಲಿ, ರೆಗ್ಯುಲರ್ ಕಾಲೇಜಲ್ಲಿ ಮಾಡಿಕೊಂಡೆ. ಸೊ ಪ್ಯಾರಲಲ್ ಆಗಿ ಟೈಮ್ಸ್ ಆಫ್ ಇಂಡಿಯಾಯಿಂದ ಹಿಡಿದು ಸರ್ MNC ಒಂದು ಎಕೋಗೋವಾ ಅಂತ ಹೇಳಿ ಒಂದು MNC ಕಂಪ್ನಿವರೆಗೂ ಬೇರೆ ಬೇರೆ ಕ್ಷೇತ್ರದಲ್ಲಿ 23 ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ.
1: ಏನು ಮಾಡ್ತಾ ಇದ್ರಿ ಹಗಲೊತ್ತಲ್ಲಿ?
0: ಸರ್ ಅದೇ ಈಗ ಟೈಮ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ನಲ್ಲ, ನಾವು RRE ಆಗಿ ಕೆಲಸ ಶುರು ಮಾಡಿದೆ, ರೀಡರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಅಂತ. ಸೊ ಮನೆಗೂ ಹೋಗಿ ನಮ್ಮ ಪೇಪರ್ನ ಅವ್ರು ಯಾಕೆ ಹಾಕಿಸ್ಕೋಬೇಕು, ಯಾವ ಪುಟದಲ್ಲಿ ಯಾವ್ದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀವಿ, ವಯಸ್ಸಾಗಿರೋರಿಗೆ ಯಾವ ಥರ ಉಪಯೋಗ ಆಗುತ್ತೆ, ಮಕ್ಕಳಿಗೆ ಯಾವ ಥರ ಉಪಯೋಗ ಆಗುತ್ತೆ, ಗೃಹಿಣಿಯರಿಗೆ ಯಾವ ಥರ ಉಪಯೋಗ ಆಗುತ್ತೆ, ಓದಿ ಗ್ರ್ಯಾಜುಯೇಷನ್ ಮುಗಿದು ಯಾರ್ಯಾರಿಗೆ ಕೆಲಸ ಸಿಗುತ್ತೆ, ಈ ಥರ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ ಅಂತ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ.
1: ನಂತರ ಬೇರೆ ಏನು ಉದ್ಯೋಗ ಮಾಡಿದ್ರಿ?
0: ಸರ್ ಅದಾದಮೇಲೆ ಇಂಡಿಯಾ ಇನ್ಫೋಲೈನ್ ಅಂತ ಹೇಳಿ ಅಲ್ಲಿ ಇನ್ಸೂರೆನ್ಸ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಫೀಲ್ಡ್ ಎಕ್ಸಿಕ್ಯೂಟಿವ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಡೋ ಥರದ್ದು. ಸೊ ಅದಾದಮೇಲೆ ಆ ಟೈಮಲ್ಲಿ ನನಗೆ ಒಬ್ಬರು ಒಂದು ವೆಲ್ವಿಷರ್ ಆಗಿ ಒಂದು ಟ್ರೈನಿಂಗ್ ತಗೋತಾ ಇದ್ದೆ, ಒಂದು ಹೊಸ ಪಾಲಿಸಿ ಬಂದಿತ್ತು. ಸೊ ಅವ್ರಿಗೆ ನನ್ನ ಸ್ವಲ್ಪ ಇಷ್ಟ ಆಗಿ ಅವರು ಪರ್ಸ್ನಲಾಗಿ ಕರೆದು ಮಾತಾಡಿದ್ರು. ಸೊ ನೀವು ಡಿಪ್ಲೊಮಾ ಮಾಡ್ತಾ ಇರೋದ್ರಿಂದ ಆದಷ್ಟು ಟೆಕ್ನಿಕಲಲ್ಲಿ ನೀವು ಕೆಲಸ ಮಾಡಿದ್ರೆ ಸೊ ಎರಡೂ ನಿಮಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ಗೆ ಅಂತ. ಸೊ ಆಗ ಬ್ಯಾಂಗ್ಳೂರಲ್ಲೇ ಮಲ್ಲೇಶ್ವರಂ ಹತ್ರ ಮತ್ತಿಕೆರೆ ಅಂತ ಇದೆ, ಸೊ ಅಲ್ಲಿ ಕ್ಯಾಲಿಬರ್ ಪವರ್ ಕಂಟ್ರೋಲ್ಸ್ ಅಂತ ಹೇಳಿ UPS ಪ್ರೊಡಕ್ಷನ್ಗೆ ಜಾಯ್ನ್ ಆದೆ. ಸೊ ಏಕ್ ದಡಮ್ ನಾನು 21,000 ಆಗಲೇ ಸಂಬಳ ತಗೋತಾ ಇದ್ದೆ ಪರ್ಸ್ಯೂ ಮಾಡಬೇಕಾದ್ರೆ. ಬಟ್ ನಾನು ಎಲೆಕ್ಟ್ರಾನಿಕ್ಸಿಗೆ ಶಿಫ್ಟ್ ಆದಾಗ ಆ್ಯಸ್ ಅ ಫ್ರೆಶರ್ ನನಗೆ 4,500 ರೂಪಾಯಿ ಅಂತ ಅವರು ಹೇಳಿದ್ರು. ಬಟ್ ನನಗೆ ಮನೆಯಲ್ಲಿ ಯಾವುದೇ ಥರ ಚಾಲೆಂಜಸ್ ಇರಲಿಲ್ಲ ಫೈನಾನ್ಷಿಯಲಿ. ಸೊ ನಾನೆಲ್ಲನೂ ನನ್ನ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಮಾಡ್ತಾ ಬಂದೆ. ಸೊ ನನಗೆ ಅದು ಹೊಸ ಫೀಲ್ಡ್ ಅಂದರೆ ನಾನು ಒಪ್ಕೊಂಡೆ. ಬಟ್ ಒಂದು ತಿಂಗಳಲ್ಲಿ ನನ್ನ ಕೆಲಸ ನೋಡಿ ಅವರು ಖುಷಿಪಟ್ಟು 15,000 ರೂಪಾಯಿ ಫಸ್ಟ್ ತಿಂಗಳೇ ಕೊಟ್ಟು, ಮೂರನೇ ತಿಂಗಳಲ್ಲಿ ನಾನೇನು ಮೊದಲು ಸಂಬಳ ತಗೋತಾ ಇದೆ. ಸೊ ಅಷ್ಟೇ ಅವರು.
1: ಈ ಎಂಟರ್ಪ್ರೈಸಿಂಗ್ ಗುಣ ಹೇಗೆ ಬಂದಿರ್ಬೋದು ತಮ್ಮಲ್ಲಿ?
0: ಸರ್ ಅದು ಅಂದರೆ ನನಗೆ ಫ್ರೆಂಡ್ಸ್ ಹೇಳೋ ಪ್ರಕಾರದಲ್ಲಿ, ಸೊ ನಾನು ಯಾವಾಗಲೂ ನಾನು ಫ್ರೆಂಡ್ ಸರ್ಕಲ್ನ ಜಾಸ್ತಿ ಜೊತೇಲಿ ಇಟ್ಕೊಳ್ಳೋದು, ಆ್ಯಕ್ಟಿವಿಟೀಸ್ ಮಾಡೋದು, ಅದ್ರ ಜೊತೆಗೆ ಒಂದು ಸೋಷಲ್ ಕನ್ಸರ್ನ್ ಇರುತ್ತೆ, ನಾವು ಬೇರೆಯವ್ರಿಗೆ ಏನಾದರೂ ಹೇಗೆ ಸಹಾಯ ಮಾಡ್ಬೋದು. ಸೊ ಈ ಥರದ್ರಲ್ಲಿ ನಾವು ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು 5-6 ಜನ ಫ್ರೆಂಡ್ಸ್ ಸೇರಿಕೊಂಡು ಪ್ರತಿ ಶನಿವಾರ ಸೇರಿಕೊಂಡು ಬೇರೆ ಕಡೆ ಹೋಗಿ ಹಾಡುಗಳು ಹೇಳೋದು. ಅಂದರೆ ನಾನು ಆರ್ಗನೈಸ್ ಮಾಡ್ತದೆ, ನಾನು ಹಾಡುಗಾರ ಅಲ್ಲ, ಆರ್ಗನೈಸ್ ಮಾಡ್ತದೆ. ಅಲ್ಲಿ ಬರೋ ಒಂದು 200 ರೂಪಾಯಿ 300 ರೂಪಾಯಿ ನಮಗೆ ಫಸ್ಟು ಇದಾಗಿದ್ದು ಸರ್ ಒಡಿಶಾದಲ್ಲಿ ಸುನಾಮಿ ಇದಾಗಿತ್ತು. ಸೊ ಆಗ ನಮ್ಮ ಸ್ಕೂಲಲ್ಲಿ ಒಂದು, ನಾನು ಟೆರಿಷನ್ ಸ್ಕೂಲಲ್ಲಿ ಓದಿದ್ದು ಸಿದ್ಧಾರ್ಥಲ್ಲಿ ಹೋಟಲ್ಲಿ. ಸೊ ಅವಾಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಫಂಡ್ ಕಲೆಕ್ಟ್ ಮಾಡ್ಕೊಳಂಗೆ ಬರೋಕ್ಕಾಗತ್ತೆ, ಅವರು ಬರ್ಕೊಂಬರಬೇಕು ಅಂತ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಮಾಡಿದರು. ಆವಾಗ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಆವಾಗ ನಾನು 2,000 ಚಿಲ್ಲರೆ ಅಮೌಂಟ್ ಕಲೆಕ್ಟ್ ಮಾಡಿದ್ದೆ, ಅಂದರೆ ಎಲ್ಲ 5 ರೂಪಾಯಿ 10 ರೂಪಾಯಿ ಎಲ್ಲ ಕೊಡೋರು. ನಾನು 5th standard ಸೊ ಅಲ್ಲಿಂದ ನನಗೆ ಅದೊಂದು ಸೋಷಲ್ ಕನ್ಸರ್ನು ಸ್ವಲ್ಪ ಜಾಸ್ತಿ ಆಯಿತು.
1: ಈ ಎಂಟರ್ಪ್ರೈಸಿಂಗ್ ಜೊತೆಗೆ ಈ ವ್ಯವಸಾಯದತ್ತ ತಾವು ಹೊರಳಿದ್ದೆ ಯಾವಾಗ?
0: ಸರ್, ಜಾಕ್ಲಿನ್ ಹೇಳ್ದಂಗೆ ನಾವು ಮಕ್ಕಳ ಜೊತೆ ಕೆಲಸ ಮಾಡಬೇಕಾದ್ರೆ ಸೊ ಒಂದು 4 ಮೋಟೋ ಇಟ್ಕೊಂಡಿದ್ವಿ. ಸೊ ನಾವೆಲ್ಲ ಫ್ರೆಂಡ್ಸು ಬೇರೆ ಬೇರೆ ಊರಿಗೆ ಹೊರಟುಬಿಟ್ವಲ್ಲ, ಸೊ ಪುನಃ ಸಿಗೋದಕ್ಕೆ ಈ ಥರ ಟೆಕ್ನಾಲಜಿ ಇರಲಿಲ್ಲ ಅವಾಗ, ವಾಟ್ಸಪ್ಪು ವಿಡಿಯೋ ಕಾಲ್ಸು ಎಲ್ಲ ಇರಲಿಲ್ಲ. ಸೊ ನಾವು ಫಿಸಿಕಲ್ಲಾಗೆ ಬರಬೇಕಾಗಿತ್ತು. ಸೊ ಅವಾಗ ನಾವು ಎಲ್ಲ ಕೂತ್ಕೊಂಡು ಒಂದ್ಸಲ ಎಲ್ಲ ಇಲ್ಲೇ ಸಿದ್ಧಾರ್ಥ ಹೋಟೆಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಆಗನ್ನ ಏಜ್ಗೇನು ಬರಬೇಕು, ಆ ಥರ ತಿಂಗಳಿಗೊಂದ್ಸಲ ಪಬ್ಗೆ ಹೋಗೋಣ ಇಲ್ಲಾಂದರೆ ಟ್ರಕ್ಕಿಂಗ್ ಹೋಗೋಣ, ಸೊ ಈ ಥರ ಒಂದಷ್ಟು ಐಡಿಯಾಸ್ಗಳು ಬಂತು. ಬಟ್ ಎಷ್ಟೊಂದು ಜನ ನಾವು 10th ಆದಮೇಲೆ ಏನು ಸಬ್ಜೆಕ್ಟ್ಸ್ಗಳನ್ನ ಚೂಸ್ ಮಾಡಿದ್ವಿ ಅದ್ಯಾವುದು ನಮಗೆ ಖುಷಿ ಕೊಡೋ ಅಂಥ ಕೋರ್ಸ್ಗಳಾಗಿರಲಿಲ್ಲ. ಸೊ ಯಾವುದೋ ಒಂದು ಸಮಾಜದ ಒತ್ತಡಕ್ಕಾಗೋ ಇಲ್ಲ ಬೇರೆ ಯಾರ್ದೋ ಸಮಾಧಾನಕ್ಕೋಸ್ಕರನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ನಮ್ಮಲ್ಲೊಂದು ಕ್ಯಾಲಿಬರ್ ಹೇಗಿದೆ, ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅಟ್ಲೀಸ್ಟ್ ನಮ್ಮ ಜೂನಿಯರ್ಗಾದರೂ ಅದನ್ನು ಮಾಡಿಕೊಡೋಣ ಅಂತ ಒಂದು ಲಗೋರಿ ಅಂತ ಒಂದು ನಮ್ಮ ತಂಡಕ್ಕೆ ಒಂದು ಹೆಸರಿಟ್ಟು, ಆ ಇದರಲ್ಲಿ ಪ್ರಿವೆನ್ಷನ್ ಆಫ್ ಮ್ಯಾಲ್ ನ್ಯೂಟ್ರಿಷನ್ ಅಂತ ಮೊದಲೇ ಮೋಟು, ಎರಡನೇದು ಪ್ರಾಕ್ಟಿಕಲ್ ಎಜುಕೇಷನ್ ಅಂತ ಹೇಳಿ ಕೆಲಸ ಶುರು ಮಾಡ್ತಾ ಬಂದ್ವಿ.
1: ಲಗೋರಿನೇ ಯಾಕೆ ಜಾಕ್ಲಿನ್ ಅವರೇ
2: ಲಗೋರಿ ಅಂತ ಯಾಕೆ ಹೆಸರಿಟ್ವಿ ಅಂತ ಅಂದರೆ ಅದರಲ್ಲಿ ಒಂದು 7 ಕಲ್ಗಳಿರುತ್ತೆ. ಸೊ ಒಂದು ಕಲ್ಲ ಮೇಲೆ ಒಂದು ಕಲ್ಲನ್ನ ಕಟ್ತಾ ಬರ್ತೀವಿ, ಅದು 7 ಕಲ್ಲು ಇರುತ್ತೆ. ಸೊ ಆ ಕಲ್ಲುಗಳಿಗೆ ಒಂದೊಂದು ಹೆಸರುಗಳು ಕೊಟ್ಟಿದ್ದೀವಿ, ಒಂದೊಂದು ಪ್ರೀತಿ ವಿಶ್ವಾಸ ನಂಬಿಕೆ ಆಸರೆ ಈ ಥರ ಒಂದು ಹೆಸರುಗಳನ್ನ ಕೊಟ್ಟಿದ್ದೀವಿ. ಆ ಲಗೋರಿಯಲ್ಲಿ 2 ಟೀಮ್ ಇರುತ್ತೆ, ಒಂದು ಟೀಮು ಕಟ್ಟಿರ್ತಾರೆ, ಇನ್ನೊಂದು ಟೀಮು ಒಡೆಯುತ್ತೆ, ಬಾಲಲ್ಲಿ ಹೊಡಿತಾರೆ. ಆಗ ಆ ಪ್ರೀತಿ ಸ್ನೇಹ ಒಂದು ಏನೇನು ಕಾಳಜಿಗಳೆಲ್ಲ ಇರುತ್ತೋ ಅದು ಬಿದ್ದೋಗುತ್ತೆ. ಸೊ ಅದನ್ನು ಮತ್ತೆ ಕಟ್ಟ ಪ್ರಯತ್ನ ಇನ್ನೊಂದು ಟೀಮ್ದಾಗುತ್ತೆ, ಯಾರ್ದು ಬೀಳ್ಸ್ಕೊಂಡಿರ್ತಾರಲ್ಲ ಅದೇ ಟೀಮ್ ಅವ್ರು ಬಂದು ನಾವು ಮತ್ತೆ ಆ ಪ್ರೀತಿ ವಿಶ್ವಾಸನ ಕಟ್ಟಬೇಕು, ನಾವೆಲ್ಲ ಒಟ್ಟಿಗೆ

0: ಬಾಳ್ಬೇಕು ಅನ್ನೋ ಒಂದು ಮೀನಿಂಗ್ ಅಲ್ಲಿ ನಾವು ಅದು ಲಗೋರಿ ಅಂತ.
1: ಏನೇನ್ ಮಾಡ್ತಾ ಇದ್ರಿ ಚಟುವಟಿಕೆಗಳನ್ನ?
0: ಸೊ ಅದರಲ್ಲಿ ಎಸ್ಪೆಷಲಿ ಎಜುಕೇಷನ್ ಮತ್ತೆ ಮ್ಯಾಲ್ ನ್ಯೂಟ್ರಿಷನ್ ಬಗ್ಗೆ, ಆಮೇಲೆ ಸಪೋರ್ಟಿಂಗ್ ಬ್ಯಾಕ್ ಬೋನ್ ಫಾರ್ ಅದರ್ ಗ್ರೂಪ್ಸ್ ಅನ್ಬಿಟ್ಟು, ಲೈಕ್ ಇದೇ ತರ ವಾಲಂಟಿಯರ್ಸ್ ಎನ್ ಜಿ ಒಸ್ಗಳು ಏನು ನಡೆಯುತ್ತೆ ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ವಿ. ಫಸ್ಟ್ ಎಜುಕೇಷನ್ ತಗೊಂಡಾಗ ಅಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ ಟೆಂತ್ ಅಂತ ಒಂದು ಕಾರ್ಯಕ್ರಮ ಮನವರಿಕೆ ಅಂತ. ಸೊ ಅದರಲ್ಲಿ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಬರಬೇಕು. 10th class ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ವಾರ ಇರುತ್ತೆ. ಸೊ ಅಂಥ ಮಕ್ಕಳುಗಳಿಗೆ ಸ್ಕೂಲಲ್ಲೇ ಹೋಗಿ ಅವ್ರಿಗೆ ಮಾತಾಡಿ, ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿ ಅವ್ರಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಕಡೆ ಗ್ಯಾದರ್ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ಗಳಿಗೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಲೈಕ್ ಸೈಕ್ಯಾಟ್ರಿಸ್ಟ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇದ್ದು ಎಕ್ಸ್ಪರ್ಟ್ಸ್ಗಳನ್ನ ನಾವು ಇನ್ವೈಟ್ ಮಾಡ್ತಾ ಇದ್ವಿ. ಅವ್ರು ಬಂದು ಮಕ್ಕಳ ಜೊತೆ ಫಸ್ಟ್ ಒಂದು ಅರ್ಧ ಗಂಟೆಗಳು ಪೇರೆಂಟ್ಸ್ ವಿತ್ ಮಕ್ಕಳುಗಳ ಜೊತೆ ಓಪನ್ ಸೆಮಿನಾರಲ್ಲಿ ಮಾತಾಡ್ತಾ ಇದ್ರು. ಸೊ ಅದಾದಮೇಲೆ 1-to-1 ಕೌನ್ಸಿಲಿಂಗು. ಸೊ ಮಗು ಮತ್ತು ತಂದೆ ತಾಯಿ ಇಬ್ಬರು ಬಂದು ಅವ್ರ ಜೊತೆ ಕುತ್ಕೊಂಡು, ಯಾವ ಸಬ್ಜೆಕ್ಟ್ ಇಷ್ಟ, ಮಗುಗೆ ಏನು ಸಬ್ಜೆಕ್ಟ್ ಇಷ್ಟ ಇದೆ, ಆ ಸಬ್ಜೆಕ್ಟ್ ತಜ್ಞರ ಹತ್ರ ಹೋಗ್ಬಿಟ್ಟು 1-to-1 ಮಾತಾಡೋದು. ಸೊ ನಮ್ಮ ಮಗ ಕ್ಯಾಲಿಬರ್ ಹಿಂಗಿದೆ, ಯಾವ ಸಬ್ಜೆಕ್ಟ್ ತಗೋಬೇಕು, ಮುಂದಕ್ಕೆ ಹೆಂಗೆ ಕೆಲಸಗಳು ಸಿಗುತ್ತೆ ಅಂತ ಅವಾಗ 1-to-1 ಮಾತಾಡ್ತಾರೆ.
1: ಈ ಸಮುದಾಯದೊಂದಿಗೆ ಕೃಷಿ ಬದುಕು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ
2: ಸರ್,
1: ಇದನ್ನ ಯಾವಾಗಲಿಂದ ಅಥವಾ ಆರಂಭ ಮಾಡಿದ್ದು?
2: ಸರ್, ಇದು ಈ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ರೈತರ ಜಾಗದಲ್ಲಿ ಇದ್ವಿ ನಾವು. ಸೊ ರೈತರು ಗದ್ದೆಯಲ್ಲಿದ್ದಾಗ ಅದು ಪಂಪ್ ಹೌಸ್ ಒಳಗಡೆ ಪಂಪ ಸೆಟ್ ಮಾಡಿ ಒಂದು ಮನೆ ಕಟ್ಕೊಂಡಿರ್ತಾರೆ, ಅದರ ಒಳಗಡೆ ಬರೀ ಔಷಧಿ ಬಾಟ್ಲುಗಳನ್ನ ನೋಡಿದ್ವಿ ನಾವು. ಅಂದರೆ ನಮಗೂ ಕೃಷಿ ಎಲ್ಲ ವಸ್ತು, ಅವಾಗ ಸಿಟಿಲೇ ಇದ್ದಿದ್ದರಿಂದ ಹಳ್ಳಿ ಪರಿಚಯ ಅಷ್ಟಿರಲಿಲ್ಲ. ಸೊ ಆವಾಗ ಅಣ್ಣನ ಕೇಳಿದಾಗ, ಅಣ್ಣ ಇದೆಲ್ಲ ಏನು ಅಂತಂದಾಗ, ಅವ್ರು ಹೇಳಿದ್ರು ಒಂದು ಭತ್ತ ಫುಲ್ ಕಂಪ್ಲೀಟ್ ಆಗೋರಿಗೆ ನಾವು ಇಷ್ಟು ಔಷಧಿಗಳು ಹೊಡಿತೀವಿ ಅಂತ. ಆವಾಗ ಅಷ್ಟು ಸರ್ಪ್ರೈಸಿಂಗ್ ಆಯಿತು, ಇಷ್ಟು ಕೆಮಿಕಲ್ಸ್ನ ಹಾಕಿ ಒಂದು ಅಕ್ಕಿನ ಭತ್ತನ ಬೆಳೀತಾರಲ್ಲ ಅನ್ನೋ ಥರದಲ್ಲಿ. ಅಣ್ಣ ಇಷ್ಟೆಲ್ಲ ಗೊತ್ತಿದ್ರು ನೀವು ಇದನ್ನೇ ತಿಂತೀರಾ ಅಂತ ಒಂದು ಪ್ರಶ್ನೆ ನಮ್ಮಲ್ಲೇ ಒಬ್ಬರು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನಾವು ಒಂದು 10 ಗಂಟೆಗೆ ಸಪ್ರೇಟಾಗಿ ಬೆಳ್ಕೋತೀವಿ ಅಂತಂದರು. ಅದೇನದು ಹೆಂಗೆ ಅಂತ ಹೇಳಿದಾಗ ಕೊಟ್ಟಿಗೆ ಗೊಬ್ಬರ ಈ ಥರದ್ರ ಬಗ್ಗೆ ಎಲ್ಲ ಪರಿಚಯ ಆಯಿತು. ಆವಾಗ ನಮಗೆ ಕೊಟ್ಟಿಗೆ ಗೊಬ್ಬರದಲ್ಲಿ ದೇಸಿ ಹಸು ಬಗ್ಗೆ ನಮಗೆ ಒಂದು ಪರಿಚಯ ಆಯಿತು ಅವ್ರ ಕಡೆಯಿಂದ. ಸೊ ದೇಸಿ ಹಸುಗಳ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ನಮಗೆ ತಿಳಿದಿದ್ದು ಸುಮ್ಮನೆ ಒಂದು ಸ್ಟಾಟಿಕ್ಸ್ನ ಶೇರ್ ಮಾಡೋದಾದರೆ, 1947 ನಮಗೆ ಸ್ವತಂತ್ರ ಬಂದಾಗ ನಾವು 43 crore ಜನಸಂಖ್ಯೆ ಇದ್ವಿ. ಬಟ್ ಆಗ ದೇಸಿ ಹಸು ಸಂಖ್ಯೆ ಬಂದು 83 crore ಚಿಲ್ಲರೆ ದೇಸಿ ಹಸುಗಳಿತ್ತು. ಆಗ ನಾವು 1 ಇದ್ವಿ ಇಡೀ ವರ್ಲ್ಡಲ್ಲಿ, ಬ್ರೆಜಿಲು 3. ಬಟ್ ಈಗ ನಾವು 2014 ಇದ್ರದ್ದು ನಾನು ಮಾತಾಡ್ತಾ ಇರೋದು ಅಂದರೆ, ಆವಾಗ ನಮ್ಮದು ಒಂದು 125 crore ಜನಸಂಖ್ಯೆ ಇದ್ವಿ. ಆಗ ಒಂದು 15 crore ಮಾತ್ರ ಅದು ಹಸುಗಳಿತ್ತು, ಅದರಲ್ಲೂ 7.5-8 crore HF ಜರ್ಸಿಗಳು, ವಿದೇಶದ ಹಸುಗಳು. ಸೊ ನಮ್ಮ ದೇಸಿ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತೇಳಿ, ಅದ್ರ ಪ್ರಯೋಜನಗಳ ಬಗ್ಗೆ ನಮಗೆ ನಮ್ಮ ಲೈಫ್ ಜರ್ನಿಲಿ ಹೆಂಗೆ ಅಂತಂದರೆ ಸರ್, ಎಲ್ಲ ರೈಟ್ ಟೈಮ್ಗೆ ರೈಟ್ ಪರ್ಸನ್ಗಳು ಸಿಕ್ಕಿದ್ದಾರೆ ನಮಗೆ. ಸೊ ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ಅಂತ ನಾವು ಕೆಲಸ ಮಾಡೋಕ್ಕೆ ಅಂತ ಶುರು ಮಾಡಿದಾಗ ಅದು ನಾವು ಅದನ್ನೇ ಹೇಳ್ತಿರ್ತೀವಿ, ನೇಚರ್ ಆಸ್ ಪ್ಲ್ಯಾಂಡ್ ಎವ್ರಿಥಿಂಗ್ ಅಂತ. ಪ್ರಕೃತಿನೇ ಯಾರನ್ನ ಯಾವ ಟೈಮಲ್ಲಿ ಸೇರಿಸ್ಬೇಕು, ಕಾಲೈ ತಸ್ಮೈ ನಮಃ ಅನ್ನೋ ಥರದಲ್ಲಿ ಆ ಥರ. ಸೊ ನಮಗೆ ತುಂಬ ಆಳವಾಗಿ ದೇಸಿ ಹಸು ಬಗ್ಗೆ ಪರಿಚಯ ಆಯಿತು.
1: ಸರಿ.
2: ಸೊ ಆಗಲೇ ನಾವು ಬೆಂಗಳೂರಲ್ಲಿ ಕೂಡ ಈ 4.5 ವರ್ಷದಿಂದ ದೇಸಿ ಹಸು ಮೇಲೆ ಕೆಲಸ ಮಾಡಿ ಈಗಲೂ ಕೂಡ ಬೆಂಗಳೂರಲ್ಲಿ ಪ್ರತಿದಿನ 400 liters ದೇಸಿ ಹಾಲನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಆ ಕೃಷಿ ಬಗ್ಗೆ ಅರ್ಥ ಮಾಡ್ಕೋತಾ ಮಾಡ್ಕೋತಾ ಇವತ್ತೇನು ಚಾಲೆಂಜಸ್ಗಳು ಬಂದಿದೆ, ಅದು ಸೋಷಲ್ ಇರ್ಬೋದು, ಇಲ್ಲ ಮನೆ ಒಳಗಡೆ ಇರ್ಬೋದು, ಎಕನಾಮಿಕಲ್ ಚಾಲೆಂಜಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತಂದರೆ ನಾವು ಪುನಃ ಎಲ್ಲರೂ ಒಗ್ಗಟ್ಟಾಗಿ ಬರಬೇಕು. ನಮ್ಮ ನಮ್ಮ ಮಧ್ಯ ನಾವೇನು ಗೋಡೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಬದಿಗಿಟ್ಟು ನಾವು ಸಮುದಾಯದಲ್ಲಿ ಬದುಕಕ್ಕೆ ಶುರು ಮಾಡಿದ್ರೆ ಪ್ರತಿಯೊಂದು ಸಾಧ್ಯ ಅಂತ ಹೇಳಿ ಸಮುದಾಯದ ಕೃಷಿನ ಮಾಡ್ತಾ ಇದ್ದೀವಿ.
1: ಏನು ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳ್ಬೋದಾ?
0: ಕೃಷಿ
1: ಇಲ್ಲಿ
0: ಬಂದು ನಾವು ಫಸ್ಟ್ ನಮ್ಮ ಪರಿಚಯದವರು ಯಾರಿದ್ದಾರೆ ಫಸ್ಟ್ ನಮ್ಮ ಸರ್ಕಲಲ್ಲಿ ಅವ್ರುಗಳೆಲ್ಲ ಒಟ್ಟಿಗೆ ಸೇರಿ ಒಂದಷ್ಟು ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ, ಯಾಕೆಂದರೆ ಜನಗಳ ಪರಿಚಯನೇ ಕಡಿಮೆ ಆಗೋಗಿದೆ ಇತ್ತೀಚೆಗೆ. ಏನಾದರೂ ಬೇಜಾರಾದರೆ ಹೋಟೆಲ್ಗೆ ಹೋಗ್ತೀವಿ, ಮಾಲ್ಸ್ಗೆ ಹೋಗ್ತೀವಿ, ಮತ್ತು ಬೇರೆ ಕಡೆಲ್ಲ ನೋಡೋಕೆ ಹೋಗ್ತೀವಿ. ಅದೇ ನಮ್ಮ ಜೊತೇಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋದಾಗಿರಲಿ, ಅದನ್ನು ನಾವು ಮಾಡ್ಕೋಬೇಕು. ಒಬ್ರಿಗೊಬ್ರು ಆಗಬೇಕು, ಒಂದು ಕಷ್ಟ ಇರಲಿ ಒಂದು ಸುಖ ಇರಲಿ. ಸೊ ಒಬ್ರಿಗೊಬ್ರು ಆದರೆ ಅದು ತುಂಬ ಖುಷಿ ಕೊಡುತ್ತೆ, ಯಾರೂ ಇಲ್ಲ ಅಂತ ನಮಗೆ ಅನಿಸಲ್ಲ, ಎಲ್ಲ ನಮ್ಮ ಜೊತೆಲಿದ್ದಾರೆ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಒಂದು 15 ದಿನಕ್ಕೊಂದ್ಸಲ, 1 ವಾರಕ್ಕೊಂದ್ಸಲ ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತೀವಿ. ಒಂದು ಇದುವರೆಗೂ ನಮಗೆ ಒಂದು 15 families ಹೆಚ್ಚು ಕಮ್ಮಿ ನಮಗೆ.
1: ಅದಕ್ಕೋಸ್ಕರ ಜಮೀನು ಎಲ್ಲಿ ತಗೊಂಡಿದ್ದೀರಿ?
0: ಜಮೀನು ಬಂದು ನಮ್ಮದು ಚಾಮರಾಜನಗರದಲ್ಲಿ ಒಂದು ಜಮೀನಿದೆ, ಅದಲ್ಲದೆ ಈಗ KRS ಪಂಪ್ ಹೌಸ್ ಹತ್ರ ಒಂದು ಜಮೀನಿದೆ. ಸೊ ಇಲ್ಲಿ ನಾವು ಕೃಷಿ ಮಾಡಬೇಕು ಅಂತ, ಸಮುದಾಯದ ಕೃಷಿ ಮಾಡಬೇಕನ್ನೋದು ಒಂದು ಆಸೆ. ಸೊ ಎಲ್ಲರೂ ಈಗ ಒಂದು ಒಬ್ಬರೇನೆ ಒಂದು ಎಲ್ಲ ತರಕಾರಿನೂ ಎಲ್ಲ ಸೊಪ್ಪುಗಳು ಎಲ್ಲ ಹಣ್ಣುಗಳನ್ನೂ ಬರೀ ಬೆಳೆಯೋಕ್ಕೆ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಸೇರಿಕೊಂಡು ಒಂದೊಂದೊಂದೊಂದು ಜವಾಬ್ದಾರಿಗಳನ್ನ ತೊಗೊಂಡು ಅವರವರೇ ಆ ಕೆಲಸಗಳನ್ನ ಮಾಡ್ತಾ ಬಂದರೆ ಎಲ್ರಿಗೂ ಖುಷಿ ಕೊಡುತ್ತೆ. ಓ, ಸೊಪ್ಪು ಬಂತು, ತರಕಾರಿ ಬಂತು, ಹಣ್ಣುಗಳು ಬರ್ತಾ ಇದೆ, ಎಲ್ರಿಗೂ ಹಂಚ್ಕೊಂಡು ತಿನ್ನಬೇಕು. ಆ ಹಂಚ್ಕೊಂಡು ತಿನ್ಬೇಕಾದ್ರೆ ಎಲ್ಲ ಜೊತೆಯಲ್ಲಿರಬೇಕು, ಒಂದಷ್ಟು ಅವ್ರಿಗೂ ಸೇರಿಸಿ ಆಕ್ಟಿವಿಟೀಸ್ನ ಮಾಡಿಸಿದಾಗ ಅವ್ರಿಗೆ ಇನ್ನೂ ಖುಷಿ ಕೊಡುತ್ತೆ ಅಂತ ಇವಾಗ ನಾವು ಕೆಲಸ ಶುರು ಮಾಡಿದ್ದೀವಿ.
1: ಮಹಿಳೆಯರಿಗಾಗಿ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ?
0: ಹೌದು, ಖಂಡಿತ, ಅದು ಪ್ಲಾನಲ್ಲಿದೆ, ಅದನ್ನು ಮಾಡಬೇಕು ಅಂತಲೂ ಇದ್ದೀವಿ. ಒಂದಷ್ಟು ನಾಟಿ ಹಸೋದು ಸಗ್ನಿಗಳು ಏನು ಇದೆ, ಗಂಜಲಾ ಸಗ್ನಿ, ಅದರಲ್ಲಿ ಬರುವಂಥ ಬೆರಣಿ ಆಗಿರ್ಬೋದು, ಧೂಪಗಳಾಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಇರ್ಬೋದು, ಇದನ್ನು ಒಂದು ಮಹಿಳೆಯರು ಎಲ್ಲ ಸೇರಿಕೊಂಡು ಮಾಡೋ ಅಂಥ ಕೆಲಸ ಆರಾಮಾಗಿ ಮಾಡ್ಬೋದು. ಈವನ್ ನಾವು ಈಗ ಪಂಪೋಸ್ ಹತ್ರ ಏನು ಹೇಳಿದ್ವಿ, ಅಲ್ಲೂ ಒಂದಷ್ಟು ಮನೆಯಲ್ಲೇ ಕೂತು ಮಾಡೋ ಅಂಥ ಕೆಲಸಗಳನ್ನ ಮಹಿಳೆಯರಿಗೆ ಹೇಳಿಕೊಟ್ಟು ಅವ್ರು ಮನೆಯಲ್ಲೇ ಮಾಡಿಕೊಡ್ಲಿ, ಅಥವಾ ಇಲ್ಲಾದರೂ ಒಂದು ಟ್ರೈನಿಂಗ್ ಸೆಂಟರ್ ಥರ ಅಲ್ಲಿ ಮಾಡಿ ಅವ್ರನ್ನ ಇಲ್ಲಿ ಕರೆದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಬೇಕಾದರೆ ಅವ್ರ ಮನೆಗಳಲ್ಲೇ ಮಾಡಿ ನಮಗೆ ತಂದು ಕೊಡ್ಬೋದು. ಆ ಥರ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಮಾತುಕತೆ ನಡೆದು ಮಾತಾಡ್ತಾ.
1: ಏನು ನಿಮ್ಮ ಆಲೋಚನೆ ಹೇಳಿ, ಏನೀಗ ಸಮುದಾಯದ ಕೃಷಿ ಬದುಕು ಅಂತ ನಾವೇನು ಹೇಳ್ತಿದ್ದೀವಲ್ಲ, ಈಗ ತಾವು ಪಂಪ್ ಹೌಸ್ ಹತ್ರ ಒಂದು ಜಮೀನನ್ನು ಏನು ಗುತ್ತಿಗೆಗೆ
2: ತಗೊಂಡಿದ್ದೀರಾ?
1: ಬಾಡಿಗೆ ಎಷ್ಟು ವಿಸ್ತೀರ್ಣದ ಜಮೀನು ಅದು?
2: ಸರ್, ಇದು 2 ಎಕರೆ ವಿಸ್ತೀರ್ಣ.
1: 2 ಎಕರೆ ಇದೆ, ಓಕೆ. ಅಲ್ಲಿ ಏನಾದರೂ ಪರ್ಮನೆಂಟ್ ಸ್ಟ್ರಕ್ಚರ್ ಏನಾದರೂ ಇದೆಯಾ?
2: ತುಂಬ ಚೆನ್ನಾಗಿ ಸಿಕ್ಕಿದೆ ಸರ್ ನಮಗೆ. ಸೊ ನಮ್ಮದು ಆ್ಯಕ್ಚುಲಿ ಈಗ ಬೇಸಿಕಲಿ ವಿ ಆರ್ ಹೋಮ್ ಸ್ಕೂಲಿಂಗ್ ಪ್ರಾಕ್ಟೀಸಿಂಗ್ ಫ್ಯಾಮಿಲಿ. ಸೊ ಈಗ ನಾವು ನಮ್ಮ ಮಗನಿಗೆ, ನನಗೆ 4 ವರ್ಷದ ಮಗ ಇದ್ದಾನೆ ದೀಕ್ಷಿತ್ ಅಂತ ಹೇಳಿ. ಸೊ ಅದ್ರ ಜೊತೆ ನಮ್ಮ ಸಮುದಾಯದಲ್ಲೇ ಇನ್ನೂ ಕೆಲವು ಫ್ಯಾಮಿಲಿ ಮಕ್ಕಳುಗಳಿದ್ದಾರೆ. ಸೊ ಅವರೆಲ್ಲ ಈಗ ನಾವು ಹೋಮ್ ಸ್ಕೂಲಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ.
1: ಏನು ಹೋಮ್ ಸ್ಕೂಲಿಂಗ್ ಅಂದರೆ?
2: ಸರ್, ಹೋಮ್ ಸ್ಕೂಲಿಂಗ್ ಅಂದರೆ ಈಗ ರೆಗ್ಯುಲರ್ ಕನ್ವೆನ್ಷನಲ್ ಸ್ಕೂಲಿಂಗ್ಗೆ ಹೋಗ್ತೀವಲ್ಲ, ಅಂದರೆ ಬೆಳಗ್ಗೆ ಸಂಜೆವರೆಗೆ ಅಕಾಡೆಮಿಕ್ಸ್ನ ಏನು ಸ್ಟೇಟ್ ಸಿಲೆಬಸ್ CBSE ಥರ ಇರುತ್ತೆ. ಸೊ ಈ ಥರ ಇರಲ್ಲ. ಸೊ ನಾವೇ ಹೋಮ್ ಸ್ಕೂಲಿಂಗ್ನ ಮನೇಲೇ ಮಕ್ಕಳುಗಳನ್ನ ನಾವೇ ಬೆಳೆಸ್ಕೊಂಡು ಬೇರೆ ಬೇರೆ ಥರ ಟ್ರಾವೆಲಿಂಗ್ ಮಾಡೋದು, ಬೇರೆ ಬೇರೆ ಥರ ಎಕ್ಸ್ಪೋಜರ್ ಎಲ್ಲ ಕೊಟ್ಟು NIOS ಅಂತ ಒಂದು ಸೆಂಟ್ರಲ್ ಬೋರ್ಡ್ ಇದೆ, ಅಟೋನಮಸ್ ಬಾಡಿ. 1989 ಶುರು ಆಗಿರೋದು ಅದು. ಸೊ ಅಲ್ಲಿ ನಾವು ಆ ವಯಸ್ಸಿಗೆ ಬಂದಾಗ, ಅಂದರೆ 3ನೇ ತರಗತಿ ವಯಸ್ಸಿಗೆ ಬಂದಾಗ, 5ನೇ ತರಗತಿ ವಯಸ್ಸಿಗೆ ಬಂದಾಗ, 8ನೇ ತರಗತಿ 10ನೇ ತರಗತಿ ಮತ್ತು 12ನೇ ತರಗತಿ ವಯಸ್ಸು ಬಂದಾಗ ನಾವು ಆನ್ಲೈನಲ್ಲೇ ಅದನ್ನು ಎಕ್ಸಾಮ್ ತೊಗೊಳೋದು. NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿ. ಸೊ ಆ ಇದರಲ್ಲಿ ಎಕ್ಸಾಮ್ ತೊಗೊಂಡು ಮಿಕ್ಕಿದ್ದನ್ನು ನಮಗೇನು ಖುಷಿ ಕೊಡುತ್ತೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದು ಅಂತ. ಸೊ ಆ ಥರದ್ರಲ್ಲಿ ನಮ್ಮದೊಂದೀಗ ಸಮುದಾಯ ಮೈಸೂರಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಇದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ.
1: ಅದಕ್ಕೂ ಸಿಲೆಬಸ್ ಇರುತ್ತಾ?
2: ಸಿಲೆಬಸ್ಸು ಅಂದರೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಸರ್, ಇದರಲ್ಲಿ 200+ ಸಬ್ಜೆಕ್ಟ್ಸ್ಗಳಿರುತ್ತೆ. ಅದರಲ್ಲಿ ಮಿನಿಮಮ್ 4 ಸಬ್ಜೆಕ್ಟು, ಮ್ಯಾಕ್ಸಿಮಮ್ 5 ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೋದು. ಅದರಲ್ಲಿ ಕಾರ್ಪೆಂಟ್ರಿನೂ ಇರ್ಬೋದು, ಗಾರ್ಡ್ನಿಂಗ್ ಇರ್ಬೋದು, ಬೇಕಿಂಗ್ ಇರ್ಬೋದು, ಒಂದು ಲ್ಯಾಂಗ್ವೇಜ್ನ ತೊಗೊಂಡು ಇನ್ನು 3ರಿಂದ 4 ಬೇರೆ ಸ್ಕಿಲ್, ಪ್ಲಂಬಿಂಗ್ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿರುತ್ತೆ, ಅದನ್ನು ನಾವೇ ಚೂಸ್ ಮಾಡಿಕೊಂಡು ಮಕ್ಕಳಿಗೆ ಯಾವ್ದು ಖುಷಿ ಕೊಡ್ತಾ ಇರುತ್ತೆ ಅದ್ರ ಮೇಲೆ ಎಕ್ಸಾಮ್ನ ತೊಗೋಬೋದು. ಆಮೇಲೆ ಯಾವತ್ತು ಬೇಕಾದರೂ ನಾವು ರೆಗ್ಯುಲರ್ ಸ್ಟ್ರೀಮಿಂಗ್ ಬರ್ಬೋದು, ಅಂದರೆ IAS ಆಫೀಸರು ಆಗ್ಬೋದು, MBBS ಡಾಕ್ಟರು ಆಗ್ಬೋದು ಫ್ಯೂಚರಲ್ಲಿ.
1: ಓಕೆ, ಒಂದು ನ್ಯಾಷನಲ್ ಓಪನ್ ಸ್ಕೂಲ್ದು. ಆಮೇಲೆ ಬೇರೆ ಬೇರೆ ಏನೇನು ಚಟುವಟಿಕೆಗಳು ನಿಮ್ಮ ಮನಸ್ಸಿನಲ್ಲಿರೋದು?
2: ಸೊ ಇದು ನಾವು ಓಪನ್ ಸ್ಕೂಲಿಂಗ್ ಮಾಡ್ತಾ ಇರೋದು. ಇನ್ನೊಂದು ಕನ್ವೆನ್ಷನಲ್ ಸ್ಕೂಲಿಂಗ್ ಹೋಗೋ ಪೇರೆಂಟ್ಸ್ಗಳಿಗೂ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ, ಬಟ್ ಎಲ್ಲೋ ಒಂದು ಭಯದಿಂದ ಅವ್ರ ಈ ದಾರಿಗೆ ಬರೋಕ್ಕಾಗ್ತಿರಲ್ಲ. ಸೊ ಕನ್ವೆನ್ಷನಲ್ ಸ್ಕೂಲಿಂಗ್ ಹೋಗೋ ಮಕ್ಕಳುಗಳಿಗೆ ಸ್ಕೂಲ್ ಮುಗಿದ ಮೇಲೆ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಅದಕ್ಕೆ ಆರ್ಕ್ ಅಂತ ಹೆಸರಿಟ್ಟಿದ್ದೀವಿ. ಆರ್ಕ್ ಅಂದರೆ ARC, ಆಲ್ರೌಂಡರ್ ಚಾಂಪಿಯನ್ಸ್ ಅಂತ. ಸೊ ಇಲ್ಲಿ ಮಕ್ಕಳುಗಳಿಗೆ ನಾವೇನು, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಜೀವನದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ ಅದನ್ನು ಈ ಮಕ್ಕಳುಗಳಿಗೂ ಬುಧವಾರ, ಗುರುವಾರ, ಶುಕ್ರವಾರ ಸಿದ್ಧಾರ್ಥನಗರದ ಹತ್ರ ಆನಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿ ಅವ್ರಿಗೂ ಕೂಡ ಕೃಷಿ, ಕೈತೋಟ, ಕುಕ್ಕಿಂಗು, ಲೀಡರ್ಶಿಪ್ ಕ್ವಾಲಿಟೀಸು. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಅಂತಂದರೆ, ಈಗ ನಾವು ನಮ್ಮ ವಿಷನ್ ಬಂದು 2047 ಸರ್, 2047. ಸೊ ಇನ್ನು 21 ವರ್ಷದಲ್ಲಿ ನಮ್ಮ ದೇಶ 100ನೇ ವರ್ಷದ ಸ್ವತಂತ್ರೋತ್ಸವನ ಆಚರಿಸುತ್ತೆ. ಸೊ ಅವತ್ತು ಯಾವ್ದಾದ್ರು ಒಂದು ಥೀಮ್ ಇಟ್ಕೊಂಡು ಸುಮ್ಮನೆ ಬಾವುಟ ಆರಿಸ್ಬೇಕಾ, ಇಲ್ಲ ನಿಜವಾದ ಒಂದು ಎಲ್ಲ ನೆಮ್ಮದಿಯಾಗಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಪಂಚಭೂತಗಳನ್ನ ರಿಜುವಿನೇಟ್ ಮಾಡಿಕೊಂಡು ನಾವು ನಮ್ಮ 100ನೇ ವರ್ಷದ ಸ್ವತಂತ್ರೋತ್ಸವನ ಆಚರಿಸ್ಬೇಕಾ ಅಂತ. ಸೊ ಆ ಒಂದು ಇದಕ್ಕೇ ಈಗ ಪಂಪ್ ಹೌಸ್ ಹತ್ರ ಚಕ್ಕನಕುಪ್ಪೆ ಅಂತ ಬರುತ್ತೆ, ಹೊಸಳ್ಳಿ ಬೆಳಗೊಳ ಹತ್ರ. ಸೊ ಅಲ್ಲಿ 2 ಎಕರೆನ ನಾವು ಸಮುದಾಯದಿಂದ ಅದನ್ನು ಬಾಡಿಗೆಗೆ ತಗೊಂಡು ಅದರಲ್ಲಿ ಈ ಓವರ್ಆಲ್ ಹಾಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ. ಸೊ ಕುವೆಂಪು ಅವರ ಒಂದು ಕನಸೇನಿತ್ತು, ಪೂರ್ಣ ದೃಷ್ಟಿಯಾಗಿ ಒಂದು ಗ್ರಾಮಗಳು ಜೀವನ ಶುರು ಮಾಡಬೇಕು, ಸರ್ವೋದಯ ಹೇಗೆ ಆಗಬೇಕು, ಸರ್ವವು ಹೇಗೆ ಉದಯ ಆಗಬೇಕು, ಅದರಲ್ಲಿ ಚಿಟ್ಟೆ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ಪಕ್ಷಿ ಇರ್ಬೋದು, ನಮ್ಮ ಯಾವುದೇ ಜಾತಿ ಮನುಷ್ಯರುಗಳಿರ್ಬೋದು. ಸೊ ಮಾನವೀಯತೆಯಿಂದ ನಾವು ಬದುಕೋಂಥ ಏನು ಒಂದು ಕನಸು ಕಾಣ್ತಾ ಇದ್ರು ನಮ್ಮ ಹಿರಿಯರು. ಸೊ ನಮಗೆ ತುಂಬ ಇನ್ಸ್ಪಿರೇಷನ್ ಸರ್ ಪ್ರೊಫೆಸರ್ ಶಿವರಾಜ್ ಸರ್ ಅಂತ ಹೇಳಿ, ಅವರು ಪೊಲಿಟಿಕಲ್ ಪ್ರೊಫೆಸರ್ ಆಗಿದ್ದರು, ಈಗ ಗಾಂಧಿ ಭವನದಲ್ಲಿ ಅವರು ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾನು ತುಂಬ ಒಳನಟಗಳನ್ನ ಇಟ್ಕೊಂಡು, ಸೊ ಅವ್ರದ ಒಂದು ಇನ್ಸ್ಪಿರೇಷನಲ್ಲಿ ನಾವು ಈ ದಾರಿಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ.
1: ಏನು ವಿಷನ್ನ ಇನ್ನೊಂಚೂರು ವಿಸ್ತೃತವಾಗಿ ಹೇಳ್ಬೋದಾ?

0: ಕ್ಲಿನ್ ಅವರೇ,
1: ಅದೇ 2047ಕ್ಕೆ ನಮಗೆ ಸ್ವತಂತ್ರ ಬರೋದು 100 ವರ್ಷ ಆಗುತ್ತೆ ಬಂದು. ಸೊ ಅವಾಗ ನಾವು ಎಲ್ಲರೂ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಆಗಬೇಕು. ನಮ್ಮ ಪಂಚಭೂತಗಳಲ್ಲಿ ಇವಾಗ ಏನು, ನಾವು ಏನಾದರೂ ತಿಂಡಿ ತಿಂದರೆ ಹೊರಗಡೆ ಬಂದಾಗ ಆ ಪೇಪರ್ ಕವರ್ಸ್ನೆಲ್ಲ ಬಿಸಾಕ್ದಲೆ ಭೂಮಿಗೆ ಹೊರೆ ಆಗ್ತಿದೆ ಅವೆಲ್ಲ, ಅದನ್ನು ವಾಪಸ್ ನಮ್ಮ ಬ್ಯಾಗ್ಗಳಲ್ಲೇ ನಾವು ಹೆಂಗೆ ಇಟ್ಕೊಂಡು ಹೋಗ್ಬೋದು ಮಕ್ಕಳಿಂದನೂ ಈ ಅರಿವನ್ನ ಮೂಡಿಸ್ತಾ ಬಂದರೆ. ಸೊ ಇಷ್ಟೊಂದು ಕಸಕಡ್ಡಿಗಳನ್ನ ನಾವು ಚೆಲ್ಲೋ ಅವಶ್ಯಕತೆ ಇರಲ್ಲ. ಹಾಗೆ ವೆಹಿಕಲ್ಸ್ಗಳು, ಎಕ್ಸಾಂಪಲ್ ನಾವು ತುಂಬ ವೆಹಿಕಲ್ಸ್ನ ಈಗ ಫೋರ್ ವೀಲರ್ ಬಂದಿದ್ರೆ ತಿರ್ಗಾ ಇನ್ನೊಂದು ಫೋರ್ ವೀಲರ್ ನಮ್ಮ ಆಸೆಗೆ ತಗೊಳ್ತೀವಿ. ಸೊ ಆ ವೆಹಿಕಲ್ಸ್ಗಳನ್ನ ಡ್ರೈವಿಂಗ್ನ ಅವಾಯ್ಡ್ ಮಾಡ್ಕೊಬೋದು. ಅದು ನೀರನ್ನ ಏನು ನಾವು ಎಚ್ಚೆತ್ತವಾಗಿ ಉಪಯೋಗಿಸ್ತೀವಿ ಅದನ್ನು ಕೂಡ ನಾವು ಲಿಮಿಟಾಗಿ ಯೂಸ್ ಮಾಡ್ತಾ ಬಂದರೆ ಅಲ್ಲಿ ನಾವು ಸಂರಕ್ಷಣೆ ಮಾಡ್ಬೋದು. ಈ ಥರ ಒಂದಷ್ಟು ಕೆಲಸಗಳು, ಚಟುವಟಿಕೆಗಳು ಮಕ್ಕಳ ಕಡೆಯಿಂದನೂ ಮಾಡಿಸ್ತಾ ಇದ್ವಿ. ಸೊ 2047ರ ತನಕ ಈ ಒಂದಷ್ಟು ಕಲ್ಮಶಗಳನ್ನ ಕಡಿಮೆ ಆಗ್ತಾ ಬಂದರೆ ನಮ್ಮ ಫ್ಯೂಚರ್ ಮಕ್ಕಳುಗಳಿಗೆ ಏನಿದ್ದಾರೆ ಅವರು ಒಂದು ಒಳ್ಳೆ ಜೀವನಗಳನ್ನ ಆರಂಭಿಸ್ಬೋದು, ಜೊತೆಯಾಗಿ ಖುಷಿ ಖುಷಿಯಾಗಿ ಬದುಕ್ಬೋದು ಅನ್ನೋ ಒಂದು ಉದ್ದೇಶ.
0: ಅಲ್ಲಿ ಏನಾದರೂ ಕೃಷಿ ಉತ್ಪನ್ನಗಳನ್ನು ಪ್ರದರ್ಶನ ಮಾಡೋದು, ಮಾರಾಟ ಮಾಡೋದು ಮತ್ತು ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅವಕಾಶವನ್ನು ಏನಾದರೂ ಕಲ್ಪಿಸಿದ್ದೀರಾ?
1: ಹೌದು ಸರ್, ಖಂಡಿತ. ಸೊ ಅಲ್ಲಿ ಇವಾಗ ಏನು ಅಂದ್ಕೊಂಡಿದ್ದೀವಿ, KRS ಪಂಪೋಸ್ ರೋಡಲ್ಲಿ ನಮ್ಮ ಏನು ಜಾಗ ಇದೆ ಅಲ್ಲಿ ಬೆಳೆದಂಥ ತರಕಾರಿಗಳು ಅಥವಾ ಅಕ್ಕಪಕ್ಕ ಬೆಳೆದಂಥ ರೈತರು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡ್ತಾ ಬಂದವರು ಒಂದು ಸಂಡೇಸು ಅಲ್ಲೇ ಒಂದು ಸಂತೆ ಥರ ಮಾಡಿ, ಸೊ ಅಲ್ಲಿ ಅವರು ಒಂದೊಂದು ಸ್ಟಾಲ್ಸ್ ಲೈಕ್ ಬೆಳಗ್ಗೆಯಿಂದ ಸಂಜೆ ತನಕ ಅವರ ಏನು ಬೆಳೆದಿರ್ತಾರೋ ಅಥವಾ ಏನು ಹೋಮ್ ಮೇಡ್ ಯಾವುದೇ ಥರ ಕೆಮಿಕಲ್ಲು ಕಲರ್ ಹಾಕಲ್ದೆ ಮಾಡಿರೋವಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಅಲ್ಲಿ ತಂದು ಅವರು ಸ್ಟಾಲ್ಸ್ಗಳ ರೀತಿ ಇಟ್ಕೊಬೋದು ಸರ್. ಸೊ ಆವಾಗ ಜನಗಳನ್ನು ಬೇಕಂದರೆ ನಾವು ಅಲ್ಲಿ ಇನ್ವೈಟ್ ಮಾಡ್ಬೋದು, ಇಂಥ ಜಾಗದಲ್ಲಿ ಇಂಥ ಐಟಮ್ಸ್ಗಳು ಸಿಗ್ತಿದೆ, ಒಳ್ಳೆ ಪದಾರ್ಥಗಳು ಸಿಗ್ತಿದೆ, ಮತ್ತು ರೈತರಿಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ ಡಿಸ್ಕಷನಲ್ಲಿದೆ.
0: ಸೊ ಒಂದೊಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ದೀರಾ ಹೇಗೆ?
1: ಈಗಾಗಲೇ ಕೆಲವೊಂದು ಪ್ರಾಡಕ್ಟ್ಸ್ ಲೈಕ್ ಹೋಮ್ ಮೇಡ್ ಸೋಪ್ಸ್ ಇರ್ಬೋದು, ಜೀವಾಮೃತ ಇರ್ಬೋದು, ವರ್ಮಿ ಕಾಂಪೋಸ್ಟು, ವರ್ಮಿ ವಾಶು, ಕೆಲವೊಂದು ಕಷಾಯದ ಪುಡಿಗಳು, ಕಷಾಯದ ಪುಡಿಗಳು ಬೇಕಾದ್ರೆ ನಾವು ಹೇಳ್ಕೊಡ್ಬೋದು ಇಮಿಡಿಯೇಟ್ ಆಗಿ. ಅಲ್ಲೇ ನಮ್ಮ ಅಕ್ಕಪಕ್ಕ ಬೆಳೆದಿರುವಂಥ ಗಿಡಗಳ ಎಲೆಗಳನ್ನ ಕಿತ್ತು ನಾವು ಕಷಾಯಗಳನ್ನ ಮಾಡಿ ಅದರ ಹೆಲ್ತ್ ಬೆನಿಫಿಟ್ಸ್ನ ನಾವು ಈಗಾಗಲೇ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಈಗ ಯಾರು ವಿಸಿಟಿಗೆ ಬರ್ತಾರೆ ಸೊ ಅವ್ರಿಗೆ ನಾವು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿ ಆ ಕಷಾಯಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಸೊ ಅವಾಗ ಅವ್ರಿಗೆ ಖುಷಿ, ಅವ್ರಿಗೆ ಸಮ್ ಚೇಂಜಸ್ನ ಅವರು ಫೀಲ್ ಮಾಡ್ತಾರೆ, ಆವಾಗ ಅವರೇ ಹೇಳ್ತಾರೆ. ಒಂದಷ್ಟು ಫೀಡ್ಬ್ಯಾಕ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ.
2: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
3: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

0: ಈಗ ಸುಪ್ರೀತ್ ಅವರೇ, ಮಕ್ಕಳ ಬಗ್ಗೆ ಹೆಚ್ಚು ಆಸಕ್ತಿ ತಮಗಿದೆ ಅಂತ ಹೇಳ್ತೀರಿ.
1: ಹೌದು ಸರ್.
0: ಈಗ ಮಕ್ಕಳಿಗೆ ಏನಾದರೂ ಅವಕಾಶವನ್ನು ಸೃಷ್ಟಿಸೋ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ?
1: ಖಂಡಿತ ಸರ್. ಕಿಡ್ ಪ್ರೋನರ್ಶಿಪ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡೆಲ್ ಇದೆ. ಸೊ ಅದರಲ್ಲಿ ಏನಂತಂದ್ರೆ ಸಾಟರ್ಡೆ ಸಂಡೆ ಅಲ್ಲೇ ಫಿಸಿಕಲ್ ಆಗಿ ಬರ್ಬೋದು, ಮಿಕ್ಕಿದ್ದ ದಿನಗಳು ನಾವು ಆನ್ಲೈನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈಗ ನಮ್ಮ ಹೋಮ್ ಸ್ಕೂಲಿಂಗ್ ಕಮ್ಯುನಿಟಿಲೇನೆ ಈಗ ನಮ್ಮ ಮಕ್ಕಳುಗಳೇ 4 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 14 ವರ್ಷದ ಮಕ್ಕಳುಗಳೇ ಇರ್ಬೋದು, ಇವಾಗ ಕಳೆದ August 15th ಇನ್ನೂರಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಮಾಡಿದ್ದೀವಿ.
0: ಏನಾದರೂ ಒಂದು ಕಂಪನಿ ತರ ಏನಾದರೂ ಮಾಡ್ಕೊಂಡಿದ್ರ ಇದಕ್ಕೆ?
1: ಸರ್, ಈಗ ಆತ್ಮ ಅಂತ ಹೇಳಿ ಹೆಸರು ಫೈನಲೈಸ್ ಮಾಡಿದ್ದೀವಿ ನಾವು. ಆತ್ಮ ATMA ಅಂತಂದ್ರೆ ನಾವು ಬೇರೆದನ್ನ ಬೆರಳು ತೋರ್ಸಕ್ಕಿಂತ ಮುಂಚೆ ನಮ್ಮ ಆತ್ಮ ಶುದ್ಧೀಕರಣ ನಾವು ಮಾಡ್ಕೋಬೇಕು ಅಂತ ಹೇಳಿ. ಸೊ ಆತ್ಮದ ಅಬ್ರವೇಷನ್ ಬಂದ್ರೆ ಆಲ್ಟರ್ನೇಟಿವ್ ಥಿಂಕರ್ಸ್ ಮೈಸೂರು ಅಸೋಸಿಯೇಷನ್ ಅಂತ. ಸೊ ಮೈಸೂರು ಸುತ್ತಮುತ್ತ ಇರೋಂಥವ್ರು ಯಾರು ವಿಭಿನ್ನವಾಗಿ ಆಲೋಚನೆ ಮಾಡ್ತಿರ್ತಾರೆ, ಸೊ ಅಂಥವ್ರನ್ನೆಲ್ಲ ಸೇರಿ ನಾವೊಂದು ಕಮ್ಯುನಿಟಿ ತರ ಮಾಡ್ಕೋಬೇಕು ಅಂತ. ಸೊ ಈಗ ನಾವು ಪಂಪ್ ಹೌಸ್ ಹತ್ರ ಮಾಡಿರೋದು ಅದೇ ಕಾರಣ. ಈಗ ಜಾಕ್ಲಿನ್ ಹೇಳ್ದಂಗೆ ನಾವೀಗ ಜೀವಾಮೃತ ಇರ್ಬೋದು, ಅದು ಶಿವಣ್ಣ ಅಂತ. ಸೊ ಅವರು ನಿಮ್ಮ ತುಂಬ

0: ದೊಡ್ಡ ಅಭಿಮಾನಿ. ಸೊ ರೈಸ್ ಇರ್ಬೋದು, ಅದು ಗನಿಕಾನಣ್ಣ ಅಂತ ಹೇಳಿ. ಸೊ ಯಾವುದೇ ಈ ತರ ವಿಭಿನ್ನವಾದ ರೈತರುಗಳಿದ್ದಾರೆ, ವೈಟ್ ಲೇಬ್ಲಿಂಗ್ ಮಾಡದೆ ಅವರ ಬ್ರ್ಯಾಂಡ್ಗಳಲ್ಲೇ ಈ ಜಾಗದಲ್ಲಿ ನಾವು ಅವ್ರನ್ನ ಹೆಚ್ಚಿನ ಮನೆಗಳಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ. ಈಗ ಐಸ್ ಕ್ರೀಮ್ ಅಲ್ಲಿ ಅಭಯ ಅಂತ ಇದೆ, ಸುರೇಶ್ ಭಟ್ ಅಂತ ಇದ್ದಾರೆ. ಸೊ ಆ ತರ ಇನ್ನು ಜಕಾಲಿಸ್ ಅಂತ ಹೇಳಿ, ಸೋಮಶೇಖರ್ ಅಂತ ಹೇಳಿ ಅವರು ಗಾಣದ ಎಣ್ಣೆ ತೆಗಿತಾರೆ. ಸೊ ಈಗ ಸೋಪ್ ಅಂತ ಹೇಳಿದಂಗೆ ಆಲೂರ್ ಮೂರ್ತಿ ಅಣ್ಣ ಅಂತ ಇದ್ದಾರೆ, ಅಚ್ಚುಮೆಚ್ಚು ಅಂತ ಹೇಳಿ ಅವರು ಸೋಪ್ ಮಾಡ್ತಾರೆ. ಸೊ ಅವರು ಖಾದಿಯಿಂದ ಅವ್ರು ಟ್ರೈನಿಂಗ್ ತಗೊಂಡು ಅಲ್ಲಿಂದ ಸಪೋರ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ಈ ತರ ಯಾವುದೇ ಒಂದು ಕನ್ಸ್ ಇಟ್ಕೊಂಡಿದ್ರೆ ಸರ್ ಜಾಗಕ್ಕೆ ಬೇರೆ ಕಡೆ ಡಿಪೆಂಡ್ ಆಗಿದೆ. ಈಗ ಹೇಗೆ ಕಾರ್ಪೊರೇಟಲ್ಲಿ ಕೋವರ್ಕಿಂಗ್ ಸ್ಪೇಸಸ್ ಅಂತ ಮಾಡಿರ್ತಾರೆ, ಆ ಥರ ನಮ್ಮದ್ರಲ್ಲಿ ಸಮುದಾಯದವರು ಅಂದರೆ ಕಮ್ಯುನಿಟಿ ಕೋ ಲಿವಿಂಗ್ ಸ್ಪೇಸ್ ಅಂತ ಮಾಡಿಕೊಂಡು, ಸೊ ಅಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಕೂಡ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ದೊಡ್ಡ ಕಾನ್ಫರೆನ್ಸ್ ರೂಮ್ ಇದೆ, ಜೊತೆಗೆ ಅಲ್ಲೇ ನಾವು ಫ್ರಂಟಲ್ಲಿ ಒಂದು ಔಟ್ಲೆಟ್ನ ಮಾಡ್ತಾ ಇದ್ದೀವಿ. ಸೊ ಅಲ್ಲೇನೀಗ ಭಾನುವಾರ ಸಂತೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಭಾನುವಾರ ಆ ಓನರ್ಗಳೇ ಬಂದು ನಿಂತ್ಕೊಂಡು ಅಲ್ಲಿ ಪ್ರಮೋಟ್ ಮಾಡ್ತಾರೆ. ಬಟ್ ಅದು ಕೆ ಆರ್ ಎಸ್ ರೋಡ್ ಆಗಿರೋದ್ರಿಂದ ಮೈಸೂರಿಗೆ ಯಾರೇ ವಿಸಿಟ್ರು ಬಂದ್ರೂ ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸು, ಕೆ ಆರ್ ಎಸ್ಗೆ ಗ್ಯಾರಂಟಿ ವಿಸಿಟ್ ಅಂತೂ ಮಾಡ್ತಾರೆ. ಸೊ ಸೋಮವಾರದಿಂದ ಶನಿವಾರದವರೆಗೂ ಆ ಪ್ರಾಡಕ್ಟ್ಸ್ಗಳು ಅಲ್ಲಿ ಸಿಗುತ್ತೆ. ಸೊ ಇದು ವಾರದ ಒಂದಿನ ಬಂದು ನಾವು ವಾಪಸ್ ಹೋಗೋದು ಅನ್ನೋ ಥರ ಇಲ್ಲ, ಮಿಕ್ಕಿದ ಆರು ದಿನ ಕೂಡ ಆ ಪ್ರಾಡಕ್ಟ್ಸು ಅಲ್ಲಿ ಮಾರುಕಟ್ಟೆಗಿರುತ್ತೆ. ಸೊ ಅದಕ್ಕೆ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಹಳೆ ಕಾಲದ ತಿಂಡಿ ತಿನಿಸುಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಸ್ವದೇಶಿ ಸ್ವಾದಿಷ್ಟ ಅಂತ ಒಂದು ಹೋಟೆಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಗಸ್ಟ್ 15 ಅದರದ್ದು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ವಿತ್ ಫಾಲೋಡ್ ವಿತ್ ರೈಸ್ ಮ್ಯೂಸಿಯಮ್, ಕೊಕೊನೆಟ್ ಮ್ಯೂಸಿಯಮ್, ಮತ್ತೆ ಈ ತರ ಸಣ್ಣ ಕೈಗಾರಿಕೆಗಳನ್ನ ಅಲ್ಲಿ ಸೆಟಪ್ ಮಾಡಂತದ್ದು. ಈಗ ನ್ಯೂಟ್ರಿಷನಿಸ್ಟ್ ಗಳಿರ್ತಾರೆ, ಅವರು ಬಂದು ಆ ಜಾಗಗಳನ್ನ ಉಪಯೋಗಿಸ್ಕೊಂಡು ಅವ್ರ ವರ್ಕ್ಶಾಪ್ ಗಳಿರ್ಬೋದು, ರಿಟ್ರೀಟ್ ಪ್ರೋಗ್ರಾಮ್ ಗಳಿಂದ ಅಲ್ಲಿ ಮಾಡ್ಕೋಬಹುದು.
1: ಏನೇನ್ ಮಾಡ್ತೀರಿ ಸ್ವದೇಶಿ ಸ್ವಾದಿಷ್ಟದಲ್ಲಿ ಜಾಕ್ಲಿನ್ ಅವರೇ?
2: ಸರ್, ಹೊತ್ತು ಇವಾಗ ನಮ್ಮ ಹಳೆ ಪಾರಂಪರಿಕ ಬಂದಿರುವಂಥ ಅಡುಗೆಗಳು, ಒಂದಷ್ಟು ಹಬೆ ವಡೆ ಇರ್ಬೋದು, ಗಸಗಸೆ ಪಾಯಸ, ಒಂದಷ್ಟು ಚಟ್ನಿಗಳಲ್ಲಿ ಬೇರೆ ನಮ್ಮ ತರಕಾರಿ ಚಟ್ನಿಗಳೇ ತುಂಬ ಇದ್ದಾವೆ, ಆ ಥರದ್ದಿರ್ಬೋದು. ರೊಟ್ಟಿಗಳಿರ್ಬೋದು, ಸೊಪ್ಪುಗಳ ರೊಟ್ಟಿ, ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ರೊಟ್ಟಿಗಳನ್ನ ಮಾಡುವಂಥದ್ದು. ನಮಗೆ ಗೊತ್ತೇ ಇಲ್ಲ, ನಮ್ಮ ಓಡಾಡೋ ಜಾಗದಲ್ಲೇ ಬೆಳೆದಿರುತ್ತೆ ಸೊಪ್ಪುಗಳು, ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ. ಸೊ ಅಂಥ ಸೊಪ್ಪುಗಳನ್ನ ನಾವು ತಂದು ರೊಟ್ಟಿ ಜೊತೆ ಮಾಡಿಕೊಡ್ಬೇಕು ಅಂತ. ಚಿಬ್ಲಿ ಇಡ್ಲಿ ಮತ್ತು ಕೆಂಪು ಚಟ್ನಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಿರಿಧಾನ್ಯದ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಬೇಕು. ಸಿರಿಧಾನ್ಯದಲ್ಲಿ ಎಷ್ಟೊಂದು ಜನ ಬರೀ ಪೊಂಗಲ್ಲು ಅಥವಾ ಮಿಲ್ಲೆಟ್ ಬಿಸಿಬೇಳೆಬಾತು ಅಂತ ಹೇಳ್ತಾರೆ, ಅದರಲ್ಲಿ ದೋಸೆ ಇಡ್ಲಿ ಮಾಡ್ಬೋದು, ಪಡ್ಡು ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈವನ್ ಉಪ್ಪಿಟ್ಟಿರ್ಬೋದು, ಗಂಜಿಗಳಿರ್ಬೋದು, ವೆರೈಟೀಸ್ ಆಫ್ ಗಂಜಿಗಳು ವಿತ್ ವೆಜಿಟೇಬಲ್ಸ್ಗಳನ್ನ ಹಾಕಿ ಮತ್ತು ಒಂದಷ್ಟು ಚಟ್ನಿ ಅದಕ್ಕೆ ಸೂಟ್ ಆಗುವಂಥ ಚಟ್ನಿಗಳು ಮಾಡಿ ಒಂದು ಕಾಂಬೋ ಮೂಲಕ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್.
1: ಚೆನ್ನಾಗಿದೆ ಹೆಸರು, ಸ್ವದೇಶಿ ಸ್ವಾದಿಷ್ಟ. ಆಯಿತು, ಈಗ ನಿಮ್ಮಲ್ಲಿ ಏನಾದರೂ ಒಂದು ಮಕ್ಕಳನ್ನು ಪ್ರೋತ್ಸಾಹಿಸೋ ಸಲುವಾಗಿ ಮಕ್ಕಳಿಗೇನಾದ್ರು ಜವಾಬ್ದಾರಿ ಕೊಡೋದು ಮತ್ತೆ ಅವರೇ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋದು, ಈ ತರ ಎಂಟರ್ಪ್ರೈಸಿಂಗ್ ಆಗಿರೋ ತರಹದ ಒಂದು ಏನಾದರೂ ಅವಕಾಶವನ್ನು ಏನಾದರೂ ಕಲ್ಪಿಸಿದ್ದೀರಾ?
0: ಖಂಡಿತ ಸರ್, ಅದೇ ನಾನು ಆಗಲೇ ಹೇಳ್ದಂಗೆ 2047 ಈ ಮಕ್ಕಳುಗಳು ನಿಜವಾದ ನಾಯಕರುಗಳಾಗಿ ನಮ್ಮ ದೇಶನ ಮುಂದೆ ತಗೊಂಡೋಗ್ತಾರೆ. ಸೊ ಅವರಿಗೆ ಬರೀ ಥ್ಯಾರಿಟಿಕಲ್ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಬಂದು ಅದು ಕೃಷಿ ಇರ್ಬೋದು, ಇಲ್ಲ ಕಾಟೇಜ್ ಇಂಡಸ್ಟ್ರೀಸ್ಗಳಿರ್ಬೋದು, ಇಲ್ಲ ಪ್ಲಾನಿಂಗ್ ಇರ್ಬೋದು, ಇಲ್ಲ ಹಾಸ್ಪಿಟಾಲಿಟಿ ಇರ್ಬೋದು, ಇಲ್ಲ ಅಕೌಂಟ್ಸಿಂಗ್ ಇರ್ಬೋದು, ಅದನ್ನೆಲ್ಲ ಅಲ್ಲೇ ಫಿಸಿಕಲ್ ಆಗಿ ನಿಂತು ಮಾಡ್ತಾರೆ. ಸೊ ನಮ್ಗೆ ಅದಕ್ಕೂ ಸ್ಫೂರ್ತಿ ಏನಂತಂದರೆ, ಕೇರಳದಲ್ಲಿ 7 ಒಂದು ಹುಡುಗಿ ಸಿಇಒ ಆಗಿದ್ದಾಳೆ, ತಮಿಳ್ನಾಡಲ್ಲಿ 14 ಒಂದು ಹುಡುಗಿ ಸಿಇಒ ಆಗಿದ್ದಾಳೆ. ಸೊ ಈಗ ಆ ಥರದೆಲ್ಲ ಇನ್ಸ್ಪಿರೇಷನ್ಸ್ಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಜೆ ಕೃಷ್ಣಮೂರ್ತಿ ಅಂತ ಹೇಳಿ ಅವರೆಲ್ಲ 1908 ನೇಚರ್ ಸೆಂಟ್ರಿಕ್ ಲಿವಿಂಗ್ ಅನ್ನೋ ಒಂದು ಮಾಡೆಲ್ಗಳನ್ನ ತೊಗೊಂಬಂದಿದ್ರು. ಸೊ ಈ ಥರ ಆಲೋಚನೆ ಮಾಡೋಂಥ ತುಂಬ ಫ್ಯಾಮಿಲೀಸ್ಗಳಿದ್ದಾರೆ.
1: ನೀವು ಮಾಡಿದ್ದೀರಾ ಆ ಥರ ಯಾರನ್ನಾದರೂ ಸಿಇಒ ಸಣ್ಣ ಹುಡುಗಿನ?
0: ಖಂಡಿತ ಸರ್, ನಮ್ಮ ಈ ಪ್ರಾಜೆಕ್ಟ್ ಏನು ಪಂಪ್ ಹೌಸ್ ಕೆ ಆರ್ ಎಸ್ ರೋಡಲ್ಲಿ ನಡೀತಾ ಇದೆ. ಸೊ ಇದಕ್ಕೆ 14 ಕಶ್ವಿ ಅಂತ ಹೇಳಿ, ಸೊ ಅವಳು ಈ ಕಂಪ್ನಿದು ಸಿಇಒ ಆಗಿ ಜವಾಬ್ದಾರಿನ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ.
1: ಪರವಾಗಿಲ್ವೇ, ಅವರಿಗೆ ಬೇಕಾದಂತಹ ಎಲ್ಲ ಪೂರಕವಾದಂತಹ ಮಾಹಿತಿ ತಾವು ಕೊಡ್ತಾ ಇದ್ದೀರಿ,
0: ಮಾಹಿತಿ ಜೊತೆಗೆ ಬೇರೆ ಬೇರೆ ಆರ್ಗನೈಸೇಷನ್ ಟ್ರೈನಿಂಗ್ ಕೂಡ ಆಗಿದೆ. ಸೊ ಅವ್ರಿಗೆ ಅದು ಪ್ಲಾನಿಂಗ್ ಇರ್ಬೋದು, ಫೈನಾನ್ಷಿಯಲ್ ಫಂಡ್ ರೈಸಿಂಗ್ ಇರ್ಬೋದು, ಇಲ್ಲ ಎಕ್ಸಿಕ್ಯೂಷನ್ಸ್ ಇರ್ಬೋದು. ಸೊ ಆ ಥರದೆಲ್ಲ ಆಗಲೇ ಹೇಳ್ದಂಗೆ 200 ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಥರ ಅವ್ರಿಗೆ ಅವಕಾಶಗಳು ಕೊಟ್ಟಿದ್ದೀವಿ.
1: ಈಗ ಈಗೇನು ನೀವು ಚಟುವಟಿಕೆಗಳು ಮಾಡ್ತಾ ಇದ್ದೀರಿ ಇವೆಲ್ಲ ವೈಯಕ್ತಿಕ, ಅಂದರೆ ನೀವು ನಿಮ್ಮ ಮಟ್ಟದಲ್ಲಿ ಆಲೋಚನೆ ಮಾಡಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತೀರಿ ಅಲ್ವೇ?
0: ಹೌದು.
1: ಸಮುದಾಯವನ್ನು ಹೇಗೆ ತೊಡಗಿಸ್ಕೋತೀರಿ ಇದರಲ್ಲಿ?
0: ಸರ್, ಇದು ಈಗ ಕೆ ಆರ್ ಎಸ್ ರೋಡಲ್ಲಿ ಮಾಡ್ತಿರೋದು ಟೋಟಲಿ ಕಮ್ಯುನಿಟಿ ಇದೇನೆ. ಅಂದರೆ ಅದಕ್ಕೆ ನಾವು ಈಗ ನಮ್ಮ ಅನುಭವದ ಮೇಲೆ ಕಮ್ಯುನಿಟಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತ ಇದು ಮಾಡೆಲ್ ಸರ್. ಸೊ ನಾವು ಸಮುದಾಯದಲ್ಲಿ ಬದುಕ್ತೀವಿ, ಜೊತೆಗೆ ಸಮಾಜದ ಕಳಕಳಿನೂ ಇರಬೇಕು, ಜೊತೆಗೆ ರೆವಿನ್ಯೂನು ಜನರೇಟ್ ಆಗಬೇಕು. ಈಗ ನೋಡಿ, ಎಷ್ಟೋ ಫಾರಿನ್ ಬ್ರ್ಯಾಂಡ್ಸ್ಗಳಿಗೆ ನಾವೇ ನಮ್ಮ ಸ್ವಂತ ದುಡ್ಡನ್ನ ಕೊಟ್ಟು ಫ್ರಾಂಚೈಸಿ ತಗೊಂಡು ಲಾಯಲಿಟಿನ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಯಾವ ಲೋಕಲ್ ಎನ್ ಜಿ ಒನ ಇನ್ನೊಬ್ರು ಬಂದು ನಾವು ಫ್ರಾಂಚೈಸಿ ತಗೊಂಡು ನಿಮ್ಮ ಮೋಟೋಸ್ಗಳನ್ನ ನಾವು ಮಾಡ್ತೀವಿ ಅನ್ನೋದು ತುಂಬಾ ಕಡಿಮೆ ಇದೆ, ಕಡಿಮೆ ಅನ್ನಕ್ಕಿಂತ ಆ ಥರ ನಡೀತಾ ಇಲ್ಲ. ಸೊ ಇದನ್ನ ನಾವು 2047 ಒಂದು ವಿಷನ್ ಇಟ್ಕೊಂಡು ಹಿಂಗೆ ಜೆ ಸಿ ಕುಮಾರಪ್ಪ ಅವರ ಒಂದು ಕಾಟೇಜ್ ಇಂಡಸ್ಟ್ರಿ ಮಾಡೆಲ್ ಇತ್ತು, ನಮ್ಮ ಗ್ರಾಮ ಪಂಚಾಯತಿಗಳ ಆದಾಯ ನಮ್ಮ ಗ್ರಾಮ ಪಂಚಾಯತಿಗಳಲ್ಲೇ ಸರ್ಕ್ಯುಲೇಟ್ ಆಗಬೇಕು, 100 ರೂಪಾಯಿ ನನ್ನಲ್ಲಿ ದುಡಿದ್ರೆ 100 ರೂಪಾಯಿ ನನ್ನ ಗ್ರಾಮ ಪಂಚಾಯತಿಲೇ ಹೇಗೆ ಉಳಿಬೇಕು. ಸೊ ಆ ಥರ ಫಸ್ಟ್ ನಾವು ಒಂದು ಚಿಕ್ಕದಾಗಿ, ಈಗ ನಮಗೆ ತುಂಬ ಪವರ್ ಇಲ್ಲದೆ ಇರೋದ್ರಿಂದ ಇಲ್ಲ ಫೈನಾನ್ಷಿಯಲ್ ಇಲ್ಲದಿರೋದ್ರಿಂದ ನಾವೊಂದು 10-12 ಕುಟುಂಬನಾದರೂ ಫಸ್ಟ್ ನಾವು ನಮ್ಮ ಜೀವನನ ಶುರು ಮಾಡಬೇಕು ಅಂತೇಳಿ. ಸೊ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರೋರಿದ್ದಾರೆ. ಸೊ ಎಲ್ಲರಿಗೂ ಹೇಗೆ ಇವತ್ತು ರೆಗ್ಯುಲರ್ ಸೊಸೈಟಿಲಿ ದ ಫ್ಯೂಚರ್ ಈಸ್ AI ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಆಲ್ಸೋ ಬಿಲೀವ್ ದಟ್ ಫ್ಯೂಚರ್ ಈಸ್ AI, ಬಟ್ ನಮ್ಮ ಅಬ್ರವೇಷನ್ ಆಫ್ AI ಈಸ್ ಅಗ್ರಿಕಲ್ಚರ್ ಇಂಟಿಗ್ರೇಷನ್. ನಾವು ಆಟೋ ಡ್ರೈವರ್ ಆಗಿರು, ಇಲ್ಲ ಟೆಕ್ಕಿ ಆಗಿರು, ಡಾಕ್ಟರ್ ಆಗಿರು, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿರು, ನಾವು ಏನೇ ಆಗಿದ್ರೂ ಅಗ್ರಿಕಲ್ಚರ್ನ ಕಾಮನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ಫ್ಯೂಚರ್.
1: ಕೃಷಿಯ ಚಟುವಟಿಕೆಗಳನ್ನು ಹೇಗೆ ಕಲಿಸ್ತೀರಿ ಸಮುದಾಯಕ್ಕೆ?
2: ಅವರಿಗೆ ಬಂದಾಗ ಯಾವ ಥರ ಸೀಡ್ ಬ್ಯಾಂಕಿಂಗ್ ಇರ್ಬೋದು, ಸೀಡ್ಗಳನ್ನ ಅಂದರೆ ಬೀಜ ಸಂರಕ್ಷಣೆ ಹೇಗೆ ಮಾಡ್ಕೊಳ್ಳೋದು, ಮತ್ತು ಅದನ್ನು ಹೇಗೆ ನಾವು ಬೀಜ ಭೂಮಿಗೆ ಹಾಕೋದು ಹೇಗೆ, ಹಾಕೋಕ್ಕೂ ಮುಂಚೆ ಪ್ರೊಸೀಜರ್ಗಳಿರ್ತವೆ ಅದು ಹೇಗೆ ಮಾಡೋದು, ಸೀಡ್ಸ್ ಸಂರಕ್ಷಣೆಗಳನ್ನ ಹೇಗೆ ಮಾಡಿಕೊಂಡು ಭೂಮಿ ಯಾವ ಥರ ಒಂದು ಸೊಪ್ಪುಗಳನ್ನ ಬೆಳಿಬೇಕಂದ್ರೆ ಯಾವ ಥರ ಬೆಡ್ಡಿಂಗ್ ಮಾಡ್ಕೋಬೇಕು, ತರಕಾರಿ ಬೇಕಂದರೆ ಬಳ್ಳಿಗಳ ತರಕಾರಿ ಇರುತ್ತೆ ಅದಕ್ಕೆ ಯಾವ ಥರ ಬೇಕು, ಯಾವ್ಯಾವ ಥರ ಗೊಬ್ಬರಗಳನ್ನ ಅವರೇ ತಯಾರು ಮಾಡ್ಕೊಬೋದು, ಜೀವಾಮೃತ, ಘನಾಮೃತ, ಅಗ್ನಿಯಸ್ತ್ರ, ಈ ಥರ ಒಂದಷ್ಟು ಬೇಸಿಕ್ ಆಗಿ ಅವ್ರಿಗೆಲ್ಲ ಹೇಳ್ಕೊಡ್ತಾ ಬರ್ತೀವಿ. ಹೋಗ್ತಾ ಹೋಗ್ತಾ ಕಲಿತಾ ಕಲಿತಾ ಅವ್ರ ಇಂಟ್ರೆಸ್ಟ್ ಮೇಲೇ ಅವರೇ ಇನ್ನೂ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹಳೆ ಪದ್ಧತಿನೇ ಇವೆಲ್ಲ, ಏನಂದರೆ ವಾಪಸ್ಸು ತಿರುಗಿಸಿ ನೋಡಬೇಕು ಪುಟಗಳನ್ನ ಅಷ್ಟೇ. ಸೊ ಹಿಂಗೆ ಅವ್ರಿಗೆಲ್ಲ ಹೇಳ್ಕೊಡ್ತಾ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಒತ್ತು ಕೊಡಬೇಕು, ಜಾಗಗಳನ್ನ ಬಿಟ್ಟು ಯಾವ ಯಾವ ಗಿಡ ಹಾಕಬೇಕು, ಕಾಂಬಿನೇಷನ್ ಆಫ್ ಕ್ರಾಪ್ಸು ಈ ಥರದ್ದೆಲ್ಲ ಹಾಕ್ಕೊಟ್ಟು, ಮತ್ತು ಲೇಯರ್ ಮೆನ್ಯೂರ್ನ ಹೇಗೆ ಪ್ರಿಪೇರ್ ಮಾಡೋದು, ಇದನ್ನೆಲ್ಲ ನಾವು ಬೇಸಿಕ್ ಟ್ರೈನಿಂಗ್ಸ್ನ ಎಲ್ರಿಗೂ ಕೊಡ್ತಾಯಿದ್ದೀವಿ.
1: ಓಕೆ, ಅಂದರೆ ಕೃಷಿಯ ಒಂದು ಪರಿಚಯವನ್ನು ಮಾಡಿಕೊಡ್ತೀರಿ ಬಂದಂಥವ್ರಿಗೆ.
2: ಹೌದು,
1: ಮತ್ತೆ ಸಮುದಾಯವೂ ಕೂಡ ಅಲ್ಲಿ ಬಂದು ಕೃಷಿಯಲ್ಲಿ ತೊಡಕೋಬಹುದಾ?
2: ತೊಡ್ಕೊಬಹುದು ಸರ್, ಖಂಡಿತವಾಗ್ಲು. ಅವ್ರು ತುಂಬಾ ಜನ ಇವಾಗ ಅದನ್ನ ಇಷ್ಟಪಡ್ತಾ ಇದಾರೆ. ಸೊ ಅಂದ್ರೆ ರೈಟ್ ಏನಂದ್ರೆ ಜಾಗಗಳು ಸಿಗ್ತಾ ಇಲ್ಲ ಅವ್ರಿಗೆ, ಎಲ್ಲಿ ಹೋಗಿ ಕಲಿಬೇಕು, ಏನ್ ಮಾಡ್ಬೇಕು ಅಂತ. ಕೆಲವೊಂದ್ ಕಡೆ ಈಗ್ಲೂ ನಡೀತಿದೆ ಇಲ್ಲ ಅಂತಲ್ಲ, ಅಂದ್ರೆ ಕೆಲವೊಂದು ಫೀಸ್ಗಳಿರುತ್ತೆ, ಅದನ್ನ ಕೊಟ್ಟು ಹೋಗಿ ತುಂಬಾ ದೂರದಲ್ಲಿ ನಡೀತಾ ಇರತ್ತೆ. ಸೊ ಇಲ್ಲಿ ಹತ್ರದಲ್ಲಿ ಮೈಸೂರಲ್ಲೇ ಅಥವಾ ಮೈಸೂರಿಗೆ ಹತ್ರ ಅಕ್ಕಪಕ್ಕ ಊರುಗಳಿಂದ ಬಂದು ಬೇಕಂದ್ರೆ ಇಲ್ಲಿ ಕಲಿಬಹುದು.
1: ಸುಪ್ರೀತ್ ಅವರೇ, ಕೃಷಿ ಪ್ರವಾಸೋದ್ಯಮ ಕೇಂದ್ರವನ್ನು ಏನಾದರೂ ಮಾಡುವಂತಹ ಉದ್ದೇಶ ಹೊಂದಿದ್ದಿರತ್ತವು?
0: ಖಂಡಿತ ಸರ್, ನಮಗೆ ಆ್ಯಕ್ಚುಲಿ ಲಕ್ಕಿಲಿ ನಾನು ಆಗಲೇ ಹೇಳ್ದಂಗೆ ನಾವೇನಾದರೂ ಒಂದು ಆಲೋಚನೆ ಮಾಡಿಕೊಂಡು ನಾವು ಹುಡುಕ್ಬೇಕಾದ್ರೆ ರೈಟ್ ನಮಗೆ ರಿಸೋರ್ಸ್ ಪರ್ಸನ್ಗಳು ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದರೆ, ಇದೇ 1 ವರ್ಷದ ಹಿಂದ್ಗಡೆ ಆಲ್ ಇಂಡಿಯಾ ರೇಡಿಯೋ ಮತ್ತು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸ್ VDO ಮತ್ತು ಮ್ಯಾನೇಜ್ ಅಂತ ಹೇಳಿ ಏನು ಹೈದರಾಬಾದಲ್ಲಿದೆ. ಸೊ ಇವ್ರ ಕಡೆಯಿಂದ ನಮ್ಮ ಸಮುದಾಯ ಇದೆ, ಹಂಗೆ ನಾನು ಹೇಳ್ದಂಗೆ ನಾನಿರ್ಬೋದು, ಜಾಕ್ಲಿನ್ ಇರ್ಬೋದು, ಕಶ್ವಿ ಅಂತ ಹೇಳಿದ್ನಲ್ಲ, ಸೊ ಅವಳಿರ್ಬೋದು, ಇನ್ನೊಬ್ಬ ವಿಯಾನ್ ಅಂತ ಇದ್ದಾನೆ. ಸೊ ನಮ್ಮ ಇಷ್ಟು ಜನಕ್ಕೂ ಒಂದು ತರಬೇತಿನೂ ಆಗಿತ್ತು, 3 ದಿನದ ತರಬೇತಿ ಆಗಿ ಅವತ್ತೇ ನಾವು 3 ದಿನದಲ್ಲೇ ಒಂದು ಮಾಡೆಲ್ನ ಮಾಡಿದ್ವಿ. ಸೊ ಅವರ ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ಕೂಡ ಅವರು ಕೊಟ್ಟಿದ್ದೊಂದು ಇದರಲ್ಲಿ ಬ್ಲೂ ಬುಕ್ಕಲ್ಲಿತ್ತು. ಸೊ ಅದರೇ ಬೇಸ್ ಮೇಲೆ ನಾವು ಅವತ್ತೂ ಮಾಡಿ ಅವತ್ತು ಕೊಟ್ಟಿದ್ವಿ. ಬಟ್ ನಮಗೇನು ಅಂತಂದರೆ ನಮ್ಮದು ಅಂತ ಒಂದು ಸ್ವಂತ ಜಾಗ ಇರಲಿಲ್ಲ. ಆಮೇಲೆ ಇನ್ನೊಂದು, ಇವತ್ತಿನ ಸೊಸೈಟಿ ಚಾಲೆಂಜಸ್ಸಲ್ಲಿ ನಮ್ಮ ಜಾಗಕ್ಕೆ ಇನ್ನೊಬ್ಬರು ಬಂದು ಮಾಡೋದು ಸ್ವಲ್ಪ 2 ಸಲ ಯೋಚನೆ ಮಾಡ್ತಾರೆ. ಸೊ ಅದು ಟ್ರೈನಿಂಗ್ ಆದಮೇಲೆ ನಾವು ಮಾಡಲೇಬೇಕು ಅನ್ನೋ ಒಂದು ಚಾಲೆಂಜ್ ಮೇಲೆ ಆಸೆ ಮೇಲೇ ನಮಗೆ KRS ರೋಡಲ್ಲಿ ಈ ಜಾಗನ ತೊಗೊಂಡಿದ್ದೀವಿ. ಸೊ ತೊಗೊಂಡು ನಾವು ಇವಾಗ ವಿ ಆರ್ ಟ್ರೈನ್ಡ್ ಟು ಡೂ ಇಟ್. ಹರ್ಷ ಸರ್ ಮತ್ತು ನವೀನ್ ಸರ್ ಅಂತ ಆ ಒಂದು ಕಲ್ಪನೆ ಇಟ್ಕೊಂಡು ಅವರು ನಮಗೆ ತುಂಬ 3 ದಿನದ ಒಂದು ವರ್ಕ್ಶಾಪ್ನ ಉಚಿತವಾಗಿ ಮಾಡಿಕೊಟ್ರು. ಶಾಂತ ಕೃಷ್ಣ ಅಂತ ಹೇಳಿ ನಮಗೆ ಹರ್ಷ ಸರ್ಗೆ ಪರಿಚಯ ಮಾಡಿಕೊಟ್ಟಿದ್ರು. ಅಲ್ಲಿಂದ ನಮ್ಮ ಟ್ರೈನಿಂಗ್ ಆಗಿದೆ. ಸೊ ಆ ಮಾಡೆಲ್ ಮೇಲೆ ನಾವು ಇದನ್ನು ಪ್ರವಾಸ ಉದ್ಯಮ ಥರದಲ್ಲಿ ಅಗ್ರೋ ಟೂರಿಸಮ್ನ KRS ರೋಡಲ್ಲಿ ಶುರು ಮಾಡ್ತಾ ಇದ್ದೀವಿ ಸರ್. ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಸ್ಟೇಕ್ ಹೋಲ್ಡರ್ಸ್ ಥರ ಬೇರೆ ಜನಗಳನ್ನೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಅಮೌಂಟ್ ಅನ್ನೋದಿರುತ್ತೆ, ಜಸ್ಟ್ ಟು ಮೇಕ್ ಅ ಶಾರ್ಟ್ ಲಿಸ್ಟ್. ಯಾಕೆಂದರೆ ಆಸೆ ಅಂತ ಎಲ್ಲರೂ ಬಂದುಬಿಡ್ತಾರೆ, ಬಟ್ ಅದನ್ನ ಶಾರ್ಟ್ ಲಿಸ್ಟ್ ಮಾಡೋದಕ್ಕೋಸ್ಕರ ಮತ್ತು ಆ ಜಾಗನ ಡೆವಲಪ್ ಮಾಡೋಕ್ಕೋಸ್ಕರ. ಸೊ ಆ ಒಂದು 10 ಫ್ಯಾಮಿಲಿಗೆ ಮಾತ್ರ ಅವಕಾಶ ಇದೆ ಶುರುವಲ್ಲಿ. ಸೊ ಆ ಥರದ್ರಲ್ಲಿ ಆಲ್ರೆಡಿ 6 ಕುಟುಂಬಗಳು ಮುಂದೆ ಬಂದಿದ್ದಾರೆ, ಇನ್ನು 4 ಕುಟುಂಬಗಳಿಗೆ ಅವಕಾಶ ಇದೆ. ಸೊ ಅದನ್ನು ಖಂಡಿತ ನಮಗೇನು ಒಂದು ಅವಕಾಶ ಸಿಕ್ಕಿತ್ತು ಅದರಿಂದ ಒಂದು ಅಗ್ರೋ ಟೂರಿಸಮ್ನ ಶುರು ಮಾಡ್ತಾ ಇದ್ದೀವಿ ಸರ್.
1: ಓಕೆ, ಇದರ ವಿಸ್ತರಣೆ ಹೇಗೆ? ಈಗ ನೀವೇನೋ ಒಂದು ಜಾಗ ತಗೊಂಡಿದ್ದೀರಿ, ಅಲ್ಲಿ ಒಂದಷ್ಟು ಕುಟುಂಬಗಳ ಜೊತೆ ಮಾಡ್ತೀರಿ, ನಿಮ್ಮದೇ ಕಾನ್ಸೆಪ್ಟ್ನ ಬೇರೆ ಕಡೆ ಡ್ಯೂಪ್ಲಿಕೇಟ್ ಮಾಡ್ಬೋದಾ, ಡ್ಯೂಪ್ಲಿಕೇಶನ್ ಮಾಡ್ಬೋದಾ? ಸಮುದಾಯಗಳು ಒಟ್ಟಾಗಿ ಕಲೆತು ಕೃಷಿಯನ್ನು ಮಾಡೋದಕ್ಕೆ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ತಮಗನ್ಸುತ್ತಾ?
2: ಖಂಡಿತ ಸರ್, ಇದೆ. ಸೊ ಈಗ ಒಂದು ಮಾಡೆಲ್ ಏನಿವಾಗ ಪಂಪಾಸ್ KRS ರೋಡಲ್ಲಿ ಇದೆ, ಆ ಮಾಡೆಲ್ನ ಒಂದು ಕ್ರಿಯೇಟ್ ಮಾಡಿದ್ರೆ ಒಂದು 10 ಕುಟುಂಬ ಈ ಮಾಡೆಲ್ನ ಪಾಲಿಸ್ತಾ ಬಂದು ಇನ್ನೂ ಬೇರೆ ಊರಿಂದ ಅಥವಾ ಬೇರೆ ಏರಿಯಾಯಿಂದ ಬಂದು ನೋಡಿಕೊಂಡು ಈ ಥರ ಒಂದು ಮಾಡೆಲ್ ಇಲ್ಲಿದೆ, ಈ ಥರನೂ ನಾವು ಮಾಡ್ಬೋದು, ಒಂದು 2 ಎಕರೆ ಜಾಗ ಇದ್ರೆ ಅಥವಾ ಒಂದು ಎಕರೆ ಜಾಗ ಇದ್ರೆ ನಾವು ಯಾವ ಥರ ಸಮಗ್ರ ಕೃಷಿಗಳನ್ನ ಮಾಡಿಕೊಂಡು ಜೊತೆ ಜೊತೆಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಅಡುಗೆ ಮಾಡೋದಾಗಿರಲಿ, ಒಂದು ಆಟಗಳನ್ನ ಆಡೋದಾಗಿರಲಿ, ಮಕ್ಕಳುಗಳು ಮಕ್ಕಳು ಮಕ್ಕಳು

0: ಬೆರೀತಾರೆ ಬೇರೆ ಬೇರೆ ಏಜ್ ಗ್ರೂಪ್. ಲೈಕ್ ಒಂದ್ ಮಗು 4 ವರ್ಷದ ಮಗುವಿಂದನೋ 84 ಅಥವಾ 90 ವರ್ಷದವ್ರ ತನಕನು ಇದುವರೆಗೂ ನಾವು ನೋಡಿದೀವಿ ಒಂದೇ ಜಾಗದಲ್ಲಿ ಒಂದೇ ಟೈಮಲ್ಲಿ.
1: ನಿಮ್ಮ ಜಾಗಕ್ಕೆ ಏನಾದ್ರು ಹೆಸರು ಕೊಟ್ಕೊಂಡಿದ್ದೀರಾ?
0: ಹೌದಾ ಸರ್.
1: ಏನ್ ಹೆಸರು?
0: ಅದು ಇವಾಗ ಪರಂಪರೆ ಪರಿಸರ ಪಾಠಶಾಲಾ, KRS ರೋಡ್ ಅಂತಾನೆ ಮಾಡಿದ್ದೀವಿ.
1: ಪರಂಪರೆ ಪರಿಸರ ಪಾಠಶಾಲೆ ಅಂತ.
2: ಹೌದು ಸರ್.
1: ಹೌದಾ? ಪರಿಸರವೇ ನಿಜವಾದ ಗುರು.
0: ಹೌದು ಸರ್.
1: ಅದರಿಂದಲೇ ಕಲಿಯೋದು ಸಾಕಷ್ಟು ಇದೆ.
2: ಹೊಸದಾಗಿ ಕಂಡುಹಿಡಿಯೋದಕ್ಕಿಂತ ಎಲ್ಲ ನಮ್ಮ ಹಿರಿಯರು ಬದುಕಿ ಜೀವಿಸಿ ಹೊಟ್ಟೋಗಿದ್ದಾರೆ, ಅದನ್ನ ಬ್ಯಾಕ್ ಟು ರೂಟ್ಸ್ ಅನ್ನೋ ಥರದಲ್ಲಿ ಉಳಿಸ್ಕೋಬೇಕಾಗಿದೆ. ಸೊ ಪರಿಸರ ಪಾಠಶಾಲಾ ಅಂದರೆ ನೀವು ಹೇಳ್ದಂಗೆ ಪರಿಸರನೇ ನಮ್ಗೆಲ್ಲನೂ ಗುರು ಆಗಿ ಎಲ್ಲನೂ ಹೇಳ್ಕೊಡುತ್ತೆ. ಅದನ್ನ ನೋಡಿ ಕಲಿಯ ಅಂತ ತಾಳ್ಮೆ ಮಾತ್ರ ನಾವು ಕಲ್ತ್ಕೋಬೇಕು, ಬೆಳೆಸ್ಕೋಬೇಕು ಅಂತ.
1: ಓಕೆ, ಮುಂದಿನ ಆಲೋಚನೆಗಳು ಜಾಕ್ವೆಲಿನ್ ಅವರೇ, ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ?
0: ಮುಂದೆ ಇವಾಗ ಏನೆಲ್ಲ ಹೇಳಿದ್ವಿ ಸರ್, ಇದನ್ನ ಒಂದು ದಾರಿಗೆ ತರಬೇಕು. ಈ ಒಂದಷ್ಟು ಕೆಲಸಗಳು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಒಂದಷ್ಟು ಕೆಲಸಗಳು ಹೋಗುತ್ತಾ, ಎಲ್ರಿಗೂ ಇಷ್ಟ ಆಗ್ತಾ ಬರುತ್ತೆ. ಇನ್ನೊಂದು ಇದೇ ತರ ಒಂದು ಮಾಡೆಲ್ನ ಬೇಕಂದ್ರೆ ಬೇರೆ ಊರಲ್ಲಾಗಿರ್ಲಿ ಬೇರೆ ಏರಿಯಾದಲ್ಲಾಗಿರ್ಲಿ ನಾವು ಕೂಡ ಮಾಡ್ಬೋದು.
1: ನಿಮ್ಮ ಆಸೆಗಳೇನು ಸುಪ್ರೀತ್ ಅವರೇ?
2: ಸರ್, ಅದೇ ನಮ್ದು 2047 ಆಗಿರೋದ್ರಿಂದ ಇದನ್ನ ಒಂದು POC ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಒಂದು ಮಾಡೆಲ್ನ ಮಾಡಿ, ಸೊ ಅವರವರ ಊರುಗಳಲ್ಲಿ ಅವ್ರವ್ರ ಜಿಲ್ಲೆ ಅವ್ರವ್ರ ತಾಲೂಕು ಅವ್ರವ್ರ ಗ್ರಾಮ ಪಂಚಾಯತಿಲಿ, ಕರ್ನಾಟಕದಲ್ಲಿ 6,000+ ಗ್ರಾಮ ಪಂಚಾಯತಿಗಳಿದೆ. ಸೊ ಅವ್ರವರೇ, ನಾವು ಹೋಗಿ ಮಾಡೋಕ್ಕಾಗಲ್ಲ. ಈಗ ನನಗೆ ಕೆಲವರು ರಾಯಚೂರಿಂದ ಕರೀತಾರೆ, ಒಂದು 10 ಎಕರೆ ಜಾಗ ಕೊಡ್ತೀವಿ, ಒಂದು 5 ಕೋಟಿ ದುಡ್ಡು ಹಾಕ್ತೀವಿ ಬನ್ನಿ ಮಾಡಿ ಅಂತ. ಸೊ ಅವರು ತುಂಬ ಆತ್ಮೀಯರಾಗಿರೋದ್ರಿಂದ ಸುಮ್ಮನೆ ಅವ್ರಿಗೆ ರೇಗಿಸ್ತಿರ್ತೀನಿ, ಸೊ ನನಗೆ ಕರ್ಮ ಅಂತ ಆ ಬಿಸಿಲಲ್ಲಿ ಬಂದು ಆ ಖಾರ ತಿನ್ನಬೇಕು ಅಂತ. ಸೊ ಆ ಥರದಲ್ಲಿ, ಸೊ ನಾವು ನಮ್ಮ ಸ್ಥಳೀಯತೆಗೆ, ಇಲ್ಲ ಇಂಟರ್ನ್ಯಾಷನಲ್ ಅಂತ ಏನು ಮಾತಾಡ್ತಾ ಇದ್ದೀವಿ ಅದು ಇಂಡಿಜೀನಿಯಸ್ ಆಗಬೇಕು. ಸೊ ನಮ್ಮ ಸ್ಥಳೀಯತೆಯಲ್ಲೇ ನಾವು ಜೀವನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ಆಮೇಲೆ ಏನೇ ಆದರೂ ಸರ್, ನಾವು ತುಂಬ ನಂಬಿಕೆ ಇಟ್ಕೊಂಡಿರೋದು ಹಿರಿಯರದು. ಸೊ ಈಗ ನಮ್ಮಲ್ಲಿ ಏನೀಗ ಸಮಾಜದಲ್ಲಿ ಒಂದು ಓಲ್ಡ್ ಹೋಮ್ ಏಜ್ ಆಗಿರ್ಬೋದು, ಆರ್ಫೇನ್ ಏಜ್ ಆಗಿರ್ಬೋದು, ಡಫ್ ಅಂಡ್ ಡಮ್ ಅಂತ ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನು ಅಳಿಸ್ಕೋಬೇಕು ಅಂತ 2047 ಸಮುದಾಯದಲ್ಲಿ ಎಲ್ಲರೂ ಒಟ್ಟಿಗೆ ಬಂದ್ಬಿಡಬೇಕು ಅಂಥೇಳಿ ನಮ್ಮ KRS ರೋಡಲ್ಲಿ ನಮ್ಮ ಹಿರಿಯರ ಶಾಲೆ ಅಂತಲೂ ಶುರು ಮಾಡಿದ್ದೀವಿ. ಸೊ ರಿಟೈರ್ಡ್ ಆಗಿರೋರು, ಇಲ್ಲ ಏಜ್ ಆಗಿರೋರು, ಎಲ್ಲೋ ಹೋಗಿ ಏನೋ ಟೈಮ್ ಪಾಸ್ ಮಾಡೋದು ಬದಲು ಅವರ ಚಿಕ್ಕ ವಯಸ್ಸಲ್ಲಿ ಏನೊಂದು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಅದನ್ನು ಪುನಃ ಅವರ ಸ್ಕೂಲ್ ಟೈಮಲ್ಲಿ ಏನೊಂದು ಶಕ್ತಿಯಿಂದ ಆಲೋಚನೆ ಮಾಡ್ತಿರ್ತಾರೆ. ಸೊ ಅಂಥವರು ಈ ಜಾಗದಲ್ಲಿ ಬಂದು ಅವ್ರು ಏನು ಬೇಕಾದರೂ ಮಾಡ್ಬೋದು, ನಾವು ಅದನ್ನು ರಿಸೋರ್ಸ್ ಮಾಡಿ ಸಪೋರ್ಟ್ ಮಾಡ್ತೀವಿ.
1: ಅಂದರೆ ನಿಮ್ಮಲ್ಲಿ ನ್ಯಾಷನಲ್ ಓಪನ್ ಸ್ಕೂಲಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಈ ಹಿರಿಯರು ಪಾಠ ಹೇಳ್ಕೊಡ್ಬೋದು.
2: ಖಂಡಿತ
1: ಅಲ್ವಾ,
2: ಹೇಳ್ಕೊಡ್ಬೋದು, ಅವರು ಕಲಿಯೋದಿರುತ್ತೆ,
1: ಅವರ ಅನುಭವವನ್ನು ಅವ್ರ ಜೊತೆ ಹಂಚಿಕೊಳ್ಳಬಹುದು. ಎಲ್ಲ ಒಂದ್ ಕಡೆ ಹಿರಿಯ ಕಿರಿಯರ ಸಂಗಮ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವೇ?
2: ಖಂಡಿತ ಸರ್.
1: ಸೊ ವ್ಯವಸಾಯಕ್ಕೆ ಪೂರಕವಾದಂತಹ ಶಿಕ್ಷಣ, ಎಲ್ಲ ರೀತಿಯ ಸಮಗ್ರವಾದ ಅಭಿವೃದ್ಧಿಗೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಯೋಜನೆ ಹಾಕೊಂಡಿದ್ದೀರಿ.
2: ಜೊತೆಗೆ ರೂರಲ್ ಮತ್ತೆ ಅರ್ಬನ್ನು ಬ್ರಿಡ್ಜ್ ಆಗಬೇಕು ಸರ್. ಈಗ ಸಾವಯವ ಕೃಷಿ ಅಂತಂದಾಗ ಏನಾಗೋಗುತ್ತೆ ಅಂದ್ರೆ, ಸಿಟಿಲಿ ಇರೋರು ಇದು ರೈತರುಗಳ ಹೊಣೆ, ಅವ್ರು ಹೆಂಗಾದ್ರೂ ಮಾಡ್ಕೊಡಿ ಅನ್ನೋ ಥರದಲ್ಲಿ ರೈತರುಗಳು. ಈಗ ನಾವು ಎಷ್ಟೊಂದ್ಸಲ ಏನು ಯೋಚನೆ ಮಾಡ್ತೀವಿ ಅಂದರೆ, ನಾವು ಬೆಳ್ಕೊಟ್ಬಿಡ್ತೀವಿ, ಬೆಂಗಳೂರು ಬಂದು ತೊಗೊಂಡೋಗ್ಬಿಡ್ಲಿ ಅಂತ. ಬಟ್ ನಮ್ಮ ಮನವಿ ಏನಂತಂದರೆ, ಫಸ್ಟ್ ನಾವು ಬೆಳ್ಕೊಳ್ಳೋಣ, ನಾವೇ ತಿನ್ನೋಣ. ನಮ್ಮ ಎಲ್ಲರೂ ಎಲ್ಲ ಏನೇ ಮಾಡಿದ್ರು ಕೊನೆಗೆ ಪ್ಲಾಸ್ಟಿಕ್ ಕವರಲ್ಲೇ ಆಲೂಗೆಡ್ಡೆ, ಟೊಮೆಟೊ, ಕರ್ಬೇವಿನ ಸೊಪ್ಪನ್ನ ಮನೆಗೆ ತೊಗೊಂಡೋಗ್ತಾ ಇದ್ದೀವಿ. ಸೊ ಅದನ್ನು ಫಸ್ಟು ನಾವು ಸಿಟಿಯವರು ಅನ್ನೋದು ಬಿಟ್ಟು ನಾವು ನಮ್ಮ ಹಳ್ಳಿಲಿ ನಮ್ಮ ಕುಟುಂಬಗಳಿಗೇ ಒಂದು ಸಾವಯವ ಆಹಾರನ ಸೇವಿಸಕ್ಕೆ ಶುರು ಮಾಡಬೇಕು.
1: ಬಹಳ ಸೊಗಸಾಗಿದೆ ಚಿಂತನೆ. ನಿಮ್ಮಿಬ್ಬರನ್ನ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತಾದರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ಸುಪ್ರೀತ್ ಅವರೇ?
2: ಖಂಡಿತ ಸರ್. ನಮ್ಮ ದೂರವಾಣಿ ಸಂಖ್ಯೆ ಬಂದು 9036782047.
1: ಇನ್ನೊಮ್ಮೆ ಹೇಳ್ತೀರಾ?
2: 9036782047.
1: ಇನ್ನೂ ಒಂದ್ಸರಿ ಹೇಳಿ ಸುಪ್ರೀತ್ ಅವರ.
2: 9036682047.
1: ನಿಮ್ದು ಜಾಕ್ಲಿನ್ ಅವ್ರೆ?
0: 8105505264.
1: ಇನ್ನೊಮ್ಮೆ?
0: 8105505254.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 8105505254.
1: ಒಳ್ಳೆಯದು. ರೂತ್, ಜಾಕ್ಲಿನ್ ಅವರೇ ಹಾಗೂ ಸುಪ್ರೀತ್ ಅವರೇ, ಇದುವರೆಗೂ ಸಮುದಾಯದೊಂದಿಗೆ ಕೃಷಿ ಬದುಕು, ಈ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ
2: ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಗೂ ಒಂದು ಸಲ ಕೂತ್ಕೊಂಡೀಗ ಫುಲ್ಲು ರಿಕಾಲ್ ಮಾಡ್ದಂಗಾಯಿತು. ಮತ್ತೊಮ್ಮೆ ಧನ್ಯವಾದಗಳು ಸರ್.

ಇದುವರೆಗೂ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.

ರೈತ ಬಾಂಧವರೇ ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಲಿದ್ದೀರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.

0: FM 103.6, ಇದು ಆಕಾಶವಾಣಿ ಮೈಸೂರು.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
1: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
3: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18 ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
0: ಕೇಳುವರೆ, ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, ನಂತರ 7:45 ಸರಿಯಾಗಿ ಸಮಾಚಾರ ದರ್ಶನ.
4: ಆಕಾಶವಾಣಿ, ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
5: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
6: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ಏಕೆಂದರೆ ನೀರು ಜೀವಜಲ.
5: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ. ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ

0: ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್ ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1ರ ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಾಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ಧಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ್ರ ಸೇವೆ ಹಾಗೂ ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು

ಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎರಡನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ

0: ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ಳಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 GW ಇತ್ತು ನಮ್ದು 2014ರಾಗ. 2.6 GW 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 GW ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2,110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು, ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು, ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು, ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತು

0: ಸೇರಿದಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: As we build as an AI innovation hub that will bring together startup researchers, academies and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first at the largest university, as I said, an ecosystem that will nurture the world-class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
2: ಪೀಪಲ್ ಸೀ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೊ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟೆಕ್ ಅಂಡ್ ಆಲ್ಸೋ ನಾಟ್ ಫುಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಬಟ್ ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅ ಸೋಲ್ ಇನ್ ಟೆಕ್ ಅಂಡ್ ಯಟ್ ವಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
3: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಬೈಲೇಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಟು ಬಿ ನೌ ಅವೈಲೇಬಲ್ ಇನ್ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟ್ಯಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್ ವಿನ್ ಫಾರ್

0: both India and the United Kingdom, and it's an absolute pleasure and honor to be part of this celebration.
1: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signaling of a period of growth which is unprecedented for the country because we are going to get major share, almost tariff line reduction to 0% across 99 HS tariff lines. This is a historic event for that.
1: ಬೆಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕ್ ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
1: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು CWRC ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ CWRC ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಇಂದಿನ ಕಥಾನಾಟಕ ಅಮಾಸ. ಅಮಾಸ ದಬ್ಬಾಲಿ ಕುರಿಯೈನ ಕಂಡಾಳು. ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್

0: ಓಎಲ್ ನಾಗಭೂಷಣ ಸ್ವಾಮಿ. ನಿರ್ದೇಶನ ಜಿ ಶಾಂತಕುಮಾರ್.
1: ಕರಿಬಣ್ಣ ಕೂರಿ ಚಣ್ಣ ಸೇರುತ್ತ ಅಗಲ ಕಣ್ಣ ಊರ ತುಂಬ ತೆರೆಯು.
0: ಕೇಳಿ ದೇವನೂರು ಮಹಾದೇವ ಅವರ ಕಥಾನಾಟಕ ಸರಣಿಯಲ್ಲಿ ಇಂದಿನ ಕಥೆ ಅಮಾಸ.
1: ಆಹಾ ಬಂದ

0: ಅಮಾಸ ಎಂಬುದು ಅಮಾಸನ ಹೆಸರು. ಅವನು ಕಪ್ಪಗಿದ್ದುದಕ್ಕೋ ಅಮಾವಾಸ್ಯ ದಿನ ಹುಟ್ಟಿದ್ದಕ್ಕೋ ಅವನಿಗೆ ಅಮಾಸ ಹೆಸರು ನಿಂತಿದೆ.
1: ಅಮಾಸ ಹೆಸರು ಯಾಕೆ ಬಂತು ಅಂತ ಅವನ ಅಪ್ಪ ಅಮ್ಮ ಬದುಕಿದ್ದಿದ್ರೆ ಕೇಳಬಹುದಿತ್ತೇನೋ. ಆದರೆ ಅವನು ಹುಟ್ಟಿದ ಮೇಲೆ ನಡೆದಾಡೋ ವೇಳೆ ಅವನನ್ನು ಹೆತ್ತೋಳು ಹುಟ್ಟಿಸಿದವನು ನಾನಾ ನಿಮಿತ್ತವಾಗಿ ದೈವಾಧೀನರಾದರು.
0: ಆಗಲೀಗ ಅಮಾಸನಿಗೆ ಮಾರಿಗುಡಿ ಅಂದರೆ ಅಮಾಸ, ಅಮಾಸ ಅಂದರೆ ಮಾರಿಗುಡಿ ಎಂಬಂತಾಯ್ತು. ಮಾರಿಗುಡಿ ಎಂದ ಮಾತ್ರಕ್ಕೆ ದಿಕ್ಕು ದೆಸೆ ಇಲ್ಲ ಅಂತೇನಲ್ಲ, ಅಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ನೀಡ್ತಾ ಬಂದಿದೆ. ಬೇಸಿಗೆಯಲ್ಲಂತೂ ಧಗೆಗೆ ಜನ ಅಲ್ಲಿ ಜಾತ್ರೆ ಆಗುವುದು. ಅದಿರಲಿ, ಅಲ್ಲಿ ಅಮಾಸನನ್ನು ಬಿಟ್ಟರೆ ಗುಡೀಲಿ ಒಂದು ಹಳೆ ತಲೆ ವಾಸ ಇದೆ. ಹಳೆ ತಲೆ ಅಂದರೆ ಅವನ ಮೈಯಿ ಕೈಯಿ ತಲೆ ಅನ್ನದೆ ಕೂದಲು ಇದ್ದಷ್ಟು ಬೆಳ್ಳಗಾಗಿ ಅವನ ದೇಹ ತುಂಬ ಹರಿದಿವೆ. ಇದುವರೆಗೆ ಕಂಡಂತೆ ಅವನು ಕುಂತಲ್ಲಿಂದ ಎದ್ದದ್ದನ್ನು ಯಾರೂ ಕಂಡಂತಿಲ್ಲ.
1: ಮಾರಿಗುಡಿ ಮೂಲೆಗೆ ಸೇರಿದಂತೆ ಒಂದು ಮೂಲೆಯಲ್ಲಿ ಒಂದು ಕಡೆ ಒಂದು ಕಪ್ಪು ಕಂಬಳಿ, ಯಾವ ಕಾಲದ್ದೋ ಅಂತೂ ಹಾಸಿದೆ. ಅದರ ಮೇಲೆ ಅವನು ಕಾಲ್ಚಾಚಿಯೋ ಪಕ್ಕದ ಕಂಬಕ್ಕೊರಗಿಯೋ ಅಥವಾ ಕೈಗಳನ್ನು ಹಿಂದಕ್ಕಾನಿಸಿಯೋ ಕೂತೇ ಇರ್ತಾನೆ.
0: ಅವ ಅಂತೇ ಕುಂತಾಗೆಲ್ಲ ಅರೆಗಣ್ಣು ಮುಚ್ಚಿ ಕೂರೋದು ಹಿಂದಿನಿಂದಲೂ ನಡೆದು ಬಂದಿದೆ. ಅವನ ಈ ಸ್ಥಿತಿನ ಕಂಡ್ರೆ ಏನನ್ನೋ ಧೇನಿಸುತ್ತಾ ಕುಂತಂತೆ ಕಾಣುವುದು. ಹಾಗನ್ನಿಸಲು ಸುಕ್ಕುಗಳಿಂದಲೇ ಮಾಡಿದ ಅವನ ಮುಖ ಕಾರಣ ಇದ್ದೀತು. ಆ ಸುಕ್ಕು ಮುಖಕ್ಕೆ ಒಪ್ಪುವ ಕತ್ತಿನವರೆಗೂ ಬೆಳ್ಳಗೆ ಇಳಿ ಬಿದ್ದಿರುವ ರಟ್ಟೆ ಗಾತ್ರದ ಮೀಸೆಯೂ ಕಾರಣವೇ ಇರಬಹುದು.
1: ಒಟ್ಟಿನಲ್ಲಿ ಅವ ಏನನ್ನೋ ಧೇನಿಸುತ್ತಾ ಕುಂತಂತೆ ಗೋಚರಿಸುತ್ತದೆ. ಅಲ್ಲವನ ಪಕ್ಕಕ್ಕೆ ಸೇರಿದಂತೆ ಆಳೆತ್ತರದ ಬಿದಿರಿನ ಗಳ ಸದಾ ಇದ್ದೇ ಇರುತ್ತೆ. ಅವನು ಅತ್ತ ಇತ್ತ ಚಲಿಸಬೇಕಾದಾಗೆಲ್ಲ ಅಮಾಸ ಕೈಗಿರೋದ್ರಿಂದ ಆ ಬಿದಿರುಗಳದ ಬಳಕೆ ಈಗ ಅಷ್ಟೇನೂ ಇಲ್ಲ. ಕೋಳಿ ಕುರಿ ಆಡು ಮರಿ ಮುಂತಾದವು ಸುತ್ತುವರೆದ್ರೆ ಅದ್ದರಿಸೋದಕ್ಕೆ ಆಗಾಗ ಬೇಕಾಗ್ತಾ ಇರುತ್ತೆ.
0: ಇಷ್ಟು ಹೇಳಿ ಅವನು ಹೆಸರು ಹೇಳೋದೇ ತಪ್ಪು. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಅವನನ್ನು ಕುರಿಯಯ್ಯ ಕುರಿಯಯ್ಯ ಅಂತಾರೆ. ಅದೇನವನು ಹುಟ್ಟಿದ ಹೆಸರೇ? ಪ್ರಶ್ನೆ ನಮಗೂ ಬೇಡ ನಿಮಗೂ ಬೇಡ. ಅವ ಬುದ್ಧಿ ಬಲ್ಲವನಾದಾಗಲಿಂದ ಹಿಡಿದು ಅವನ ತೊಡೆಗಳು ನಡೆದಾಡೋದನ್ನ ಕಳ್ಕೊಳ್ಳೋವರೆಗೆ ಊರ ಗೌಡರ ಹಟ್ಟಿ ಕುರಿಗಳ ಕಾಯ್ಕೊಂಡು ಬಂದಿದ್ದ. ಈಗಲೂ ಅರೆಗಣ್ಣು ಮುಚ್ಚಿಕೊಂಡಾಗ ಬೆರಳನ್ನು ಒಂದೊಂದು ಕುರಿ ಮಾಡಿಕೊಂಡು ತಂತಾನೆ ಎಣಿಸ್ತಾ ಎಣಿಸ್ತಾ ಹೋಗ್ತಾನೆ. ದಿನ ಆರೇಳು ಸಲ ಹೀಗೇನೆ, ಇದು ತಪ್ಪಿದ್ದಲ್ಲ.
1: ಅಮಾಸನು ಹೀಗೆ ಕುರಿಯಯ್ಯನ ಕಣ್ಣು ಮಟಾರದಲ್ಲಿ ಬೆಳೆಯತೊಡಗಿದ. ಈಗ ಅವನ ವಯಸ್ಸು 10 11 ನಡೀತಾ ಇದೆ.

0: அமாசா அமாசா எல்லோதா இவா
1: குறி ஐயா அமாசா அந்தாக ஆ ಅಂತ ದನಿ ಕೊಡೋದು ಅಮಾಸನ ಹಗಲು ಕೆಲಸ ಅನ್ನಬಹುದು.
2: ಓ ತಲೆಯ ಬಂದಿ ಬಂದಿ, ಮಠದ ಬೆಲ್ಲು ಇನ್ನೂ ಆಗಿಲ್ಲ ಆಗಿಲ್ಲ ಕೈಯೇ. ಅಕ್ಕು ಅಲ್ಲಿ ನೋಡು ಅಯ್ಯ, ಕೇಳಿಸ್ಕ ಬೆಲ್ ಬಾರಿಸ್ತಾರ.
1: ಅಮಾಸನು ಕುರಿಯಯ್ಯನ ಕಿದ್ದಂಡೆಯಲ್ಲಿ ಮಡಗಿರುವ ತಟ್ಟೆ ಗ್ಲಾಸು ತಗೊಂಡು ಲಘುಬಗ ಓಡುವನು.
3: ಅಷ್ಟಕ್ಕಾಗಲೇ ಸಂಪೂರ್ಣ ಕತ್ತಲು ಹಿಡಿದು ಗೌಗಿರೋದ್ರಿಂದ ಅಮಾಸ ಓಡೋದೇನೂ ಕಾಣಿಸೋದಿಲ್ಲ. ಕಣ್ಣು ಸೀಳಿಕೊಂಡು ನೋಡಿದ್ರೆ ಅವ ಓಡೋ ಓಟಕ್ಕೆ ಕತ್ತಲು ಕಲಕುತ್ತಿರುವಂತೆ ಹೊಳೆಯುತ್ತದೆ. ಹಾಗೆ ಅವನು ಹೋದೋನು, ತಿರುಗಿ ಯಾವಾಗ ಬಂದ ಎಂಬುದೂ ತಿಳಿಯದು. ಬಂದವ ಅಯ್ಯ ಅಂದುದು ಕತ್ತಲನ್ನು ಅಲುಗಾಡಿಸುತ್ತಾ ಮೂಡುವಾಗಲೇ ತಿಳಿಯುತ್ತೆ.
0: ಕೋಸ
2: ಮೆಲ್ಕೆ ಮೆಲ್ಕ ಕೈಯ್ಯ ಇರು ಹಸ್ಯ, ಸರಿ ಕುಂಡಿಸ್ತೀನಿ. ಆ ಬಾ ಬಾಯ್ ಚೋರಿಕೆ. ಈಗ ಸರಿಯಾ?
0: ಆ ತಾಟು ತತ್ತ
2: ಅಯ್ಯ, ತಾಟು ತಕ್ಕ
0: ಉಣ್ಣಾಕ ಕತ್ಲೇನು ಬೆಳಕೇನು ನೀನು ಉಣ್ಣು ಮಂತ.
2: ಆಯ್ತು ಕೈಯ್ಯ, ನಾನು ಉಣ್ಕೋತೀನಿ. ಅಯ್ಯ ತಕ್ಕ ಒಸಿ ನೀರು ಕುಡಿ. ಆ ನಿಧಾನ್ಕ ಆ ಮನಿಕಾಯಿನ.
0: ಬಿಳಿ ಕುರಿ ಎತ್ತಾಗೋಯ್ತು, ಯಾರು ಗೊತ್ತಿದ್ದೇಣಿ ನಿದ್ದೇನೆ ಬರೋದು. ತೆಂಗಿನ ಮರ ಅಂತೂ ಇಂತೂ ಫಲ ಕೊಡ್ತಾದೆ. ಅಮಾಸ ಅಮಾಸ ಮಣಿಕಂಡ್ಯಪ್ಪ ಕೂಡ್ಬಿಡುವದ ಕೂಡ್ಬಿಡಪ್ಪ.

0: ಕೇಳ್ರಿ, ಬರೋ ಸೋಮವಾರ ನಮ್ಮೂರ್ ಮಾರಮ್ಮನ್ ವರ್ಷದ ಜಾತ್ರೆ, ಮಾರಮ್ಮನ್ ವರ್ಷದ ಜಾತ್ರೆ ಕಂಡ್ರಪ್ಪೋ ಕೇಳ್ರಪ್ಪೋ ಕೇಳ್ರಿ.
1: ಬನ್ನಿ ಬನ್ನಿ, ಬಸ್ ಲೇಟ್ ಆಗ್ತಲ್ವರ ಇವತ್ತು. ನಮ್ಮ ಮನೆಯಲ್ಲಿ ಮುಂದಿನ ಹುಣ್ಣಿಮೆ ಹೊತ್ತಿಗೆ ಮದುವೆ ಕಾರ್ಯ ಆಯ್ತಲ್ಲ, ಕೆಲಸ ಜಾಸ್ತಿ.
2: ಏನ್ರಲ್ಲ ಬಣ್ಣದ ಕಾಜು ಕತ್ತರಿಸಿ ತೋರಣ ಕಟ್ಟಿದ್ದಾಯ್ತೇನ್ರು
3: ಬಸಣ್ಣ? ಅಲ್ಲಿ ಕುರಿಯ ಸ್ವಲ್ಪ ಕ್ಲೀನ್ ಮಾಡು ಅಂತ.
2: ಅಯ್ಯ ಅಯ್ಯ ಕುರಿಯ, ಯಾರು ಗುಡಿಗೆ ಯಾರ್ಯಾರೋ ಬಂದವರಲ್ಲಪ್ಪ ಈ ಸಂಜನ ಅವರೇ. ಹೋ, ಭಾರಿ ಹಬ್ಬ ಅಲ್ವಾ ಅಂದ್ರೆ ಉಲಿಯಾಸ. ಆ ಕಾಲ ಒಂದಿತ್ತು, ನಾನಿಲ್ದಿಯೇ ಉಲಿಯಾಸ ಇದ್ದದ್ದೇ ಇಲ್ಲ ಕಪ್ಪ. ಆಗ ದೊಡ್ಡ ಗೌಡ್ರು ಬದುಕಿದ್ರು, ನಾನಾಗ ಆ ಮಾಸಿನಷ್ಟು ಉದ್ದ ಇದ್ದಿ. ನನ್ನ ಉಲಿಯಾಸ ತೇಟ್ಗೆ ದೊಡ್ಡ ಗೌಡ್ರು ತಲ್ದೋಗ್ಬಿಟ್ರು. ಅಂಗಿ ಪಟ್ಯ ಇನಾಮ್ ಕೊಡುವಾಗ ಅಂದಿದ್ರು.
4: ಏನು ನೀ ಇರೋಷ್ಟು ಕಾಲ ನಮ್ಮ ಹಟ್ಟಿಲೇ ಇರು, ನೀನು ಉಂಡು ಊಟ ಹಾಕೊಂಡು ಬಟ್ಟೆ ಒಂದಿಷ್ಟು ಕುರಿ ನೋಡ್ಕೋ ಅಷ್ಟೇನೆ, ಆಯ್ತಾ? ಗೊತ್ತಾಯ್ತಾ
2: ಅಂದಿದ್ರು.
5: ಈ ನೆನಪಿನಿಂದ ಅವನ ಸುಕ್ಕು ಮುಖದ ಪ್ರತಿ ನರಿಗೆಯೂ ಮಾರಿಗುಡಿಯ ಬಿಳಿ ಬಣ್ಣದಿಂದೋ ಅಲ್ಲಿದ್ದ ಗುಂಪು ತೊಟ್ಟಿದ್ದ ಬಿಳಿ ಬಟ್ಟೆ ದೆಸೆಯಿಂದೋ ಬೆಳ್ಳಗೆ ಅಗಲವಾಗಿ ಅರಳಿತ್ತು.
2: ಕುರಿಯ, ಯಾರ ನಿಂತ ಟಿವಿಯ ನೋಡಿದ್ರೆ ಬಸಣ್ಣ ಇದ್ದಂಗ ಅದ. ತಾಳು, ನನ್ನ ಗಣ ಎಲ್ಲಿ ಬಸಣ್ಣ? ಒಸಿ ಕೈಯ ಹಿಡ್ಕ,
6: ಮೆಲ್ಲಗೆ ನಡಿ, ಆ ಮೂಲೆಯಲ್ಲಿ ಕುಂತ್ಕ, ಕಂಬಳಿಯ ಜಾಡ್ಸ್ ಒದರಾಕಿನಿ, ಕೂತ್ಕ.
7: ಬಸಣ್ಣ ಕಂಬಳಿ ಒದರಿದ ಬಿರುಸಿಗೆ ಕಂಬಳಿಯಲ್ಲಿದ್ದ ಧೂಳು ಕಸವೆಲ್ಲ ಎಳೆ ಬಿಸಿಲಿಗೆ ಹಾರಿ ಗಾಳಿಲಿ ಈಜಿದವು. ಕಂಬಳಿಯನ್ನ ಮೊದಲು ಹಾಸಿದ್ದ ಅಷ್ಟಗಲಕ್ಕೆ ಅಂಗೈ ಮಟ್ಟದ ಕಂದು ಬಣ್ಣಕ್ಕೆ ತಿರುಗಿದ್ದ ಧೂಳು ಕಸಕಡ್ಡಿ ಪವಡಿಸಿತು. ಅದರ ಮೇಲಕ್ಕೂ ಆಗ ಎಳೆ ಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣವೇ ಹಿಡ್ಕಂಡಂತೆ ತೋರುತ್ತಿತ್ತು.
8: ಅಪ್ಪಯ್ಯ, ನೋಡು ಮಧ್ಯಾಹ್ನ ಆಗೋಗದೆ. ಅವಯ್ಯ, ಯಾನ ಇವೆಲ್ಲ? ಗುಡಿ ತುಂಬ ಯಾನೇನೋ ತುಂಬಿಕೊಂಡವೆ. ಹಸಿ ಸುಣ್ಣ, ಕೆಮ್ಮಣ್ಣು, ನೆಲ ಸಾರ್ಸವ್ರೆ. ಓಯ್, ಹಸಿ ತುಪ್ಪ ಗಮ್ಲು ಗುಡಿನೇ ತುಂಬಿಕೊಂಡು ಗಮ್ ಗುಡ್ತದೆ. ಓಹೋ, ಕುರಿಯಯ್ಯನ್ ಈ ಮೂಲಿಂದ ಆ ಮೂಲೆಗೆ ತಂದು ಕೂರ್ಸವ್ರೆ. ಇದ್ಯಾನ ಇದು? ಆ ಜಾರದಲ್ಲಿ ಮಧ್ಯದಲ್ಲಿ ಅಷ್ಟು ಜನ ಗುಂಪು ಕಟ್ಕೊಂಡು ಅದ್ಯಾನಪ್ಪ ನಿಗ್ರಿ ನಿಗ್ರಿ ನೋಡ್ತಿದ್ದರು. ತಡ್ಡಿ ವಸ್ಯ, ಅದೇನ್ ನೋಡ್ತಿದ್ದರು? ನೋಡ್ಕ ಬರಮು. ಓ, ಇವಾಗ ಗಂಡ ಬೇರುಂಡ ಮಾಡ್ತಾವನೆ. ಅಗ ಅಲ್ಲಿ ಕಿರೀಟ ಮಾಡ್ ಮಡ್ಗವ್ರೆ. ಅವ್ವಯ್ ನೋಡ್ ನೋಡಿ ಕಣ್ ತುಂಬೋದ್ಮು. ಇರುವಸ್ಯ, ಕುರಿಯಯ್ಯನ ಮೂಲೆ ತಮ್ಗೋಗಿ ನೋಡ್ಕ ಬರಮು. ಯವ್ವಯ್, ಇಲ್ಲಿ ಅಂಗಳದಾಗೆ ಗ್ವಾಡೆಗೆ ಸೇರ್ದಂಗೆ ದ್ಯಾವ್ರದು ದೊಡ್ಡ ದೊಡ್ಡದು ಕೆಂಪು ಕೆಂಪು ಛತ್ರಿ, ಬಿಳಿ ಬಣ್ಣ ಚಾಮ್ರುವ ಬಿಸಿಲು ಗೊಣಗಾಕಿ ಸಾಲಕ್ಕೆ ನಿಲ್ಸರಲ್ಲಪ್ಪೋಯ್. ವಾ, ಈ ತೆಂಗಿನ ಮರ ನೋಡ್ತೀಯಾ, ಬಾಣೆ ಇಟ್ಟುಕ್ಸಕ್ಕೆ ನಿಗೃತ ವಾಲಾಡ್ತೈತೆ. ಯಾನ ಏಳೆಂಟು ಗೊನೆ ಇರ್ಬೋದು, ಅಷ್ಟಕ್ಕಿಯೇ ಕಾಯಿಬಾರಕ್ಕೆ ಮರ ಜಗ್ತಾದೆ. ಯಪ್ಪೋ, ಬುಡಕ್ಕೆ ಸುಣ್ಣ ಕೆಮ್ಮಣ್ಣು ಬಂಡ್ವ ಯಾರೋ ಬಳ್ದಾರಲ್ಲಪ್ಪ. ತಡಿ ಕುರಿಯೇನ್ ಗೆಳಮು, ಅಯ್ಯ ಅಯ್ಯ ಅಯ್ಯ ಕುರಿಯಯ್ಯ, ನೋಡು ನೋಡಯ್ಯೋ, ನಿನ್ ತೆಂಗಿನ ಮರ್ಕ ಯಾರೋ ಕಣ ಸುಣ್ಣ ಬಣ್ಣ ಬಳ್ದಾರ.
2: ಕಣ್ಣು ಮಂಜು ಮಂಜು ಆಗವೆ, ಏನೂ ಕಾಣುವಲ್ದು, ಏ ಸ್ವರ್ಸಾದವು, ಯಾರೋ ಮಾಟ ಮಾಡಿ ಸುಡುಗಾಡಲ್ಲಿ ತೆಂಗಿನಕಾಯ ಊತಿದ್ರು. ಸಸಿಯಾಗಿ ಕೆಂದಿ ಭೂಮಿ ಸೀಳು ಬಂದಿತ್ತು, ಅದ ಕಿತ್ತು ತಂದು ನನ್ನದು ಅಂತಾರೂ ಇರಲಿ ಅಂತ ಮಾರಿಗುಡಿ ಮೂಲೆಯಲ್ಲಿ ನೆಟ್ಟಿದ್ದಿ. ನನ್ನ ಕಣ್ಮಟಾರದಲ್ಲೇ ಗರಿ ಕಳಚ್ತಾ, ಕಳಸದಲ್ಲಿ ಗುರ್ತ ಮೈಯಲ್ಲಿ ಉಳಿಸ್ತಾ ಬೆಳೀತಾ ಮ್ಯಾಲ ಮ್ಯಾಲಕ್ಕೆ ಮ್ಯಾಲಕ್ಕೆ ಅಂತ ಈಗ ಬಾನ್ ಮುಟ್ಟದೆ.
5: ಹಬ್ಬದ ದಿನ ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂತೆಲ್ಲ ಪರಸ್ಥಳದಿಂದ ನೆಂಟರಿಷ್ಟರು ಊರಿಗೆ ಒಬ್ಬೊಬ್ಬರಾಗಿ ಇಳಿಯುವುದು ಏರತೊಡಗಿತು.
1: ಬನ್ನಿ ಬನ್ನಿ, ಮಸ್ತ್ ಲೇಟ್ ಆಗ್ತಲ್ವ ರೀ ಇವತ್ತು. ನಮ್ಮನೆಯಲ್ಲ ಮುಂದಿನ ಹುಣ್ಣಿಮೆ ಅವತ್ತಿಗೆ ಮದುವೆ ಕರಿ ಆಯ್ತಲ್ಲ, ಕೆಲಸ ಜಾಸ್ತಿ. ನಿಮ್ ಬಾವು ತಮ್ಮ ಕಾಲೇಜ್ಗೆ ಹೋಗ್ತಾವನ ಹಿಂಗೆ?
9: ಲೇ, ಜೋಳದ ಕಂತಿಯ ಕತ್ತರಿಸಿ ಬೆಂಕಿ ಮಾಡ್ರೋ, ತಮಟೆ ಕಾಯಿಸಿ ದನಿ ಬಿಗಿ ಮಾಡಮು. ಕಪ್ಪು ಕೇಳ್ತಾರ ಆಡ್ಬಿಡ್ರ, ದೂರ ನಿಂತ್ಕೊಳ್ರ.
5: ಬಸಣ್ಣ ತಮಟೆಯನ್ನು ಎದೆಗೆ ಏರಿಸಿ ಚೆಡ್ ಚೆಡ್ ನಕುನ ನಕುನ ನಕುನ, ಚೆಡ್ ಚೆಡ್ ನಕುನ ನಕುನ ನಕುನ ಬಾರಿಸಲು ಕಂಚಿಗೆ ಬಡಿದಂತೆ ತಮಟೆ ದನಿಯು ಊರ ನಾಲ್ಕ ಮೂಲೆ ಮುಟ್ತಾ ಇದೆ. ಸುತ್ತ ಇದ್ದ ಐಕಳು ಸುಮ್ಮನಿರಕ್ಕಾಗದೆ ಕುಣಿತಾ ಇದ್ದಾವೆ. ಬಸಣ್ಣನಿಗೂ ಹುಮ್ಮಸ್ಸು ಬಂದು ಢಂಗ್ ಢಂಗು ಢಂಗು ಚಿಕ್ಕಿ, ಢಂಗ್ ಢಂಗು ಢಂಗು ಚಿಕ್ಕಿ ಒಡೀತಾ ಅವನೂ ಕುಣಿತಾ ಇದ್ದಾನೆ. ಅದನ್ನ ಕಂಡು ಐಕಳಿಗೂ ಕುಣಿಯೋಕೆ ಹೆಜ್ಜೆ ಸಿಕ್ಕಿ ಐಕ್ಳೂ ಕುಣಿತಾ, ಬಸಣ್ಣನೂ ಕುಣಿತಾ.

0: ಸೇರಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಗುಂಪು ಸೇರಿತು.
1: ಅಮಾಸನಿಗೆ ಯಾರು ಹೇಳ್ಕೊಟ್ಟಿದ್ರು ಏನ್ ಕಥೆಯೋ, ಎಲ್ಲರಿಗಿಂತಲೂ ವೈನಾಗಿ ಹೆಜ್ಜೆ ಹಾಕ್ತಾ ಇದ್ದಾನೆ.
0: ಹುಲಿ ವೇಷದ ಕುಣಿತ ನೋಡಕ್ಕೆ ಹೆಂಗಸರು ಬಂದು ಸೇರಿದ್ದಾರೆ.
2: ಏ ಬಂಗಾರಿ, ಬಂಗಾರಿ ಏನಾತೆ, ಮೈ ಮೇಲೆ ಯಾನೇ ಇಲ್ವಲ್ಲ?
3: ಯಾನೋ, ಅಮಾಸ್ನಿಂದ ಕಣ್ಣು ಕೀಳೋಕೆ ಆಯ್ತಿಲ್ಲ ಕಣ. ಅವನ್ನ ನೋಡ್ತಾ ನೋಡ್ತಾ ಕಂಕ್ಳಿಗೆ ಅವನಂಥ ಒಂದು ಕೂಸು ಬೇಕು ಅಂತ ಆಸೆ ಹುಡ್ತಾ ಇದ್ದ ಕಣ. ಲಗ್ನವಾಗಿ 6-7 ವರ್ಷ ಆದ್ರೂ ಏನೂ ಫಲ ಕಾಣಲಿಲ್ಲ. ಅವ್ರಿವ್ರ ಆಡೋ ಮಾತಿಗೆ ರೋಸ್ ಹೋದೆ. ಆ ಕಿಚ್ಕಿಯೇ 4 ಜನರ ಸಂಬಂಧನೂ ಮಾಡಿದೆ, ಅದರಲ್ಲೂ ಫಲ ಕಂಡಿಲ್ಲ. ಬಾಬಾ ಗೀಬಾ ಅಂತ ಹೋಗುಮಾ ಅಂತಂದ್ರೆ ನಾವು ಬಡವರು ಕಣ.
4: ನಿಜ ಬಿಡು ಬಂಗಾರಿ, ಮಕ್ಳಿಲ್ದವ್ರ ಬಂಗ ಹೇಳಕ್ಕಾಗದು. ನಿನ್ ವಾರ್ಗಿಯವರು 30 ಸುತ್ತಿಗೆ ಮುಪ್ಪಿಡ್ಸ್ಕೊಂಡವ್ರ, ನೀನು ಇನ್ನೊಂದು ಮದ್ವೆ ಮಾಡಿಸ್ಕೊಳಂಗಿದೆ. ದೇವ್ರ ಕಣ್ಣು ಬಿಡ್ತಾನ್ ಬಿಡು.
1: ಬಂಗಾರಿಗೆ ಕೂಡ ಕಂಡವರಿಗೆ ಅರೆ ಗಳಿಗೆಯಾದರೂ ಆಸೆಯಾಗುವಂತಹ ಭಿನ್ನಾಣ ಇತ್ತು. ಆದರೂ ಫಲ ಕಾಣಲಿಲ್ಲ. ಅವಳ ರೀತಿಯು ಹೆಚ್ಚು ದಿನ ಮುಂದುವರೆದುಕೊಂಡೂ ಹೋಗಲಿಲ್ಲ. ರಾತ್ರಿ ಆಯಿತು ಅಂದರೆ ಹಟ್ಟಿಗೆ ಒಂದೊಂದಾಗಿ ಕಲ್ಲು ಬೀಳೋದಕ್ಕೆ ತೊಡಗಿದ್ವು. ಅವಳ ಗಂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬರೆಸಿ ತಲೆ ಚಚ್ಚಿಕೊಂಡು ಹೊರಕ್ಕೆ ಮುಖ ಹಾಕದೆ ಕುಂತ. ಆಮೇಲೆ ಕಲ್ಲು ಬೀಳೋದು ನಿಂತು ಈಗ ಮರ್ತೇ ಹೋಗುವಷ್ಟು ಆಗಿತ್ತು. ಅವಳ ಕಣ್ಣುಗಳ ಒಳಗೆ ಅಮಾಸ ಥರಾವರಿ ಕುಣಿಯುತ್ತಿತ್ತು.
0: ಅದೇ ಹೊತ್ತಿಗೆ ಇಬ್ಬರು ಯಜಮಾನರು ಕೊಬ್ಬಿದ 2 ಆಡುಮರಿಗಳನ್ನು ಎಳ್ಕೊಂಡು ಬರ್ತಾ ಇದ್ರು. ಗುಂಪು 2 ಸೀಳ್ತು. ಐಕ್ಳು ಮಕ್ಕಳು ಅತ್ತಗು ಇತ್ತಗು ಚೆಲ್ಲಿಕೊಂಡ್ವು. ಆಡುಗಳು ತಮಟೆ ಬಿರುಸಿಗೆ ದಿಕ್ಕಾಪಾಲು ಎಳೆದುವು. ಆ ರಭಸಕ್ಕೆ ಹಿಡಿದವರು ಅಲ್ಲಾಡಲು ಮತ್ತೂ ಇಬ್ಬರು ಸೇರಿ ಅವ ಹಿಡ್ಕೊಂಡು ಮಿಸುಕಾಡದಂತೆ ಮಾಡಿ ಮಾರಿಗುಡಿ ಮುಂದೆ ತಂದು ನೇರಕ್ಕೆ ನಿಲ್ಲಿಸಿದ್ರು.
1: ಹೊರಗೆ ಹುಮ್ಮಸ್ಸಿನಿಂದ ತಮ್ಮಟೆ ಬಡಿತಿತ್ತು. ಆಡುಗಳು ಅಲುಗದೆ ಮಿಸುಕದೆ ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸ್ತಿದ್ವು. ಎದುರಾಗುಡಿ ಬಾಗಿಲು ತೆರೆದಿದ್ದು ಬೆಳ್ಳಿ ದೇವರು ಹೊಳಿತಾ ಇತ್ತು. ಗುಡಿ ಒಳಗಿನಿಂದ ಪೊದೆಯಾಗಿ ಊದುಬತ್ತಿ ಹೊಗೆ ಹೊರಕ್ಕೆ ತೇಲ್ಕಂಡು ಬರ್ತಿತ್ತು.
0: ಸೊಂಟದಿಂದ ಕೆಳಕ್ಕೆ ಮಂಡಿಯಿಂದ ಮೇಲಕ್ಕೆ ಬಟ್ಟೆ ಸುತ್ತಿದ್ದ ಒಬ್ಬನು ಗುಡಿ ಒಳಗಿಂದ ತೀರುತ ಮಾರು ಹೂವ ತಂದು ಆಡುಗಳ ಮುಂದೆ ನೆಟ್ಟಗೆ ನಿಂತು ಕ್ಷಣ ಕಣ್ಣು ಮುಚ್ಚಿ ತುಟಿ ಅಲಗಿಸ್ತಾ ವಲವಲ ಆರಂಭಿಸಿದ. ಅವನ ಮೈ ಕಪ್ಪಗಿದ್ದು ಮೈಗೆಲ್ಲ ನರನರವೇ ಹಬ್ಬಿತ್ತು. ವಟಗುಟ್ಟೋದಕ್ಕೆ ತಕ್ಕಂತೆ ಅವು ಹಿಗ್ಗುತ್ತಾ ಕುಗ್ಗುತ್ತಾ ಇದ್ವು. ಆಮೇಲೆ ಅವ ಹೂವ 2 ಮಾಡಿ ಆಡುಗಳ ಕೊರಳಿಗೆ ಬಿಗಿದ್ನು. ಅದಾದ ಮೇಲೆ ಬಿಡಿ ಹೂವ ಆಡುಗಳೆರಡರ ನೆತ್ತಿಯ ಮೇಲೆ ಇಟ್ಟು ತೀರುತವನ್ನು ಮೈ ಮೇಲೆಲ್ಲ ಎರಚಿ ಕೈ ಮುಗಿದ.
5: ನಮ್ಮವ್ವ ತಾಯೇ, ಕಾಪಾಡವ್ವ ಕಾಪಾಡು. ನಮ್ದೇನಾದ್ರು ತಪ್ಪಿದ್ರೆ ಹೊಟ್ಟೆ ಉಳಿಗೆ ಹಾಕೊಳ್ಳವ್ವ. ಒಪ್ಪಿಗೆ ಕೊಡು ತಾಯೇ, ಒಪ್ಪಿಗೆ ಕೊಡು.
1: ಆ ಚೂಪು ದನಿ ಮಾರಿ ಗುಡಿ ತುಂಬ ದನಿಗುಟ್ಟಿತು. ದೂರದಲ್ಲಿ ಗಲಭೆ ಬಿಟ್ರೆ ಮಾರಿಗುಡಿ ಒಳಗ ಎಲ್ಲರೂ ಉಸಿರುಗಟ್ಟಿ ನಿಂತಿದ್ರು. ಆಡುಗಳು ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸುತ್ತಾ ನೋಡಿದ್ವು. ಸ್ವಲ್ಪ ಹೊತ್ತು ಹಿಂಗೇ ನಡೀತು.
0: ಆಮೇಲೆ ಆಡುಗಳು ಒಂದೇ ಸಮಕ್ಕೆ ತಲೆ ಮೈ ಒದರಿದ್ವು. ಅದಾದ ಮೇಲೆ ಆಡು ಹಿಡಿದಿದ್ದವರು ಅದನ್ನು ತಾರಾಮಾರ ಎಳ್ಕೊಂಡು ಹೊರಕ್ಕೆ ನಡೆದರು. ಹಾಗೆ ನಡೆದವರ ಜೊತೆಗೆ ಒಂದಿಷ್ಟು ಐಕಳು ಅಮಾಸನು ಸೇರಿ ಹಿಂಬಾಲಿಸಿದ್ರು. ದೊಡ್ಡವರು ಗದರಿಸಿದ್ರೂ ಅವರು ಅತ್ತ ತಿರುಗಿದಾಗ ಇತ್ತ ನಡೆದವು. ಹಾಗೆಯೇ ನಡೆದು ಒಟ್ಟಲ್ಲಿ ಒಂದು ಹಿತ್ತಲಿಗೆ ತಲುಪ್ತು.
1: ಅಲ್ಲಿದ್ದ ಕೊಂಟಿನ ಪಕ್ಕವೇ ಬಲವಾಗಿದ್ದ ಒಬ್ಬನು ಚೂರಿ ಹಿಡಿದು ಲೀಲಾಜಾಲವಾಗಿ ನಿಂತಿದ್ದನು. ಎಲ್ಲರ ಗಮನವು ಒಕ್ಕಡೆ ಬಿದ್ದು ದೂರ ದೂರವೇ ಇದ್ದ ಐಕಳು ಮಕ್ಕಳು ಹತ್ತಿರಕ್ಕೆ ಬಂದು

0: ಕೂತಿದ್ದು ಅಲ್ಲಿದ್ದೋರ್ಗೆ ಮರತೇ ಹೋಯ್ತು.
1: ಇಬ್ಬರು ಆಡಿಗೆ ಹಿಂಗಾಲು ಮುಂಗಾಲು ಮಾಡಿ ಬಿಮ್ಮಗೆ ಹಿಡಿದು ಅದರ ಕತ್ತನ್ನು ಕೊಂಟಿಗೆ ತರುತ್ತಲೇ ಕಾಯುತ್ತಿದ್ದ ಚೂರಿಯವ ಛಕ್ಕನೆ ಕತ್ತಿಗೆ ಚೂರಿಯಿಂದ ಒಂದೇಟು ಹಾಕಿ ಚೂರು ಚೂರು ಅನ್ನಿಸಿಬಿಟ್ಟಾಗ ದೇಹ ತಲೆ ಎರಡಾದವು.
0: ಕತ್ತರಿಸಿ ಒಕ್ಕಡೆ ಬಿದ್ದ ತಲೆ ಬಾಯಿಗೆ ಒಬ್ಬ ನೀರು ಹಾಕುನ್ನು. ಒಂದೆರಡು ಸಲ ಬಾಯಿ ಪಕ ಪಕ ಅಂದು ಮುಚ್ಚಿತು. ಆ ಕಡೆ ಅದರ ದೇಹ ಎಷ್ಟೆಷ್ಟೋ ಒದ್ದಾಡಲು ಒದ್ದಾಡ್ತಾ ಇತ್ತು. ತಲೆ ಮಾತ್ರ ಕಣ್ಣುಗಳ ಮೇಲಕ್ಕೆ ಅಗಲಿಸಿ ಆಗಲೇ ಸ್ತಬ್ಧವಾಗಿ ಬಿಟ್ಟಿತ್ತು. ಒದ್ದಾಡೋ ದೇಹದಿಂದ ರಕ್ತ ಚಲ ಚಲನೆ ಚಿಮ್ಮುತ್ತ ನೆಲಕ್ಕೆ ದೊದ ದೊದನೆ ಸುತ್ತಲೂ ಕೆಂಪಗಾವರಿಸಿತು.
1: ಯಾರೋ ಒಂದು ಹೈದ ತವಕ್ಕನೆ ಓಡಿ ಆಡುಗಳ ಕತ್ತಿಗೆ ಸುತ್ತಿದ್ದ ರಕ್ತ ಸೋರುತ್ತಿದ್ದ ಹೂವಸರವ ತಂದುಬಿಟ್ಟ. ಅವ ಸುಮ್ಮನಿರದೆ ಅದ ಅಮಾಸನ ಕತ್ತಿಗೆ ಸುತ್ತಬಿಟ್ಟು ಕುಣಿ ಅಂದ. ಅಮಾಸನಿಗೆ ಕತ್ತಿನ ಸುತ್ತೆಲ್ಲ ತಣ್ಣಗುಟ್ಟಿ ಅವನ ಕತ್ತಿನಿಂದಲೂ ರಕ್ತ ತೊಟ್ಟಿಕ್ಕುತ್ತ ಅಮಾಸ ಬೆದರಿ ಬೆಚ್ಚಿ ಅಲ್ಲಿಂದ ಕಂಬಿಕಿತ್ತ.
0: ಮಲಗಿದ್ರು ಎಷ್ಟೋ ಹೊತ್ತಿನವರೆಗೆ ಇದೇನೆ ಅಮಾಸನ ಕಣ್ಣಿಗೆ ಕಟ್ಟಿತ್ತು. ಅದರೊಳಗೆ ಅವನು ಬೆಚ್ಚಿ ಬೆದರಿ ಎಷ್ಟೋ ಸಲ ಎದ್ದು ಕೂತ. ಅವತ್ತು ರಾತ್ರಿಯೆಲ್ಲ ಬೆಳಕು ಹಚ್ಚಿದ್ರು. ಪರ ಊರಿನವರು ಹೆಚ್ಚಾಗಿ ಬಿಳಿ ದುಪ್ಪಟಿ ಹೊದ್ದು ಮಾರಿಗುಡಿ ತುಂಬ ಏಕ ಮಲಗಿದ್ರು. ಅದೆಲ್ಲ ಸೇರಿಕೊಂಡು ಮಾರಿಗುಡಿಗೆ ಮಾರಿಗುಡಿಯೇ ಬೆಳ್ಳಗಿತ್ತು.
1: ಅವತ್ತು ರಾತ್ರಿ ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪ ಓವರ್ ಆಗಿ ಹೊಟ್ಟೆ ತುಂಬ ಪರಮಾತ್ಮನನ್ನು ಹಾಕಿಕೊಂಡು ಬಂದಿದ್ದ. ಅವನ ತಪ್ಪಲ್ಲದಿದ್ದರೂ ಆ ರಾತ್ರಿ ಪರಮಾತ್ಮ ಸಿದ್ದಪ್ಪನನ್ನು ತುಂಬ ಆಡಿಸ್ದ. ಸಿದ್ದಪ್ಪನಿಗೆ ಕಣ್ಣು ಮುಚ್ಚಿದ್ರೆ ಪ್ರಳಯ ಆಗ್ತಾ ಇತ್ತು. ಕಣ್ಣು ಮುಚ್ಚದ ತೂರಾಡುವ ಹಾದಿ ಒಳಗೆ ಹಿಡಿದಿದ್ದ ಕೋಲು ಊರ್ತಾ ದಿಕ್ಕಾಪಾಲು ನಡೆದಾಡೋವಾಗ ಉರಿಯೋ ಲೈಟ್ ಕಂಬ ಕಂಡು ಬಂದಲ್ಲಿ ಅವನಿಗೆ ರೋಷ ಹೊಮ್ತಾ ಇತ್ತು.
2: ಯಾವಡಲೇ ದಾರಿ ಮುದಕ್ಕೆ ಲೈಟ್ ಕಂಬ ನೆಟ್ಟಿರೋನು ಆಗ್ತೀನಿ ನೋಡು. ನನ್ನೇ ಈ ಸಿದ್ಧನೇ ಬೀಳಿಸ್ತೀಯನಾ ತಗ ಈ ಆಟ. ಈ ಎಮ್ ಎಲ್ ಎ ಮನೆ ಹಾಳಾಗ ನೆಟ್ಟಿಗೆ ರೋಡ್ ಮಾಡಿಸಲ್ಲ ತಗೊಂಡು ಹಿಂಗೊಂದು ಏಟ ಮಗನೆ ಏನಲ್ಲ ತಿಮ್ಮರಾಯ ರೋಡ್ ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡಿ ಮನೆ ಕಟ್ಟಿಸ್ಕೊತೀಯನೋ ನಂಗೊತ್ತಿಲ್ವಾ? ಆಣಿ ಬಡ್ಡಿ ಸಾಲ ಕೊಡೋ ಮಾದಪ್ಪನಂಥವ್ರು ಈ ಭೂಮಿ ಮೇಲೆ ಇರಲೇಬಾರ್ದು. ಸಣ್ಣ ಮಗನೆ ಬಿಳಿ ಬಟ್ಟೆ ಹಾಕೊಂಡು ದೇಶ ಸುತ್ತಿ ದೊಡ್ಡವೈತಿಯನ್ಲ, ನೀನು ನನ್ನ ಕಂಡ್ರೆ ಮೂಗು ಮುಚ್ಕತೀಯ. ನಾವದ್ರ ಪರದೇಶಿಗಳಪ್ಪ, ಎಲ್ಲರಲ್ಲಿ ಬೀದಿಲಿ ಬಿದ್ದಿರ್ತೀವಿ. ಓ ಬೀದಿಲಿ ಬಿದ್ದಿರ್ತೀವಿ. ಟೇಷನ್ ಮಾಸ್ಟರ ನೀನು, ನೀವು ಯಾರು ನಿಮ್ಮ ಕಾರನ್ನ ನಮ್ಮ ಮೇಲೆ ಬಿಡ್ಬೇಡ್ರಪ್ಪ. ನನ್ನ ಮಾತು ಕೇಳಿ ನಗ್ತಾನೆ ನೋಡ್ರಪ್ಪ, ನಗ್ತಾನೆ. ನಗಪ್ಪ ನಗು, ನೀ ನಗೋ ಕಾಲ ನಗ್ತೀಯ ನಗು. ನಗ್ರೆ ಏನು ಮಾಡಿಯೇ ನಗು ಮಗನ ನಗು. ಬಡವರು ಉದ್ಧಾರ ಮಾಡವ ಎಮ್ ಎಲ್ ಎ ನೀನು, ನಗು ಮಗನೆ ನಗು. ಕಮ್ಯುನಿಸಮ್ ಬರಬೇಕು ಆಗ ನಿನ್ನ ನಗದು ಹೋಗಬೇಕು, ಅಲ್ಲಿಗಂಟನು ನಿನ್ನ ನಗು ನಗರಪ್ಪ ನಗು.
0: ಅವನ ಮಾತು ನಗು ಎಲ್ಲವೂ ಬೀದಿ ತುಂಬೆಲ್ಲ ಬಿದ್ದು ಎದ್ದು ಆ ಕೊರೆಯೋ ರಾತ್ರಿ ಕತ್ತಲ ಒಳಗೆ ಒದ್ದಾಡ್ತಿದ್ವು. ಆ ಮಾತು ನಗುಗೆಲ್ಲ ನಿದ್ದೆ ಬಾರದಿದ್ದ ಅಮಾಸ ಬೆಚ್ಚಿ ಬೆಚ್ಚಿ ಕೂರ್ತಿದ್ದ. ಹೀಗೆ ಎಷ್ಟೋ ಹೊತ್ತು ನಡೆದು ಆಮೇಲೆ ಸಿದ್ದಪ್ಪನ ದೇಹ ಎಲ್ಲಿ ಬಿತ್ತೋ ಹೇಗೆ ಬಿತ್ತೋ ಏನು ಕಥೆಯೋ. ಅವನ ಮಾತು ಅವನ

0: ನೋಡಿದ್ರು ಜನವೇ ತುಂಬಿತ್ತು. ಅಷ್ಟಕ್ಕೂ ಎಷ್ಟೋ ಜನ ಇನ್ನೂವೇ ಎದ್ದೇ ಇರಲಿಲ್ಲ. ಉದಾಹರಣೆಗೆ ಸಿದ್ದಪ್ಪ.
1: ಮಧ್ಯಾಹ್ನ ಬಂತಲೇ ಹುಲಿಯಾಸದವರಿಂದ ಚಲನವಲನ ಮಾರಿಗುಡಿಗೆ ಬಂತು.
2: ಓ ಪುರಿಯಯ್ಯ, ಗೌಡ್ರಟ್ಟಿಗೆ ತೆಂಗಿನಕಾಯಿ ಬೇಕಂತೆ. ತೆಂಗಿನಕಾಯಿ
3: ಏನಂದೆ? ಕಾಯಿ ಬೇಕಿದ್ದದ ಕಿತ್ಕ.
2: ಕುರಿಯಯ್ಯ ಬತ್ತೀನಿ, ಕೆಲಸ ಇದ್ದಾವೆ.
1: ಅವನು ಮರವ ನಿಮಿಷಕ್ಕೆ ಹತ್ತಿ ಉದುರಿಸ್ಕೊಂಡು ಹೋದ.
0: ಅತ್ತ ಹಟ್ಟಿಗಳ ಒಳಗೆ ಹೆಂಗಸರು ಚೆಂದಾಗಿ ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಹೊರಕ್ಕೂ ಒಳಕ್ಕೂ ಓಡಾಡ್ತಾ ಇದ್ರು. ಪ್ರಾಯದ ಹುಡುಗರಂತೂ ಆಗೀಗ ಆಡೋ ತುಡುಗು ಹುಡುಗಿಯರ ರೇಗಿಸ್ತಾ ಅವುಗಳಿಂದ ಬೈಸಿಕೊಳ್ಳುತ್ತಾ ಇದ್ವು.
1: ಮಾರಿಗುಡಿಲಿ ಹುಲಿಯಾಸದ ತಮ್ಮಟೆ ಸದ್ದು ಎಲ್ಲರನ್ನ ಒಕ್ಕಡೆಗೆ ಸೆಳೀತಿತ್ತು. ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತಾ ಕಾದಿದ್ರು.
0: ಒಮ್ಮೆಗೆ ಹುಲಿ ಮನೆ ಬಾಗಿಲು ತೆರೆಕೊಂಡಿತು. ಎಲ್ಲರ ಕಣ್ಣುಗಳು ದಬದಬ ಅಲ್ಲಿಗೆ ಬಿದ್ದುವು. ಒಂದು ದೊಡ್ಡ ಯಾಸದ ಹುಲಿ ನಿಂಬೆಹಣ್ಣ ಬಾಯಲ್ಲಿ ಕಚ್ಚಿ ಒಳಗಿನಿಂದ ಹೊರಕ್ಕೆ ನೆಗೆದು ಬಂತು. ಬರುತ್ತಲೇ ಜನವೆಲ್ಲ ಹೌಹಾರಿ ಚದುರಿ ಸರಿದು ಸರಿದು ಅಲ್ಲೇ ರೌಂಡ್ ಆಗಿ ಜಾಗ ಆಯಿತು.
1: ಅದಾದ್ಮೇಲೆ ನಾಕಾರು ದೊಡ್ಡ ಹುಲಿಗಳು ಕತ್ತೆ ಕಿರ್ಬ ನಗ್ಸೋ ಕೋಡಂಗಿ ಒಂದಾದ ಮೇಲೆ ಒಂದು ಬಂದವು.
0: ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಇತ್ತು. ಎಲ್ಲ ಬಂದಾದ ಮೇಲೆ ಎಲ್ಲರೂ ಸಾಲು ಸಾಲಾಗಿ ನಿಂತು ದೇವರಿಗೆ ಕೈಜೋಡಿಸಿ ತೀರುತ್ತಾ ತಕ್ಕಂತ.
1: ಕುಣಿತ ಬೀದಿಗೆ ಬಂದಾಗ ಹೆಂಗಸರು ಮಕ್ಕಳು ಜಗಲಿಯಿಂದ ಕೆಳಿ ಕಿಳಿದೇನೆ ಜೀವ ಹಿಡ್ಕೊಂಡು ನೋಡ್ತಾ ಇದ್ರು. ಕುಣಿತ ಏನಾದರೂ ಅವರ ದಿಕ್ಕು ಬಂದರೆ ಗುಡುಕ್ಕಂತ ಒಳಕ್ಕೋಗಿ ಚಿಲ್ಕ ಹಾಕೊಂಬಿಡೋರು.
0: ಸಣ್ಣ ಹೈಕಳಂತೂ ದೂರ ದೂರವೇ ಇದ್ದು ಕುಣಿತ ಹೋದತ್ತ ಹೋದವು. ಹಾಗೆಯೇ ಕುಣಿತ ನಡೆದು ಒಕ್ಕಲಗೇರಿಗೂ ಬಂದು ಅಲ್ಲಿ ಚಾವಡಿ ಮುಂದೆ ಕುಣಿತು. ಕುಣಿತಕ್ಕೆ ಗೌಡ್ರು ಶಾನುಭೋಗರು ಎನ್ನದೆ ಮುಂತಾದ ಮೇಲು ಜಾತಿ ಮುಖಂಡರು ಸೇರಿದ್ರು.
1: ಅವರೆಲ್ಲ ಕುಣಿತದವರಿಗೆ ತಮ್ಮ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಇನಾಮ್ ಕೊಟ್ರು.
0: ಊರ ಮೇಲಕ್ಕೆ ಕತ್ತಲು ಬಿದ್ದು ಕುಣಿತ ಮುಗಿದರೂ ಊರವರ ಕಣ್ಣು ಎತ್ತ ಹೋದರೂ ನಿದ್ದೆ ಮಾಡಲು ಕಣ್ಣು ಮುಚ್ಚಿದರೂ ಅಥವಾ ಹೆಂಡತಿಗೆ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ನೋಡಿದರೂ ಕುಣಿತವೇ ಡಂಗ್ ಡಂಗು ಡಂಗು ಚುಕ್ಕಿ ಡಂಗ್ ಡಂಗು ಡಂಗು ಚುಕ್ಕಿ ತಮಟೆ ದನಿ ಜೊತೆಯಲ್ಲೇನೇ ಕಾಣ್ತಾ ಇತ್ತು.

0: ಇದೇನ ಬುದ್ಧಿ, ಇನ್ನೂ ನಿದ್ದೆ ಬರಲಿಲ್ಲವರ?
1: ಇಲ್ಲ ಕಣ, ಎಷ್ಟು ಒಳ್ಳಿದ್ರೂ ನಿದ್ದೆ ಬರಲಿಲ್ಲ. ಹಿಂಗೆ ಅಡ್ಡಾಡಕ್ಕೆ ಅಂತ ಬಂದೆ.
2: ಗೌಡರು ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿ ಗೀರಲು ಆ ಬೆಳಕಿಗೆ, ಆ ಕತ್ತಲಿಗೆ ಅವರ ಮುಖವಷ್ಟು ಕೆಂಪಗೆ ಕಂಡು ನಂದಿತು. ಗೌಡರು ಹೊಗೆ ನುಂಗುತ್ತಾ ಇದ್ದು ಆಮೇಲೂ ಜೀತಗಾರನ ದಿಕ್ಕ ತಿರುಗಿದರು.
1: ಲೇಯುನೇ, ಅದೇ ಆ ಮರಿಹುಲಿ ಮಡಿತಲ್ಲ, ಆ ಐದ ಯಾರ್ದ?
0: ಅದಾಳೆ ಅಮಾಸ ಅಂತ.
1: ಅಮಾಸ ಅಂದ್ರ
0: ಆ ಕುರಿಯಯ್ಯನ ಜೊತೇಲಿ ಒಂದು ತಾಯಿ ತಂದಿಲ್ಲದ ತಬ್ಲಿ ಐದಿತ್ತಲ್ಲ, ಅದೇನಿ
1: ಎಲ್ಲ ಅವನ ಹಾಗೆ ಅಷ್ಟು ಬೆಳೆದ್ಬಿಟ್ಟವನ, ನಂಬಕ್ಕೆ ಆಗಕ್ಕಿಲ್ಲ. ನನ್ನ ಮೇಲೆ ಎಗರಿ ರಕ್ತ ಹೀರೋಗ್ ಬರ್ತಾ ಇರೋಂತ ಹುಲಿ ಹಂಗವನೆ. ಏಸೊಂದು ಜನ ಹೆಂಗಸರು ಬಂದ್ರು ಹೋದ್ರು, ಅವನು ಹೆತ್ತೋಳು ಯಾರು ನೆನಪಾಗದಲ್ಲ. ನಾನು ಮಾಡಬಾರದ ಕೆಲಸ ಮಾಡಿದ್ದಕ್ಕೆಲ್ಲ ಶಿಕ್ಷೆ ಕೊಡೋ ಹುಲಿ ಥರ ಇದ್ದಾನಲ್ಲ ಈ ಅಮಾಸ.
2: ಗೌಡರ ಕಣ್ಣುಗಳ ಮುಂದಕ್ಕೆ ಅಮಾಸ ಹುಲಿಯಾಸ ಹಾಕಿ ಬಗೆ ಬಗೆಯಾಗಿ ಕುಣಿಯುತ್ತ ಬಂತು. ಅಮಾಸನಂತಹ ಹುಲಿಗಳಿಂದಲೇ ಜನಗಳ ಬದುಕನ್ನ ಕವಿದಿರುವ ಅಮಾವಾಸ್ಯೆ ಕತ್ತಲು ತೊಲಗಬೇಕು. ಜನರನ್ನ ತುಳಿದ ದೊಡ್ಡ ಗೌಡರಂಥವರು ಅಮಾಸನಂತಹ ಹುಲಿಗಳಿಗೆ ಗುರಿಯಾಗಬೇಕು.
3: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
4: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ರೇಡಿಯೋ ನಾಟಕ ಸರಣಿಯಲ್ಲಿ ಅಮಾಸ ಕಥಾ

0: ನಾಟಕ ಕೇಳಿದಿರಿ.
1: ಗುಡಿಯ ಜಗುತಿಯಲ್ಲಿ ಕೂತು ಮುದುಡಿ ಜೀವವೊಂದು ಮಿಸು ಕಾಡುತ್ತೈತೆ.
0: ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ.
1: ಯಾವ ಕಾಲದ ಕಪ್ಪು ಕಂಬಳಿ ಮುರುಟಿದ ಕೈಕಾಲು ಹೇಗೆ ಅಂಟಿ.
0: ಪಾತ್ರವರ್ಗದಲ್ಲಿ ನಿರೂಪಕ ಒಂದು ಉಮೇಶ್ ಎಸ್ಎಸ್, ನಿರೂಪಕ ಎರಡು ಎನ್ ಕೇಶವಮೂರ್ತಿ, ಅಮಾಸ ಕಾರ್ತಿಕ್ ಎಂಎಸ್, ಕುರಿಯಯ್ಯ ಡಾಕ್ಟರ್ ಮೈಸೂರು ಉಮೇಶ್, ದೊಡ್ಡಗೌಡರು ಜಿ ಶಾಂತಕುಮಾರ್, ಬಸಣ್ಣ ದಿಗ್ವಿಜಯ್ ಬಿ, ಗ್ಯಾಂಗ್ ಮ್ಯಾನ್ ಸಿದ್ದಪ್ಪ ಎಸ್ ಲಕ್ಷ್ಮೀನಾರಾಯಣ, ಬಂಗಾರಿ ಡಾಕ್ಟರ್ ಶಭಾನ, ಹೆಂಗಸು ಚಿನ್ಮಯಿ ಕೆಎಸ್, ಜೀತದಾಳು ಎಎಸ್ ಗೋವಿಂದೇಗೌಡ. ಇತರೆ ಧ್ವನಿಗಳು ಎಚ್ಎಲ್ ಶಿವಶಂಕರ ಸ್ವಾಮಿ ಮತ್ತು ಶ್ರೀಮಾನ್ ಎಸ್. ತಮಟೆ ನುಡಿಸಿದವರು ಡಾಕ್ಟರ್ ಸಿ ಸುಂದರೇಶ್. ಹಾಡುಗಳನ್ನು ಹಾಡಿದವರು ಜನಾರ್ದನ್ ಎಚ್ ಜನ್ನಿ. ಧ್ವನಿ ಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಸೌಭಾಗ್ಯ ವಿ. ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
2: ಕೇಳುಗರೆ, ಮುಂದಿನ ಶನಿವಾರ 8:15 ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ಬಾನುಲಿ ನಾಟಕ ಸರಣಿಯಲ್ಲಿ ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೇಳಿ ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ಆಧರಿಸಿದ ಬಾನುಲಿ ನಾಟಕ ಸರಣಿಯಲ್ಲಿ ಕಥಾನಾಟಕ ಗ್ರಸ್ತರು.

ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ.

ನಾಳೆ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ನೀವು ಟ್ಯೂನ್ ಇನ್ ಮಾಡಿದಿರಾ ಎಫ್ಎಂ 100.6, ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮೈಸೂರು. ಸಮಯ 8:35. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಗಲ್ಲಿ ಬಾಯ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಿವೈನ್ ಹಾಗೂ ಡಬ್ ಶರ್ಮಾ.

ಇನ್ನು ಮುಂದೆ ಕೇಳಿ ಅಮಿತ್ ತ್ರಿವೇದಿ ಅವರು ಸಂಗೀತ ನಿರ್ದೇಶನ ಮಾಡಿರುವ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಡಿವೈನ್ ಹಾಗೂ ಧವಲ್ ಪರಾಬ್ ಅವರದು. ಹಾಡಿದ್ದಾರೆ ಡಿವೈನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಭೂತನಾಥ್ ರಿಟರ್ನ್ಸ್ ಚಿತ್ರದ ಗೀತೆಯ ಗಾಯನ, ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಯೋಯೋ ಹನಿ ಸಿಂಗ್.

लेना चाहो मेरे साथ शर्त लगाओ, ये करके दिखाओ।

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾತ್ ಮೈ ಜಯಾ ಭಾರತಿ. ಬಹತ್ತರವೇ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರೋ ಕಿ ಘೋಷಣಾ. ಆರ್ಟಿಕಲ್ 370 ಫಿಲ್ಮ್ ಕೆ ಲಿಯೆ ಯಾಮಿ ಗೌತಮ್ ಕೋ ಸರ್ವಶ್ರೇಷ್ಠ ಅಭಿನೇತ್ರಿ ಕಾ ಪುರಸ್ಕಾರ. ಬ್ರಹ್ಮಯುಗಮ್ ಕೆ ಲಿಯೆ ಮಮೂಟಿ ಔರ್ ಚಂದೂ ಚಾಂಪಿಯನ್ ಕೆ ಲಿಯೆ ಕಾರ್ತಿಕ್ ಆರ್ಯನ್ ಕೋ ಸಂಯುಕ್ತ ರೂಪ ಸೇ ಸರ್ವಶ್ರೇಷ್ಠ ಅಭಿನೇತಾ ಕಾ ಪುರಸ್ಕಾರ ಮಿಲೇಗಾ. ತೃಣಮೂಲ ಕಾಂಗ್ರೆಸ್ ಕೆ 20 ಬಾಗಿ ಸಾಂಸದೋ ಕೆ ಶಾಮಿಲ್ ಹೋನೆ ಕೆ ಬಾದ್ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಕೋ ಲೋಕಸಭಾ ಅಧ್ಯಕ್ಷ ನೇ ಸದನ್ ಮೇ ಅಲಗ್ ಬ್ಯಾಠನೆ ಕಿ ಅನುಮತಿ ದಿ. ಅಹಮದಾಬಾದ್ ಮೇ ಪಟಾಖೋ ಕೆ ಕಾರ್ಖಾನೆ ಮೇ ಭೀಷಣ ಆಗ ಮೇ 5 ಲೋಗೋ ಕಿ ಮೃತ್ಯು. ಪ್ರಧಾನಮಂತ್ರಿ ನೇ ಶೋಕ್ ವ್ಯಕ್ತ ಕಿಯಾ. ಪ್ರಮುಖ ಬುನಿಯಾದಿ ಢಾಂಚೋ ಔರ್ ಸೈನ್ಯ ಠಿಕಾನೋ ಪರ್ ಹಮಲೋ ಕೆ ಸಾಥ್ ಹೋರ್ಮೂಜ್ ಪರ್ ಇರಾನ್ ಔರ್ ಅಮೆರಿಕಾ ಕಾ ಯುದ್ಧ ತೇಜ್ ಹುವಾ. ಒಲಂಪಿಕ್ ಪದಕ ವಿಜೇತಾ ಮೀರಾಬಾಯಿ ಚಾನು ಔರ್ ಲವ್ಲಿನಾ ಬೋರ್ಗೊಹೈನ್ ಗ್ಲಾಸ್ಗೋ ರಾಷ್ಟ್ರಮಂಡಲ್ ಖೇಲೋ ಕೆ ಉದ್ಘಾಟನ್ ಸಮಾರೋಹ ಮೇ ಭಾರತ್ ಕಿ ಧ್ವಜ ವಾಹಕ್ ಹೋಂಗಿ. ಔರ್ ಫಿಫಾ ವಿಶ್ವಕಪ್ ಮೇ ತೀಸರೆ ಸ್ಥಾನ ಕೆ ಲಿಯೆ ಆಜ್ ರಾತ್ ಮಿಯಾಮಿ ಸ್ಟೇಡಿಯಂ ಮೇ ಫ್ರಾನ್ಸ್ ಕಾ ಸಾಮ್ನಾ ಇಂಗ್ಲೆಂಡ್ ಸೇ. ಅಬ್ ಸಮಾಚಾರ ವಿಸ್ತಾರ ಸೇ. 72ವೇ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರೋ ಕಿ ಆಜ್ ಘೋಷಣಾ ಕಿ ಗಯಿ. ಆರ್ಟಿಕಲ್ 370 ಫಿಲ್ಮ್ ಕೆ ಲಿಯೆ ಯಾಮಿ ಗೌತಮ್ ಕೋ ಸರ್ವಶ್ರೇಷ್ಠ ಅಭಿನೇತ್ರಿ ಕಾ ಪುರಸ್ಕಾರ ಮಿಲೇಗಾ.
2: ಲೇಕಿನ್ ಆಪ್ ಚಾಹೆ ಮುಝೆ ಎನ್ಆರ್ಐ ಭೇಜಿಯೇ. ಟೆರರಿಸಮ್ ಧಂಧಾ ಹೈ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಡ್ರಾಮಾ ಆಫ್ ಆಜಾದಿ, ಬಟ್ ಇಟ್ ಹ್ಯಾಸ್ ಎವ್ರಿಥಿಂಗ್ ಟು ಡೂ ವಿತ್ ಮನಿ. ಅಗರ್ ಅಮೆರಿಕಾ ಪಾಕಿಸ್ತಾನ ಕೋ ಅರಬ ರೂಪಾಯಿ ದೇ

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಬಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: ಐದು ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು

0: ಬಹಳ ದೊಡ್ಡ ವಿಚಾರನೆ. ಯಾಕೆ ಅಂತಂದ್ರೆ, 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ, ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
1: ಹೌದು,
0: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
1: ಹೌದು.
0: ಆ ನಿಟ್ಟಿನಲ್ಲಿ UPSC ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
1: ಖಂಡಿತ.
0: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026 ಸಾಲಿನಲ್ಲಿ UPSC ಕ್ಲಿಯರ್ ಮಾಡಿದಂತಹ ಇಬ್ಬರು ವಿದ್ಯಾರ್ಥಿಗಳು, ಅದು ಮಂಡ್ಯ ಜಿಲ್ಲೆಯವರೇ.
1: ಹೌದು.
0: ನಾವು ಈಗಾಗಲೇ ಧನಂಜಯ್ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತವರು ಈಗ ನಮ್ಮ GS ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದಲ್ಲಿ ಯಾರೂ ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
1: ಇಲ್ಲ, ಅದು ಕೇಳಿ ತುಂಬಾ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನಿಮ್ಮ ಮಂಡ್ಯದವರು, ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಿದ್ರಲ್ಲ ಅಂತ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನ್ ಸ್ಪೆಷಲ್ ನಿಮ್ಮ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
0: ಅಷ್ಟೇ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್ ಅದ್ರ ಜೊತೆ ಒಂದು ಸ್ವಲ್ಪ ಅದೃಷ್ಟ ಇರಬೇಕು ಅಂತ ಕಾಣಿಸುತ್ತೆ.
1: ಹೌದು, ಅದೃಷ್ಟ ಇರಬೇಕು.
0: ಯಾಕೆ ಅಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
1: ಹೌದು.
0: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕುತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ 1/2 ಗಂಟೆ ಇರಬಹುದು, 3/4 ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು, ಊರು ಯಾವುದು ಅಂತ ಹೇಳಿದ್ದೀನಿ, ತಮ್ಮ ಬಾಯಿಂದನೇ ಊರು ಯಾವುದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಶನ್ ಮಾಡಿ ಅದ್ರ ಬಗ್ಗೆ ಹೇಳಿ.
1: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು.
0: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
1: ಹೌದು,
0: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಮ್ನಲ್ಲಿ ಇಟ್ಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕನ್ಸಿದ್ದು
1: ಅಂದ್ರೆ, ನಂದು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ.
0: ಹೌದು,
1: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬಾ ನಿಯರ್.
0: ನೀವು ಮೊದಲಿನೂ ಅಪ್ ಡೌನ್ ಮಾಡ್ತಾ ಇದ್ರ?
1: ಹೌದು,
0: ಚಿಕ್ಕ ವಯಸ್ಸಿಂದನು.
1: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th ಸ್ಟ್ಯಾಂಡರ್ಡ್ ಗಂಟ ವ್ಯಾನ್ ಇತ್ತು.
0: ಓಕೆ.
1: ಬಟ್ ಅಬೌ 5th ಸ್ಟ್ಯಾಂಡರ್ಡ್ ಎಲ್ಲ ಬಸ್ ಅಲ್ಲೇ ಅಪ್ ಡೌನ್ ಮಾಡ್ತಿದ್ರು.
0: ನೀವು ಒಬ್ರೆ ಹೋಗೋದು ಬರೋದು?
1: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ.
0: ಓಕೆ.
1: ಅವ್ನು ನನ್ಗಿಂತ 1.5 ಇಯರ್ಸ್ ದೊಡ್ಡವನು. ಸೊ ಇಬ್ರು ಜೊತೆ ಹೋಗ್ತಿದ್ವಿ.
0: ಓಕೆ. ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
1: ಹೌದು ಹೌದು. ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ ಪೇರೆಂಟ್ಸ್ ಆಗ್ಲಿ ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
0: ತಂದೆ ತಾಯಿ ಏನ್ ಮಾಡ್ತಾರೆ?
1: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
0: ಓಕೆ.
1: ಅಂಡ್ ತಾಯಿ ಗೃಹಿಣಿ.
0: ಹೆಸರು ಹೇಳಿಲ್ಲ.
1: ತಂದೆ ಗಂಜಾಮ್ ಶಿವು ಅಂಡ್ ತಾಯಿ ರಾಜೇಶ್ವರಿ.
0: ಅಣ್ಣ ಅಂದ್ರಿ?
1: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
0: ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ?
1: ಅವ್ನು ಮಾಡ್ದ, ಟ್ರೈ ಮಾಡ್ದ. ಅವ್ನು ಆಕ್ಚುಲಿ ಅವನು 1 ಇಯರ್ ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ. ಬಟ್ ಅವನಿಗೆ ಅನಿಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
0: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
1: ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ನ.
0: ಓಕೆ. ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
1: ಹೌದು, ಕೆಲವೊಂದ್ಸಲ ಒಳ್ಳೇದಾದ. ಆಕ್ಚುಲಿ
0: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ.
1: ಹೌದು.
0: ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
1: ಹೌದೌದು, ಡೆಫಿನೆಟ್ಲಿ.
0: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
1: ಹೌದು,
0: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
1: ಹೌದು,
0: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನೂ ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು, ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
0: ಓ, ಗುಡ್.
1: ಸೊ ನನ್ನ ಚಿಕ್ಕ ವಯಸ್ಸಿಂದನು ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ ಆ್ಯಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
0: ಓಕೆ.
1: ಸೊ
0: ಜೊತೆಗೆ
1: ಸೊ ಇಲ್ಲೇ ಮೈಸೂರಲ್ಲಿ ಜೆಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ. ಅವ್ರಿಗೆ ಹೋಗಿ ಕೇಳಿದೆ, ನಾನೀಗ 25 ಇಯರ್ಸ್ 26 ಇಯರ್ಸ್ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು ಜಿಮ್ನಾಸ್ಟಿಕ್ಸ್ ಅಂತ, ಹಿಂಗೆ ಯಾವುದೇ ಏಜ್ ಇಲ್ಲ,

0: ಟ್ವೆಲ್ತ್ ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್, ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜೆ ಸಿ ಮೈಸೂರು.
1: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
0: ಎಲ್ಲ ಕಂಪ್ಲೀಟ್ ಮೈಸೂರು.
1: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, ಬಿ ಇ ಕೂಡ ಮುಗಿಸಿದ್ರಿ.
0: ಹೌದು,
1: ಬಿ ಇ ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪ್ನೀಸ್ಗಳಿಗೆ ಹೋಗುವಂತ ಅವಕಾಶಗಳಿತ್ತು, ಹೋಗ್ಲಿ ಗೊತ್ತಾ ಯಾವುದಕ್ಕೂ?
0: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ ಜೆ ಸಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ತುಂಬ ಇದೆ, ತೊಂದರೆ ಆಗಲ್ಲ ಯಾವುದೇ ರೀತಿ ಪ್ಲೇಸ್ಮೆಂಟ್ಸ್ಗಾಗಲಿ, ತೊಂದರೆ ಆಗಲ್ಲ. ಸೊ ನಾನು ಕೂಡ ಎರಡು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಆ್ಯಂಡ್ ಎರಡು ಕೂಡ ಕ್ಲಿಯರ್ ಆಗಿತ್ತು. ಒಂದು LNT ಆಗಿತ್ತು, ಆ್ಯಂಡ್ ಆಕ್ಸೆಂಚರಲ್ಲಿ ಕೂಡ ಆಗಿತ್ತು. ಬಟ್ ನನ್ನ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ 2020 ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
1: ಓಕೆ, ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಪ್ರಿಪರೇಷನ್
0: ಪ್ರಿಪರೇಷನ್
1: ಎಲ್ಲೂ ಕೂಡ ಡೈವರ್ಟ್ ಆಗಲಿಲ್ಲ ತಾವು?
0: ಇಲ್ಲ,
1: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗಲೇಬೇಕು ಅಂತ ಹೇಳಿ.
0: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
1: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫು, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನಸು ಆರಂಭ ಆಗಿದೆ ಏನಕ್ಕೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನಸು ಇರ್ತವೆ, ಅವ್ರು ಗೊತ್ತಿರಲ್ಲ. ಚೈಲ್ಡ್ಹುಡ್, ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗಬೇಕು, DC ಆಗಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನಸು ಅಂದ್ರೆ ಯೂಶಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾರು ಕುಟುಂಬದವರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
0: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಯೂಶಲಿ ಲೈಕ್ ಹೇಗೆ ಎಲ್ಲ ಪೇರೆಂಟ್ಸ್ ಅವ್ರವ್ರ ಮಕ್ಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ಮ ತಂದೆನೂ ಕೂಡ ನೀನು ಒಬ್ಬ IPS ಆಫೀಸರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗಲೂ ನಾನು ಏನಾಗ್ತೀಯ ಅಂತ ಕೇಳ್ತಿದ್ರು, ಚಿಕ್ಕ ವಯಸ್ಸಲ್ಲಿ ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗಬೇಕು ಇಲ್ಲ IAS ಆಗಬೇಕು IFS ಆಗಬೇಕು ಅಂತ ಮೈಂಡಲ್ಲಿತ್ತು, UPSC ಕ್ಲಿಯರ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಆ ಥರ ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರೂ ಇಲ್ಲ, ಆ್ಯಂಡ್ ನಮ್ಮ ಪೇರೆಂಟ್ಸು ಕೂಡ ತುಂಬ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ತುಂಬ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನು ಅಡ್ವಾಂಟೇಜ್ ಅಂದ್ರೆ, ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಆ್ಯಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದಂದ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನ್ಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗಿ ತಾಗಿದ್ರೆ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿಬಿಟ್ಟು ನನಗೆ ಏನು ಬೇಕು, ನಾನು ಬೇರೆ ತುಂಬ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ.
1: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ IAS ಮಾಡು IPS ಮಾಡು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದು ಕೂಡ ಅವ್ರೆ ಮಾಡುವಂತದ್ದು. ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು, ಯಾಕೆಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳೋದು ಏನಂತ ಹೇಳಿದ್ರೆ, ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ, ಇದಾಗ್ಲಿಲ್ವಾ ಇಲ್ಲ ಅದು ಅಂತ ಹೇಳಿ.
0: ಹೌದು,
1: ಅಂದ್ರೆ ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ, ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ UPSC ಕ್ಲಿಯರ್ ಮಾಡ್ಲಿಕ್ಕೆ?
0: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ UPSC ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
1: ತುಂಬಾ
0: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ, 99.9% ಕ್ಲಿಯರ್ ಆಗಲ್ಲ. ಸೊ ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್, ಏನಾರ ಮಾಡ್ಲೇಬೇಕು, ಏನಾರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ರೀಸನ್ ಗೆ ನಾನು 2024 ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ UPSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ UPSC ಎಕ್ಸಾಮ್, IFS ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ, ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾರ ಮಾಡಕ್ಕಂತ ಒಂದ್ ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ನಾವು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡೋಕೆ, ಒಂದ್ ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
1: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ, UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂಥದ್ದು, ಮತ್ತೆ ಅದನ್ನ UPSC ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರೀಬೇಕಾಗತ್ತಲ್ವಾ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
0: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಪ್ರತಿ ಇಯರ್ 150 ಪೋಸ್ಟ್ IAS 150 ಪೋಸ್ಟ್ IPS ಅಂಡ್ IFS ಬಂದು ಅಂಡರ್ 150-160 ಪೋಸ್ಟ್ IRS ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ UPSC ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ ಪ್ರಿಲಿಮ್ಸ್ ಗೆ ಎಲ್ಲಾ ಪೋಸ್ಟ್ ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ.

0: ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ.
1: ಹೌದು.
0: ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ IAS IPS IRS ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರ್ಲಿ ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ.
1: ಹೌದು.
0: ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್, ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತಾರೆ, ಇವರು UPSC ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್ ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
1: ಕಾಮರ್ಸ್ ಎಲಿಜಿಬಲ್ ಇಲ್ಲ.
0: ಕಾಮರ್ಸ್ ಎಲಿಜಿಬಲ್ ಇಲ್ಲ.
1: ಓನ್ಲಿ ಫಾರ್ ಸೈನ್ಸ್.
0: ಸೈನ್ಸ್, ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
1: BSc, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್, ಸೈನ್ಸ್ ಬ್ಯಾಕ್ ಗ್ರೌಂಡ್,
0: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
1: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
0: ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ IAS IPS ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ.
1: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ ಗೆ ನೀವು ಜನರಲ್ ಗೂ ಕಂಡಕ್ಟ್ ಮಾಡಬಹುದಲ್ವಾ?
0: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡೂ ಬರ್ದಿದೆ.
1: ಒಟ್ಟೊಟ್ಟಿಗೆ ಇರುತ್ತಾ?
0: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 ಮಂತ್ಸ್ ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯ್ತು, ಅಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಅಂತೂ 5 ಮಾರ್ಕ್ಸ್ ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
1: ಹಾಗೆ ನೀವು ಈಗ ಈ IFS ಮೇನ್ಸ್ ಅನ್ನು ಬರೀತೀರಿ.
0: ಹೌದು.
1: ತದನಂತರ IFS ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳಿ.
0: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್,
1: ಒಂದು ಆಪ್ಷನ್. ಹೌದು.
0: ಸೊ ಒಂದು ಆಪ್ಷನ್ ಅಂದ್ರೆ 2 ಪೇಪರ್ ಇರುತ್ತೆ, ಇಲ್ಲಿ 2 ಆಪ್ಷನ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಶಿಯಲಜಿ ಆರ್ ಅಂದ್ರೆ ಆಪ್ಷನಲ್ 22 ಆಪ್ಷನ್ಸ್ ಎಷ್ಟು ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ತಗೊಳ್ಬಹುದು, ಬಟ್ ಇಲ್ಲಿ ಒಂದು ಸೈನ್ಸ್ ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
1: ಸೈನ್ಸ್ ಯಾವ್ದು ತಗೊಂಡಿದ್ರಿ?
0: ನಂದು ಬೇಸಿಕಲಿ 2 ಆಪ್ಷನ್ ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
1: ಓಕೆ.
0: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್. ಅಂಡ್ ಒಂದು ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲಿಷ್ ಮತ್ತೆ 4 ಪೇಪರ್, ಆಪ್ಷನಲ್ ಪೇಪರ್ಸ್, ಟೋಟಲ್ 6 ಪೇಪರ್ಸ್ ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 ಪೇಪರ್ಸ್, ಅಲ್ಲಿ 4 ಜನರಲ್ ಪೇಪರ್ಸ್, ಒಂದು ಆಪ್ಷನಲ್ ಮಾತ್ರ ಅಷ್ಟೇ.
1: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್, ಎಕ್ಸಾಮ್ಸ್ ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
0: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ ಮೂರು, IAS IPS ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದ್ದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ನ KPSC ಕಂಡಕ್ಟ್ ಮಾಡ್ತಾರೆ. ಈ ಮೂರು ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ ಗೆ UPSC ಕಂಡಕ್ಟ್ ಮಾಡ್ತಾರೆ.
1: ಮೇನ್ಸ್ ಕ್ಲಿಯರ್ ಆಗುತ್ತೆ, ಇಂಟರ್ವ್ಯೂ ಹೋಗ್ತೀರಿ.
0: ಹೌದು.
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ? ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು ಸೆಕೆಂಡ್ UPSC ಇಂಟರ್ವ್ಯೂ. ನನ್ನ ಫಸ್ಟ್ UPSC ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್
1: ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಈ ಒಂದು ಸರ್ವಿಸ್ ಅಂದ್ರೆ IAS IPS IFS ಏನಿದೆಯಲ್ಲ ಇದನ್ನ ತಗೊಂಡ್ಮೇಲೆ ನೀವು IFS ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್, ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
1: ಫಸ್ಟ್ ಕ್ಲಿಯರ್, ಓಕೆ. ಇನ್ನು ಅವಕಾಶನೇ ಬೇಡ,
0: ಅವಕಾಶನೇ.
1: ಓಕೆ, ಮುಂದುವರಿಸಿ.
0: ಯೂಶುವಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದರಲ್ಲೇ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದ್ ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರುತ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ್ಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ನನ್ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ಅಲ್ಲಿ ನಮ್ದು ಎಲ್ಲ ಡೀಟೇಲ್ಸ್ ಇದೆ. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಏನಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
1: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
0: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರ ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಸೊ ಅದು ನಮ್ಮ ಮೆಕಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಇವರಾಗಿ ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋ ಆಗಲ್ಲ. ಸೊ ನಾವು ಯೂಶಲಿ ಫೈವ್ ಇಯರ್ಸ್ ಜನರಲ್ ಪಾಲಿಟಿ ಜಿಯೋಗ್ರಫಿ ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ. ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಆತರ ಕೇಳಿದ್ರು, ನಾನೇನ್ ಅನ್ಕೊಂಡೆ ಓಕೆ ಫೋರ್ ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ, ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನ್ ಅನ್ಕೊಂಡೆ ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ, ಪುನಃ ಅಗೇನ್ ಟೆಕ್ನಿಕಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟ್ರೀಸ್ ಮೆಕಾನಿಸಮ್ ಹೇಳು ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕಾನಿಸಮ್ ಹೇಳು ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ ನಾನು ಹೋಯ್ತು ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡ್ ಅಲ್ಲಿ ಅನ್ಕೊಂಡು, ಹಾಗೆ ಇಂಟರ್ವ್ಯೂ ಇನ್ನು ಟೂ ಮೆಂಬರ್ಸ್, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ರಿ ಜಿಯಾಲಜಿ ಆಪ್ಷನಲ್ ಇದ್ರಿಂದ ಫಾರೆಸ್ಟ್ರಿ ಜನರಲ್ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದ್ ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದೇನಂದ್ರೆ ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಂಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನು ಕಾಮ್ ಆಗಿದ್ದಾನ, ಕಂಪೋಸ್ ಆಗಿದ್ದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರ ನಿನ್ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡ್ಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆಕ್ಚುಲಿ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ಲಾಸ್ಟ್ ಇಂಟರ್ವ್ಯೂ ಸ್ಕೋರ್. ಸೊ ತುಂಬಾ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
1: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದೇನಂತಂದ್ರೆ ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಜಾಸ್ತಿ ಬಂದವು, ಆದ್ರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯಿತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅಂದಿತ್ತು, ಆದ್ರೂ ಕೂಡ ನೀವು ಎದೆಗೊಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ.
0: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆಕ್ಚುಲಿ ಡೆಮಿನಿಯರ್ ಕಾಮ್ ಇರ್ತಿತ್ತು ಯಾವಾಗ ಅದಿಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, ಹೌದಾ? 122 ರ್ಯಾಂಕ್ ತಗೊಂಡಿದ್ರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
0: ಚಾನ್ಸಸ್ ಆಗಿದೆ. ಏನ್ಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಒ ಬಿ ಸಿಗೆ ಇಷ್ಟು, ಎಸ್ ಸಿಗೆ ಇಷ್ಟು, ಎಸ್ ಟಿಗೆ ಇಷ್ಟು, ಜನರಲ್ ಇಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ಎಸ್ ಟಿ ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ಎಸ್ ಟಿ ಕ್ಲಿಯರ್ ಆಗಿರೋದು ಐ ಎಫ್ ಎಸ್ ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರತಿ ಫೇರ್ ಚಾನ್ಸಸ್ ಇದೆ ಇನ್ ಕೇಸ್ ಅವ್ರ ಏನಾರ ಅಲಾಟ್ ಆದ್ರೆ ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದ್ರೆ ದಿಸ್ ವೆರಿ ಹೈ ಚಾನ್ಸ್ ಐ ಗೆಟ್ ಕರ್ನಾಟಕ.
1: ಓಕೆ, ನಿಮ್ಮ ಕನಸು ಇದ್ದಿದ್ದು ಐ ಪಿ ಎಸ್,
0: ಹೌದು,
1: ಸಿಕ್ಕಿದ್ದು ಐ ಎಫ್ ಎಸ್. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ ಐ ಪಿ ಎಸ್ ಕ್ಲಿಯರ್ ಮಾಡಿ ಅಂತ ಹೇಳಿ, ಐ ಎಫ್ ಎಸ್ ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂದ್ರೆ? ಯಾಕೆಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ ಐ ಎಫ್ ಎಸ್ ಆದ್ಮೇಲೆ ಏನು ಕನಸು
0: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ ಊರು.
1: ಓಕೆ, ಹತ್ರನೇ ಆದ್ರೆ ಬಂಡೀಪುರಕ್ಕೆ.
0: ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದ್ ಹೇಗಿದೆ ಅಂದ್ರೆ, ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 kilometer ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋದು ಇದೇ ವಾತಾವರಣದಲ್ಲಿ ಎಲ್ಲ ಕಾಡ್ ಮಧ್ಯ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
1: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
0: ಅಂದ್ರೆ ನನ್ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್.
1: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬಹುದು,
1: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ ಯುಪಿಎಸ್ಸಿ ಬರ್ಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
1: ಮೋಸ್ಟ್ಲಿ ಒಂದೇ ಅಟೆಂಪ್ಟ್
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
1: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ ಐಎಎಸ್ ಐಪಿಎಸ್ ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
0: ಹೌದು, ಈ ಸಲ ಅದು ರೂಲ್ಸ್ ಮಾಡಿದಾರೆ ಆಕ್ಚುಲಿ.
1: ನಿಮ್ಗೂ ಅದು ಬರುತ್ತೆ ಅಪ್ಲೈ ಆಗುತ್ತಾ?
0: ಐಎಫ್ಎಸ್ ಕದ ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
0: ಹೌದು,
1: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ, 10ನೇ ತರಗತಿ ಎಕ್ಸಾಮ್ ಬರೀತಿರೋರು ಇಲ್ಲ ಪಿ ಯು ಸಿ ಎಕ್ಸಾಮ್ ಬರೀತಿರೋರು ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತಾರೆ, ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯ ಬಿ ಇ ಮಾಡ್ತೀನಿ ಅಂತಾರೆ, ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡಿಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು. ಅಂತವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ ನಿಮ್ಮ ಅಣ್ಣನ ರೀತಿಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಅಂದ್ರೆ ಇದು ವಿಚಾರ ನನ್ಗೆ ಲೈಕ್ ನನ್ನ ಪಿ ಯು ಆದ್ಮೇಲೆ ಬಂತು. ಲೈಕ್ ಈಗ ನಾನು IAS UPSC ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡ್ಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವ್ರ ಹತ್ರ ಮಾತಾಡ್ದೆ, ಯಾವ್ದು ಮಾಡ್ಬೇಕು, ನಾನು ಏನಾರ BA ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ. ನಂದು ಆಕ್ಚುಲಿ ಒಂದು ಪಿ ಯು ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು PCMBL ನಂದು ಆಲ್ಮೋಸ್ಟ್ 95.2% ಇತ್ತು, CET ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ ಮೂರು ಆಪ್ಷನ್ ಇತ್ತು, ಒಂದು ನಂದು JEE ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, NIT ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, NIT ಸೂರತ್ ಕೊಳ್ಬೇಕು ಇಲ್ಲ ಮಾಮೂಲಿ ಯಾವ್ದಾರ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು UPSC ಮಾಡಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ ಮೂರು ಪಾತ್ರ ಚೂಸ್ ಮಾಡಬೇಕಿತ್ತು.

0: ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡದೆ ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿಂದು ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಬಿಕಾಸ್ ನಿನ್ನ ಯು ಪಿ ಎಸ್ ಸಿ ನೇ ಕಂಪ್ಲೀಟ್ಲಿ ನಂಬಕ್ ಆಗಲ್ಲ, ಸೊ ನಿನ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆತರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಬೇಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ ಸಿ ಎಸ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು, ಬಟ್ ಇಲ್ಲ ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
1: ಮೆಕ್ಯಾನಿಕಲ್
0: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್ ಬೇರೆ ಬ್ರಾಂಚಸ್ ಹೋದ್ರೆ ನಮ್ಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ
1: ನೋಡ್ತೀವಿ. ಹಾರ್ಡ್ವೇರ್ ಮುಖ್ಯ
0: ಡೆಫಿನೆಟ್ಲಿ,
1: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ. ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂತದ್ದು, ಆಮೇಲೆ ಭಾರ ಎತ್ತುವಂತದ್ದು ಈ ವಿಚಾರದಲ್ಲಿ.
0: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
1: ಇನ್ನೊಂದು ನೀವು ಹೇಳಿದ್ರೆ ಐ ಟಿ ಕ್ಲಿಯರ್ ಆಗಿತ್ತು ಅಂತ ಹೇಳಿ,
0: ಎನ್ ಐ ಟಿ ಸೂರತ್ಕಲ್,
1: ಎನ್ ಐ ಟಿ ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
0: ಯಾ ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನು ನಮ್ಮ ಗೋಲ್ ಏನು ಅಲ್ಟಿಮೇಟ್ಲಿ, ಎನ್ ಐ ಟಿ ಮಾಡೋದು, ಐ ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕೆ ಏನು ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
1: ಕ್ಲಿಯರ್ ಆಗ್ಬಿಟ್ಟು ನಾವು ಯು ಪಿ ಎಸ್ ಸಿ ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು,
0: ಎನಿ ಡಿಗ್ರಿ ಬೇಕು.
1: ಅದು ನಾನು ಇಲ್ಲೇ ಮಾಡ್ಬೋದಲ್ಲ, ಅಲ್ಲಿ
0: ಮನೇಲಿ ಇದು ಮಾಡ್ಬೋದಲ್ಲ, ಏನು ಕಷ್ಟದವ್ರಿಗೆ ಮಾಡೋದು,
1: ಕ್ಲಿಯರ್ ಇತ್ತು ನಿಮಗೆ,
0: ಕ್ಲಿಯರ್ ಇತ್ತು,
1: ಮುಂದುವರಿಸಿ.
0: ಸೊ ಹಾಗೆ ನಾನು ಜೆ ಸಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯಿತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸ್ನಲಿ ಏನು ಹೇಳ್ತೀನಿ ಅಂದರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮಗೆ ಯು ಪಿ ಎಸ್ ಸಿನೇ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ. ಯೂಶ್ವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೇ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅನ್ಕೊಂಡಿದ್ದೆ, ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬ ಇರುತ್ತೆ. ಬಟ್ ನಾನಂತೂ
1: ಅಲ್ಲ, ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ. ನೀವು ಹೇಳಿದ್ರಿ ಇಂಟರ್ವ್ಯೂ ಅದೇ ಕೇಳ್ಬಿಟ್ರು, ಈಗ ನಾವೇನೋ ಕನ್ಸಿಟ್ಕೊಂಡು ಹೋಗ್ಬಿಟ್ಟು ನೀವು ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿನ ಕೇಳ್ಬಿಟ್ರು, ಅವ್ನು ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗಾಯ್ತು.
0: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ. ಏನಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವು ಏನು ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ನಾವು ಪುನಃ ಹಿಸ್ಟ್ರಿ ಜಾಗ್ರಫಿ ಆಲ್ರೆಡಿ ಓದ್ಬೇಕು, ನಾವು ಇಲ್ಲ ಇದೆಲ್ಲ ಹೈಸ್ಕೂಲ್ ಅಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲ್ ಅಲ್ಲೇ ತುಂಬಾ ಚೆನ್ನಾಗಿ ಓದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬಾ ಯೂಸ್ಫುಲ್ ಆಯಿತು. ಅಂಡ್ ಪಿ ಯು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬಾ ಯೂಸ್ಫುಲ್ ಆಯಿತು. ಅಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ, ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯಿತು. ಸೊ ನಾವು ಏನು ಓದ್ತಿದ್ದೀವಿ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
1: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10-12 ಅವರ್ಸ್ ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವುದೇ ರೀತಿಯ ಲೈಕ್ ಲಾಂಗ್ ಅರ್ಸ್ ಜರ್ನಿ, ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ, ನನಗೆ ಕೂರಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆಕ್ಟಿವಿಟೀಸಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದನೂ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ. ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್, ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 ಅವರ್ಸ್ ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ, 12 ಅವರ್ಸ್ ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 ಅವರ್ಸ್ ಓದ್ತಿದ್ದೆ ಅಂದರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟಿರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತು ಏನು ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನು ಯಂಗ್ಸ್ಟರ್ಸ್ ಕೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಲೈಕ್ ನೀವು ಏನಾದರೂ ಮಾಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ, ಯಾವ ಫೀಲ್ಡರ್ ಹೋಗಲಿ, ಬಟ್ ನಿಮ್ಮ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದರೆ ಏನು ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆ ಥರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗಲಿಲ್ಲ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಏನಕ್ಕಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರು ಆಗಲಿಲ್ಲ ಅಂದರೆ ಅದು ನಿಮ್ಮ ಡೆಸ್ಟಿನಿ ತುಂಬ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ಮ ಬೆಸ್ಟ್ ನಿಮ್ಮ ಪಾಸಿಬಲ್ ಕೊಡಕ್ಕೆ ಟ್ರೈ ಮಾಡಿ. ಅಂಡ್ ಕ್ಲಿಯರ್ ಆಗುತ್ತೆ, ಆಗಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗಿನ್ ಯುವರ್ ಲೈಫ್.
1: ಬಹಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದ್ರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ.
0: ಹೌದು,
1: ಓದೋ ಬರ್ದಲ್ಲ ಅದೇ ಮರ್ತು ಬಿಡಿರ್ತೀವಿ. ಅಂದ್ರೆ ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯ

0: ಅದು ಯಾರಪ್ಪ ಅಂತ ಅದೃಷ್ಟ ಅಂದ್ರೆ ಗೊತ್ತಿಲ್ಲ. ಇಪ್ಪತ್ತೊಂದು ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
1: ಯೂಶುವಲಿ ಅವ್ರು ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
0: ಅದು ಸುಮ್ನೆ ಆಗಲ್ಲ ಅದು ಅಲ್ವಾ?
1: ಓಕೆ
0: ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026 ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ GS ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, IPS ಕನಸಿದೆ, ಇನ್ನು ಅವಕಾಶ ಇದೆ,
1: ಅವಕಾಶ
0: ಖಂಡಿತವಾಗ್ಲೂ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು IPS ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ದೇಬ್ರೋತ್ ಮಿಶ್ರಾ ಅವರ ಸಿತಾರ್ವಾದನ. ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ ಎಂ ಕೊಟ್ರಯ್ಯ ಅವರಿಂದ. ಈ ಕಾರ್ಯಕ್ರಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:10 ಕೇಳಿ ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾವಾಹಿನಿ 7:30, 7:45, 8:30 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳು. 9:40 ನಮ್ಮ ಆರೋಗ್ಯ, ಮೆದುಳಿನ ಸಮಸ್ಯೆಗಳಿಗೆ ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ, ಈ ವಿಷಯದ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಮಾರ್ಗದರ್ಶಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಹೆಚ್ ವಸಿಷ್ಠ ವೇದಾಂತ್ ಹಾಗೂ ಅವರ ತಾಯಿ ಚೈತ್ರಾ ಪಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಪಿ. 11:00 ಮಿಶ್ರ ಮಾಧುರ್ಯ, 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಮಳವಳ್ಳಿ ತಾಲೂಕು ಕೀರ್ತಿನಗರದ ಚಿಕ್ಕಮಾದಮ್ಮ ಮತ್ತು ಸಂಗಡಿಗರಿಂದ ಮಾದಪ್ಪನ ಹಾಡು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ನಮ್ಮ ನಿಲಯದಿಂದ ಡಾಕ್ಟರ್ ಎ ಡಿ ಶ್ರೀನಿವಾಸನ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 11:30 ಹಾಗೂ ಸಂಜೆ 5:05 ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಕೇಳಿ ಹುಲಿಯ ಹಾಲಿನ

0: ಸಾಕ್ಷಿತ್ವವು. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿ ಕೆ ರವೀಂದ್ರಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಶೂರ ಪದ್ಮಾಸುರ ಕಾಳಗ ಪ್ರಸ್ತುತಿ ನೀಲಾವರ ಲಕ್ಷ್ಮೀನಾರಾಯಣರಾವ್ ಹಾಗೂ ಸಂಗಡಿಗರು. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:50 ನಮ್ಮ ನಿಲಯದಿಂದ ಕೃಷಿರಂಗದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ವನ ಮಹೋತ್ಸವ ಪ್ರಯುಕ್ತ ಆಯೋಜಿತವಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಆರ್ ಲೋಕೇಶ್ವರಿ. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡ ಅನುವಾದ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಂತರ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಕಾರ್ಯಕಲಾಪಗಳ ಮುನ್ನಾ ದಿನದ ಧ್ವನಿ ಮುದ್ರಣದ ಪ್ರಸಾರ ಕೇಳಬಹುದು. 10:00 ದೆಹಲಿ ಕೇಂದ್ರದಿಂದ ರವಿವಾಸರೀಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಮಧುರೈ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Nipunika Shahid. Hindi film Article 370 has won the Best Film Award in the 72nd National Film Awards. Announcing the awards in New Delhi this evening, Chairman of Jury Feature Film Jairat said, Mammootty and Kartik Aaryan have won the National Film Awards in Best Category, Best Actor category for their movies Brahma Yugam and Chandu Champion. He said Yami Gautam will be given the Best Actress Award for her performance in the film Article 370. Chairman of Jury Non-Feature Film Asim Kumar Sinha said Bangar, directed by Sumira Roy, has bagged the Best Non-Featuring Film Award. Best Short Film is Hama Safar in Marathi. He said Best Direction Award will be given to Anandel Rai for Statue of Unity, Ekta Ka Prateek. Best Film Critic Award will be given to Sanjeev Srivastava. Award for Best Writing on Cinema will be given to K. Pradeep Kumar Shetty for his Kannada book. Lok Sabha Speaker Om Birla has given approval for a separate seating in the House for the 20 rebel TMC MPs who have joined Nationalist Citizens Party of India, NCPI. Mr. Birla also gave his approval to the merger of six Shiv Sena UBT MPs with the Shiv Sena led by Maharashtra Deputy Chief Minister Eknath Shinde. With the merger of the six MPs, the strength of the Shiv Sena has gone up to 13 from 7 in the lower house of parliament. The government has convened an all-party meeting tomorrow ahead of the monsoon session of the parliament beginning on Monday. During the meeting, the government will seek cooperation from all political parties to ensure the smooth functioning of both houses of parliament. The monsoon session will commence on Monday and continue till the 13th of next month. During the session, several important legislation are scheduled to be taken up for discussion and passage. In Gujarat, 5 people were killed and several others injured today after a massive fire broke out at a firecracker manufacturing and processing unit on the Ramol Gathraj Road in Ahmedabad. President Draupadi Murmu and Prime Minister Narendra Modi have expressed deep grief over the loss of lives in the fire and prayed for the speedy recovery of the injured. The Prime Minister announced an ex gratia of 2 lakh rupees from the Prime Minister's National Relief Fund for the next of kin of each deceased and 50,000 rupees for the injured. Our correspondent reports that the fire has been brought under control. Union Home Minister Amit Shah has extended condolences over the tragic accident at a firecracker factory in Ahmedabad. In a social media